ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 21 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 11 ತಾರೀಕು ಗುರುವಾರ. ಈಗ ಸಮಯ ಸರಿಯಾಗಿ 5:58:48. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಚೈತ್ರ ಎನ್ಎಸ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು ನಿಲಯದಿಂದ ಇಂದು ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ, ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಯನ್ನು ಆಲಿಸುವಿರಿ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ ವಿಷಯ ಅನುದಾನಿತ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಆಕ್ಟ್ಸ್ ಕೋರ್ಸ್ಗಳು ಭಾಗವಹಿಸುತ್ತಾರೆ ಶ್ರೀಕೃಷ್ಣ ಚಿಪ್ಪಲ್ಕಟ್ಟಿ ಸೈಂಟಿಸ್ಟ್ ಇಸಿಡಿಎಸಿ ಬೆಂಗಳೂರು. ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡಿಎಸಿ ಬೆಂಗಳೂರು. 7:45 ಚಿತ್ರಗೀತೆಗಳನ್ನು ಆಲಿಸುವಿರಿ. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಗಾನಗಂಗೆ. 10:30 ಸೊನ್ಹೆರೇಪಲ್. 11:00 ಸವಿ ನೆನಪು. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಕೊಡಗಿನ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜಿನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಪಶ್ಚಾತ್ತಾಪ. ನಂತರ ಮಡಿಕೇರಿಯ ಮೇಘಭಟ್ ಅವರಿಂದ ಸಂಗೀತ ವೈವಿಧ್ಯ ನಿರ್ವಹಣೆ ಪಿಎಂ ಜಗದೀಶ್ ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. 1:00 ಪ್ರಗತಿ ಪಥ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಸ್ನೇಹ ಭಾರತಿ ಹಿಂದಿ ಕಾರ್ಯಕ್ರಮ ಸ್ಟ್ರೆಂತ್ ಔರ್ ಸ್ಥಿರತಾ ಈ ಕುರಿತು ಜಿಮ್ ಟ್ರೈನರ್ ಪವನ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಅಲ್ಪನಾ ಕಪೂರ್ ಕಾರ್ಯಕ್ರಮದ ಪ್ರಸ್ತುತಿ ರೋಸ್ಲಿನ್ ಮ್ಯಾಥ್ಯೂ.

0: ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮೇಟ್, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ, 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗದಲ್ಲಿ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಶಿವಪ್ರಕಾಶ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ತುರುವೇಕೆರೆ ತಾಲೂಕು ನೀರಗುಂದ ಪಾಳ್ಯದ ಕಂಚಿರಾಯ ಮತ್ತು ಸಂಗಡಿಗರಿಂದ ಭಜನೆ ಪದ, 7:45 ಸಿರಿಗಂಧ, 9:15 ಬಿಜೆ ಭರತ್ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುವಿರಿ. 9:30 ನಾಟಕ ಅವನ ಪ್ರೇಮ, ಮೂಲಕಥೆ ವಾಣಿ, ರೇಡಿಯೋ ರೂಪ HS ಪಾರ್ವತಿ ಅವರಿಂದ. 10:00 ಆರೋಗ್ಯ ಸಂಚಿಕೆ, ಕಣ್ಣಿನ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ನಂತರ ಮೆದುಳು ಜ್ವರಕ್ಕೆ ಚಿಕಿತ್ಸೆ ಕುರಿತು ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಇಂದು ರಾತ್ರಿ 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಮೂಡಿಬರಲಿದೆ. ಇದುವರೆಗೂ ನಿಲಯದಿಂದ ಇಂದು ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This is Akashvani, the news read by Subhadra Ramachandran. Prime Minister Narendra Modi will chair the 11th Governing Council meeting of Niti Aayog at Rashtrapati Bhavan Cultural Centre in New Delhi today. In line with the Prime Minister's vision of Team India for a Viksit Bharat, this year's theme, Inclusive Human Development for Viksit Bharat at 2047, focuses on the well-being and development of every Indian, regardless of age, region, gender or socio-economic background. The Governing Council meeting will deliberate on the approach to realize this vision and translate it into concrete, measurable outcomes for every citizen across the country. This Governing Council meeting will bring together chief ministers and lieutenant governors to discuss the inclusive human development framework. Prime Minister Narendra Modi has said, aspirations of 140 crore citizens of the country will definitely be fulfilled. He said that National Democratic Alliance, NDA, has always strengthened the nation's trust. Mr. Modi was addressing the NDA conclave at Bharat Mandapam in New Delhi yesterday evening. He said the people of the country entrusted the NDA government with their trust after the betrayal of the Congress. He said the rising sun of hope in 2014 has today transformed into a ray of renewed confidence. He said for the first time, the people of the country have seen that when a government is run with the right intention, the development also takes place at a rapid pace.
2: Bharat ke logon ne pehli baar ye dekha hai ki jab sahi niyat se sarkar chalti hai to tez gati se vikas bhi hota hai. NDA sarkar ke in 12 varshon mein 25 करोड़ से ज्यादा लोगों का गरीबी से बाहर निकलना, ये दिखाता है कि हमारी नीतियां सही है, हमारी दिशा सही है. ये सफलता आज देश के हर उस व्यक्ति को एक भरोसा देती है कि एक न एक दिन उसके सपने भी पूरे होंगे.
1: In his address, Mr. Modi said that at a time when the economies of major countries around the world are struggling, India has still achieved a growth rate of 7.7% in 2025-2026. BJP President Nitin Naveen has said that a total of 75 delegates from 35 political parties participated in the NDA conclave held at Bharat Mandapam in New Delhi. Speaking to media, Mr. Naveen said the NDA leaders expressed their gratitude for Prime Minister Narendra Modi's leadership and congratulated him on a historic milestone, calling it a moment of pride for 140 crore people of the country. Mr. Naveen said, under Prime Minister Modi's leadership, India is moving forward towards the vision of Viksit Bharat. He added that the Prime Minister's guiding mantra of Sabka Saath, Sabka Vikas, Sabka Vishwa, Sabka Prayas has connected people across the country. Prime Minister Narendra Modi has expressed gratitude to Italian Prime Minister Giorgia Meloni, Malaysian Prime Minister Anwar Ibrahim.

ಸಮಯ ಸರಿಯಾಗಿ 6:10. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಇದೀಗ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಪುರಂದರದಾಸರ ಒಂದು ಕೀರ್ತನೆ, ಸಮೀರ್ ಕುಲಕರ್ಣಿಯವರ ಸ್ವರದಲ್ಲಿ. ನರಸಿಂಹ ಮಂತ್ರ ಒಂದಿರಲು ಸಾಕು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಶುಭೋದಯ ಕರ್ನಾಟಕ ಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಸಮಯ ಸರಿಯಾಗಿ 6:18 ಇನ್ನು ಮುಂದೆ ಕೇಳಿ ಸಮೀರ್ ಕುಲಕರ್ಣಿ ಅವರು ಹಾಡಿರುವಂತಹ ಮತ್ತೊಂದು ಗೀತೆ, ಜಗನ್ನಾಥದಾಸರ ಒಂದು ಕೀರ್ತನೆ, ವ್ಯರ್ಥ ಕಳೆವರೇನೋ ಕಾಲವ ಹೇ ಪಾಪಿ ಮನುಜ.

ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಅಕ್ಕಮಹಾದೇವಿ ಅವರ ಒಂದು ವಚನ. ಗುರುವಿನ ಕರುಣದಿಂದ ಲಿಂಗವ ಕಂಡೆ ಜಂಗಮವ ಕಂಡೆ. ಕೇಳಿ ಎಂ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ.

0: ಇದುವರೆಗೂ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದಿರಿ. ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ, ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
1: ಅರಿವು ಮತ್ತು ಹರಿವು ಇವೆರಡು ಪದಗಳ ನಡುವೆ ಸೂಕ್ಷ್ಮ ಹಾಗೂ ಸ್ಥೂಲವಾದ ಅರ್ಥ ಹಾಗೂ ಧ್ವನಿ ವ್ಯತ್ಯಾಸಗಳಿವೆ. ಆದರೆ ಇವೆರಡನ್ನು ಪರಸ್ಪರ ಪೂರಕ ಅರ್ಥ ಹಾಗೂ ಧ್ವನಿಗಳಲ್ಲಿ ಗಮನಿಸಿದಾಗ ಮನುಷ್ಯರ ಮುಂಬಾಳಿನಲ್ಲಿ ನಿರಂತರವಾಗಿ ಅಗತ್ಯವಾದ ಅರಿವಿನ ಹರವು ಎಂಬುದರ ವೈಶಾಲ್ಯತೆ ವೇದ್ಯವಾಗುತ್ತದೆ. ಅರಿ, ಅರಿಪು, ಅರಿಮೆ, ಅರಿವು ಎಂದರೆ ತಿಳಿ, ತಿಳಿಸು, ತಿಳಿವಳಿಕೆ, ಜ್ಞಾನ ಎಂದಾದಲ್ಲಿ ಹರಿವು ಎಂಬುದು ಮುನ್ನಡೆ, ಪ್ರವಹಿಸು ಎಂದಾಗುತ್ತದೆ. ಅರಿವಿನ ಹರಿವು ಎನ್ನುವುದನ್ನು ಅಪಾರವಾದ ಜ್ಞಾನ, ಪ್ರಕಾಂಡ ಪಾಂಡಿತ್ಯ, ಅದ್ಭುತ ವಿವೇಕ, ಅಪ್ರತಿಮ ಚಾತುರ್ಯ, ಬೌದ್ಧಿಕತೆ, ಬುದ್ಧಿವಂತಿಕೆ, ಚುರುಕುಮತಿತ್ವ, ತೀಕ್ಷ್ಣಮತಿ, ಅಪಾರ ಜಾಣ್ಮೆ, ಜ್ಞಾನದ ಪ್ರವಹನ, ತಿಳುವಳಿಕೆಯ ಆಳ ಎಂದೆಲ್ಲ ವಿಶ್ಲೇಷಿಸಬಹುದಾಗಿದೆ. ಈ ಜಗತ್ತಿನಲ್ಲಿನ ಪ್ರತಿಯೊಬ್ಬ ಮನುಷ್ಯರೂ ಸಹ ಯಾವುದೇ ದೇಶ, ಭಾಷೆ, ಮತ ಪಂಥ, ಕುಲ, ಜಾತಿ ಇತ್ಯಾದಿಗಳಿಗೆ ಸೇರಿರಲಿ, ಗಂಡಾಗಿರಲಿ, ಹೆಣ್ಣಾಗಿರಲಿ, ಯಾವುದೇ ವಯೋಮಾನದಲ್ಲಿರಲಿ, ಅದರಲ್ಲಿಯೂ ವಿದ್ಯಾವಂತ ಅಥವಾ ಅವಿದ್ಯಾವಂತರಾಗಿರಲಿ, ಆಗಿಲ್ಲದೇ ಇರಲಿ, ತಮ್ಮ ತಮ್ಮ ದೈನಂದಿನ ಜೀವನ ನಿರ್ವಹಣೆಗೆ ಪಡೆದುಕೊಳ್ಳಬೇಕಾದದ್ದು ಅರಿವು. ಕವಿರಾಜ ಮಾರ್ಗದಲ್ಲಿ ಮಾ ಮೂಗರಂ ಅರಿಪಲ್ಕೆ ಅರಿವರ್ ಎಂದು ಹೇಳಿದೆ. ಇದರರ್ಥ ಮೂಗನಿಗೂ ಸಹ ಯಾವುದಾದರೂ ವಿಷಯದ ಬಗ್ಗೆ ತಿಳಿಸಿದಲ್ಲಿ ತಿಳಿವು ಮೂಡುತ್ತದೆ. ಈ ತಿಳವಳಿಕೆ ಎನ್ನುವುದು ಮನುಷ್ಯರು ತಮ್ಮ ತಮ್ಮ ಸುತ್ತಲಿನ ಪ್ರಕೃತಿ, ಇತರೆ ಜೀವಲೋಕದ ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದೊಂದಿಗೆ ಸಮನ್ವಯ ಭಾವಗಳಿಂದ ಬಾಳುವಂತೆ ಮಾಡುವಲ್ಲಿ ದಿಕ್ಸೂಚಿ ಇದ್ದಂತೆ. ಮನಃಶಾಸ್ತ್ರಜ್ಞರು ಅರಿವನ್ನು ಸಂವೇದನೆ, ಭಾವನೆ, ಅನುಭೂತಿ, ಸಂಕಲ್ಪ, ಇಚ್ಛಾಶಕ್ತಿ, ಪ್ರೇರಣೆ ಎಂದು ವಿಶ್ಲೇಷಿಸಿದ್ದು, ಇವು ಮೂರು ಪ್ರಜ್ಞೆಯ ಅಂತಿಮ ಕ್ರಿಯೆಗಳೆಂದು ಗುರುತಿಸಿದ್ದಾರೆ. ವಾಸ್ತವದಲ್ಲಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವುದೇ ಅವರಲ್ಲಿನ ತಿಳುವಳಿಕೆಗಳು. ಈ ತಿಳುವಳಿಕೆಗಳನ್ನು ಸಂಸ್ಕಾರವೆಂದು, ಪ್ರಬುದ್ಧತೆ, ಹಿರಿಮೆ, ಹಿರಿತನ, ಉತ್ತಮ, ಆದರ್ಶಮಯ ಹಾಗೂ ಅನುಸರಣೀಯ ವ್ಯಕ್ತಿತ್ವದ ಪ್ರತೀಕವೆಂದು ನೋಡಲಾಗುತ್ತದೆ. ಅಹಿಂಸೆ, ಸತ್ಯ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನೇಹ ಭಾವ, ಗೌರವದ ನಡೆ ನುಡಿ ಮುಂತಾದ ಸದ್ಗುಣಗಳ, ಸಚ್ಚರಿತೆಯ ನಡಾವಳಿಗಳ ಸಂಸ್ಕೃತಿ ಎಂದು ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು, ಧರ್ಮ ಸೂತ್ರಗಳ ಪ್ರತಿಪಾದಕರು, ದಾರ್ಶನಿಕರು, ಪ್ರವಾದಿಗಳು, ಸಾಧು ಸಂತರು, ಶಿವಶರಣರು, ದಾಸರು, ತತ್ವಪದಕಾರರ ಆದಿಯಾಗಿ ಬಹುತೇಕರು ಹೇಳುತ್ತಲೇ ಬಂದಿದ್ದಾರೆ. ಅರಿವೇ ಗುರು, ನಿನಗೆ ನೀನೇ ಗುರು. ಈ ಅರಿವನ್ನು ಕ್ರಮವಾಗಿ ಆಗು ಮಾಡಿಕೊಳ್ಳುತ್ತಾ ನಿನ್ನನ್ನು ನೀನು ಸಂಪೂರ್ಣ ತಿಳಿದಾಗ ಸೃಷ್ಟಿಕರ್ತನ ಔದಾರ್ಯಗಳು ಅರ್ಥವಾಗಬಲ್ಲವು. ಹಾಗೆ ಮುಂದೆ ಸಾಗಿದಲ್ಲಿ ನೀನು ನಿನ್ನ ಮನೆಯ ಸದಸ್ಯ ಮಾತ್ರವಲ್ಲ, ನಿನ್ನ ಊರು, ನಾಡು, ದೇಶ ಹಾಗೂ ವಿಶ್ವದ ಸದಸ್ಯ ಮತ್ತು ವಿಶ್ವಪ್ರಜೆ ಎಂಬ ವಿಶಾಲ ಭಾವಗಳು ಮನೆ ಮಾಡತೊಡಗುತ್ತವೆ. ಇದರಿಂದಾಗಿ ನಮ್ಮ ನಮ್ಮೊಳಗೆ ಹುಟ್ಟಿಕೊಂಡ ಜಾತಿ, ಕುಲ, ಮತ ಧರ್ಮ, ಲಿಂಗ, ತರತಮಗಳಂತಹ ಅಜ್ಞಾನಗಳು ಇಲ್ಲವಾಗಿ ಅರಿವಿನ ಬೆಳಕು ನಮ್ಮನ್ನು ಆವರಿಸುತ್ತದೆ. ವಿಶ್ವದೊಳಗೆ ಒಂದಾಗಿ ಬಾಳಿಸುವ ವಿಶ್ವಾತ್ಮ ವ್ಯಕ್ತಿತ್ವದತ್ತ ಹೊರಳುವಂತೆ ಮಾಡುತ್ತದೆ. ಇದರಿಂದಾಗಿ ಅರಿವಿನ ಹರವನ್ನು ವಿಶ್ವಜ್ಞಾನದ ಕೋಶವೆಂದು ತಿಳಿಯಬೇಕಿದೆ. ವಿಶ್ವದ ವಿಷಮತೆಗಳಿಗೆ ತಿಲಾಂಜಲಿ ಇಡಬೇಕಿದೆ. ನಮಗಾರಿಗೂ ಯುದ್ಧ ಬೇಡ, ಶುದ್ಧ ಜ್ಞಾನ ಬೇಕು. ಬುದ್ಧನ ಮಹಾಬಳಕಿನ ಅರಿವು ಬೇಕೆಂಬ ಭಾವಗಳು ಮೂಡುತ್ತವೆ. ನಿನಗೆ ವಿಶ್ವದ ಸೃಷ್ಟಿ, ಸ್ಥಿತಿ, ಪ್ರಳಯ ಅಥವಾ ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮತೆಗಳು ಅರ್ಥವಾಗಬೇಕಾದರೆ ನಿನ್ನ ಅರಿವಿನ ಹರವು ವಿಸ್ತರಿಸುತ್ತಾ ಮುಂದಾಗಬೇಕಿದೆ.
0: ಇದುವರೆಗೂ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನಾ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಸಮಯ 6:35. ಆಕಾಶವಾಣಿ
2: ಕನ್ನಡ ರತ್ನ ಭಂಡಾರ. ಕೇಳ್ತಾ ಇದ್ದೀರಿ ಕನ್ನಡ ರತ್ನ ಭಂಡಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ PhD ಪಡೆದರು. ಕಂಚಿನ ಕಂಠ, ಸ್ಫುಟವಾದ ಮಾತು, ಕವನಗಳನ್ನು ಕಥೆಗಳನ್ನು ಬರೆದರು. ಆದರೆ ಸಾಹಿತ್ಯವೇ ಜೀವನ ಅನ್ನಲಿಲ್ಲ, ಚಿತ್ರರಂಗವೇ ಜೀವನ ಅಂದರು. ಸುಮಾರು 500 ಚಿತ್ರಗಳಲ್ಲಿ ಅಭಿನಯ ಮಾಡಿದರು. ರಂಗಭೂಮಿಯಲ್ಲೂ ಸಕ್ರಿಯರಾಗಿದ್ದರು. ಕಲಾವಿದ ಲೋಹಿತಾಶ್ವ.
3: ಇವತ್ತಿನ ಸ್ಥಿತಿಯೊಳಗೆ ಹೇಗಿದೆ ಅಂತಂದರೆ, ನೀವು ತಲೆ ಕರ್ಕೊಂಡು ಕೈ ಕಟ್ಟಿಕೊಂಡು ಅವರು ಹೇಳಿದ ಹಾಗೆ ಕೇಳಿಕೊಂಡು ನೇರವಾಗಲ್ಲದೆ ಹೋದ್ರೆ ಪರೋಕ್ಷವಾಗಿ ಆದರೂ ಇಂಥದ್ದನ್ನು ಮಾಡಿದಾಗ ಬೆಳ್ಕೊಂಡು ಸಾಧ್ಯ ಇದೆ. 100 ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಹಾಗಿಲ್ಲದೆ ಆ ಹಠ ಮಾಡಿ ಸಿನಿಮಾ ಮಾಡಿದ್ರು, ನಿನ್ನ ಸಹಾಯವೇ ಬೇಡ ಅಂತ ಮಾಡಿದ್ರು ಸಿನಿಮಾಗಳನ್ನ ತೋರ್ಸೋಕ್ಕಾಗ್ತಾ ಇಲ್ಲ. ನಮ್ಮ ವರ್ಗೂ ರಾಮಚಂದ್ರಪ್ಪನವ್ರು ಸಿನಿಮಾಗೆ ಬೇಕಾದಷ್ಟು ಮಾಡಿದ್ದಾರೆ, ಎಷ್ಟು ಜನಕ್ಕೆ ತೋರಿಸೋಕ್ಕೆ ಸಾಧ್ಯ ಆಗಿದೆ? ಈಗ ನೋಡಿ, ಡಬ್ಬ ಇಟ್ಕೊಂಡು ಪಾಪ ಅವರೇ ಓಡಾಡಬೇಕು. ಥಿಯೇಟ್ರಿಗೆ ಹೋಗಿ ಜನಕ್ಕೆ ಸಿನಿಮಾ ತೋರಿಸ್ಬೇಕು ಅಂತ ಹೋಗಬೇಕು. ನಾನು ಹಿಂದೆ ಮಾರ್ಜಲ ಅಂತ ಒಂದು ಸಿನಿಮಾ ಮಾಡಿದ್ದೆ, ಸುಬ್ರಹ್ಮಣ್ಯಂ ಅಂತ ಒಬ್ಬರು ಟ್ರಾವೆಲ್ಸ್ನವರು ಗಾಂಧಿನಗರದ ದುಡ್ಡೇ ಬೇಡ ನಾನು ಮಾಡ್ತೀನಿ ಅಂತ ಮಾಡಿದ್ರು. ಇಡೀ ಗಾಂಧಿನಗರ ಸಿನಿಮಾನ ಬೆಳೆಯಕ್ಕೆ ಬಿಡಲಿಲ್ಲ. ಇಂಥದ್ದೆಲ್ಲ ನಡೀತದೆ, ಹಠಗಳಿದ್ದಾವೆ. ಆದ್ದರಿಂದ ಗುಲಾಮಗಿರಿಯನ್ನು ಪ್ರತಿ ಸ್ಟೇಜಲ್ಲೂ ಇವತ್ತಿನ ಸಮಾಜದೊಳಗೆ ಬಯಸ್ತಾರೆ. ಆದರೆ ಗುಲಾಮಗಿರಿಯ ವಿರುದ್ಧವಾಗಿ ಪ್ರತಿಭಟಿಸ್ತಕ್ಕಂಥ ಶಕ್ತಿಗಳೂ ಸಹ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾ ಇದ್ದಾವೆ. ಆದರೆ ಇದು ಈ ಮಟ್ಟಕ್ಕೆ ತಕ್ಕ ಹಾಗೆ ಅದು ಬೆಳೆಯೋ ಕಾಲ ಒಂದು ಬರಬೇಕು. ಶಕ್ತಿ ಇದ್ದೊಂದು ಬದುಕ್ತಾನೆ, ಒಂದು ಹುಲಿ ಬದುಕುತ್ತೆ, ಜಿಂಕೆ ಬದುಕೋದ್ಬೇಡ್ವಾ? ಈಗ ಸಮಾಜದಲ್ಲೂ ತಾಕತ್ತಿರೋ ಕಪ್ಪು ಹಣ ಬಂದು ಸೇರ್ಕೊಡುತ್ತೆ, ಅಧಿಕಾರ ಬಂದು ಸೇರ್ಕೊಳ್ಳಿ. ಅಧಿಕಾರ ಹೇಗೆ ಸಿಗುತ್ತೆ ಅಂತ ನೀವು ನೋಡಿದ್ದೀರಿ. ಬೆಳಗ್ಗೆ ಎದ್ದು ನಮ್ಮ ಕಣ್ಣಿಗೆ ಕಾಣುತ್ತೆ. ಯಾವ ಪ್ರಾಮಾಣಿಕನೂ ಬದುಕೋದಕ್ಕೆ ಸಾಧ್ಯವಿಲ್ಲದೇ ಇರತಕ್ಕಂಥ ಸ್ಥಿತಿ ಇದೆ. ನಿಜವಾಗಿ ಸಮಾಜಮುಖಿಯಾಗಿ ಚಿಂತನೆ ಮಾಡ್ತಕ್ಕಂಥ ಮನುಷ್ಯ ಯಾವ ಕೆಲಸವನ್ನು ಮಾಡೋಕ್ಕಾಗ್ತಾ ಇಲ್ಲ. ಎವ್ರಿಥಿಂಗ್ ಇಸ್ ಬಿಕಮ್ ಆಲ್ಮೋಸ್ಟ್ ಲಕ್ಷುರಿ. ನಾನು ಮೊನ್ನೆ ನನ್ನ ಸ್ನೇಹಿತರೊಬ್ಬರಿಗೆ ಹೇಳಿದೆ, ಸೋಷಿಯಲ್ ವರ್ಕ್ ಮಾಡೋದಿಲ್ಲ ಸ್ವಾಮಿ, ಸೋಷಿಯಲ್ ವರ್ಕ್ಗೆ ಐಡೆಂಟಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತೀರಲ್ಲ ನೀವು. ಸೋಷಿಯಲ್ ವರ್ಕ್ ಆಲ್ಸೋ ಇಸ್ ಲಕ್ಷುರಿ. ನನ್ನ ಜೀವನ ಅದು ಅಚ್ಚುಕಟ್ಟಾಗಿದ್ದರೆ ಮಾತ್ರ ನಾನು ಸೋಷಿಯಲ್ ವರ್ಕ್ ಹೋಗಕ್ಕೆ ಸಾಧ್ಯ. ಇದ್ರೆ ಬೆಳಗ್ಗೆ ಇದ್ದರೆ ನನ್ನ ಹೊಟ್ಟೆಪಾಡೆ ಆದರೆ ಹ್ಯಾಕ್ ಮಾಡೋಕ್ಕಾಗುತ್ತೆ? ನೀವು ಸೋಗನ್ನು ಹಾಕದೆ ಹೋದರೆ ನೀವು ನಿಮ್ಮ ನಿಜವಾದ ಸ್ವರೂಪವನ್ನು ಆಯಿಸಿ ಭಾಷೆಯನ್ನು ಎಷ್ಟೋ ಸಾರಿ ವ್ಯಕ್ತಿತ್ವದ ಅಭಿವ್ಯಕ್ತಿ ಅಂತಾರೆ. ಆದರೆ ಇವತ್ತು ವ್ಯಕ್ತಿತ್ವದ ಅಭಿವ್ಯಕ್ತಿ ಅಲ್ಲ, ನಮ್ಮ ನಾವು ಏನಲ್ವೋ ಅದನ್ನು ಹೇಳೋದಕ್ಕೆ ಬಳಸ್ತಾ ಇದ್ದೀವಿ ನಾವೀಗ, ಅದನ್ನು ಮುಚ್ಚಿಡ್ತಿದ್ದೀವಿ. ಎಕ್ಸ್ಪ್ರೆಷನ್ ಅಲ್ಲ ಈಗಾಗಿದೆ, ಸೋಗು ಅಷ್ಟೇ. ನಿಜವಾದ ಮುಖಿಳಿದ ನೇರವಾಗಿ ಹೀಗೆ ಮಾತಾಡೋದ್ರಿಂದ ಇದನ್ನು ಕೇಳಿಸ್ಕೊಂಡು ಎಷ್ಟೋ ಜನ ನನ್ನ ಶತ್ರುಗಳಾಗ್ತಾರೆ. ನನ್ನ ಕೊನೆಯ ಕ್ಷಣಗಳ ತನಕ ಎಂಥದೇ ಬರಬಾರದ ದುರಂತಗಳು ಬಂದರೂ ಸಹ ನಾನು ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕೋದು ಹೇಗೆ ಅಂತ ಕಲ್ತುಕೊಂಡಿದ್ದೀನಿ. ನನಗೆ 8 ಒಂದು ಮೊಮ್ಮಗ ಅಂಕುರ್ ಅಂತ ಒಬ್ಬ ಹುಡುಗ ಇದ್ದಾನೆ, ನನ್ನ ಶರತ್ತನ ಮಗ. ಇನ್ನೊಬ್ಬ ನನ್ನ ಮಗಳ ಮಗ, ಅವನಿಗೆ ಈಗ 2. ಪ್ರತಿ ಹೆಜ್ಜೆನಲ್ಲೂ ಅವರು ನನಗೆ ಅದ್ಭುತವಾದ ಮೇಷ್ಟಗಳಾಗಿದ್ದಾರೆ. ಪ್ರೀತಿ ಅಂದರೆ ಏನು, ದ್ವೇಷ ಅಂದರೆ ಏನು, ಮರೆಯೋದು ಅಂದರೆ ಏನು, ಯಾವುದನ್ನು ಮರಿಬೇಕು, ಯಾವುದನ್ನು ಮರಿಬಾರ್ದು, ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ಗ್ರಹಿಸಬೇಕು, ಯಾವುದನ್ನು ಸಂಗ್ರಹಿಸಬೇಕು, ಅವಕ್ಕೆ

0: ಗ್ರಹಿಕೆ ಅಂದ್ರೇನು, ಸಂಗ್ರಹ ಅಂದ್ರೇನು ಗೊತ್ತಿಲ್ಲದೆ ಇರಬಹುದು, ಆದರೆ ನನಗೆ ಅದರ ಮುಖಾಂತರ ಗೊತ್ತಾಗ್ತಾ ಹೋಗುತ್ತೆ. ಅವರು ಯಾವುದನ್ನು ನಿರಾಕರಿಸ್ತಾರೆ, ಯಾವುದನ್ನು ಪಡ್ಕೋತಾರೆ. ನಾವು ಇದಕ್ಕೆ ಬೇರೆ ಬೇರೆ ಆರೋಪಗಳನ್ನು ಹೊರಿಸಿ ಹೊರಿಸಿ ಹೊರಿಸಿ ವಿವಿಧ ರೂಪಗಳನ್ನ ಮಾಡಿ ವಿಕೃತ ಮಾಡಿ ನೆಮ್ಮದಿಯನ್ನು ಕಳ್ಕೊಂಡಿದ್ದೀವಿ. ಅವ್ರು ನೆಮ್ಮದಿ ಇಲ್ಲ. ಏನು ಚೆನ್ನಾಗಿ ಹೇಳ್ತಾರೆ ಜನಪದದಲ್ಲಿ, ಅಳುವ ಕಂದನ ತುಟಿಯು ಹವಳದ ಕುಡಿಹಂಗ, ಹುಬ್ಬು ಬೇವಿನ ಎಸಳಾಂಗ, ಕುಡಿ ಹುಬ್ಬು ಬೇವಿನ ಎಸಳಾಂಗ. ಏನು ಅದ್ಭುತವಾದಂಥ ಸಲಹೆ ಕೊಡ್ಬೋದು, ಸೂಚನೆ ಕೊಡ್ಬೋದು. ನಿಯತ್ತಾಗಿರಿ ಅಷ್ಟೇ. ಅಡುಗೆ ಮಾಡ್ತೀರಾ, ನಿಯತ್ತಾಗಿ ಅಡುಗೆ ಮಾಡಿ. ಓದ್ತೀರಾ, ಶ್ರದ್ಧೆಯಿಂದ ನಿಯತ್ತಾಗಿ ಏಕಾಗ್ರಚಿತ್ತದಿಂದ ಓದಿ. ಅದರಿಂದ ಬರುವ ಪ್ರಯೋಜನ ನಂತರದ್ದು. ಮಾಡುವಾಗ ಮಾಡುವ ಕೆಲಸದಲ್ಲಿ ಗಮನ ಹರಿಸಿ ಏಕಾಗ್ರಚಿತ್ತತೆಯಿಂದ ನಿಯತ್ತಿನಿಂದ ಮಾಡಿದ್ರೆ ಇಲ್ಲದೆ ಹೋದರೆ ಯಾರಿಗೆ ತಲುಪಬೇಕೋ ತಲುಪೋದಿಲ್ಲ. ಬಟ್ ನಮ್ಮ ನೆಮ್ಮದಿ ಹಾಳಾಗುತ್ತೆ, ನಮ್ಮ ಮನಸ್ಸಿನ ನೆಮ್ಮದಿಯನ್ನು. ಇತ್ತೀಚೆಗೆ ನನಗನ್ಸಿರೋದು ಸ್ವಲ್ಪ ಈ ಯೋಗ ಪ್ರಾಣಾಯಾಮ ಇತ್ಯಾದಿಗಳು, ನನಗೆ ಡಯಾಬಿಟಿಕ್ ಆದ್ದರಿಂದ ನಾನು ಕೆಲವರು ಸಜೆಸ್ಟ್ ಮಾಡಿದರು, ಇದೆಲ್ಲ ಮಾಡ್ತಾ ಹೋದಾಗ ಹೌದು ಶಾಂತಿ ಅಂತಂದರೆ ಬಿಡುಗಡೆ ಪಡ್ಕೊಳ್ಳೋದು. ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ, ಅದ್ಭುತವಾದ ಭಾಷಣಕಾರರು ಬಿಡ್ರಿ, ಅವರು ಉಪನ್ಯಾಸಗಳನ್ನು ಕೇಳಿ ನನಗೆ ಭಾಳ ಸಂತೋಷ ಆಗಿದೆ. ಮುಕ್ತಿ ಅಂದ್ರೆ ಏನು? ಕಳ್ಕೊಳ್ಳೋದು ಅಷ್ಟೇ. ಕಳ್ಕೊಳ್ಳಿ ಕಳ್ಕೊಳ್ಳಿ, ಒಂದೊಂದಾಗ ಒಂದೊಂದಾಗ ಕಳ್ಕೊಳ್ಳೋದು ಅಷ್ಟೇ. ವ್ಯಾಮೋಹಗಳನ್ನ ಕಳ್ಕೊತಾ ಹೋದರೆ ಸಂತೋಷ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕಲಾವಿದ ಲೋಹಿತಾಶ್ವ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಸಮಯ ಸರಿಯಾಗಿ 6:45 ಆಕಾಶವಾಣಿ ಬೆಂಗಳೂರು. ಈಗ ಒಂದು ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ. ಸ್ವರ್ಗದ ಒಂದು ತುಣುಕು ಇದು ಭೂಮಿಗೆ ಬಂದು ಬಿತ್ತು.

0: ಇದುವರೆಗೂ ವೃಂದಗಾನದಲ್ಲಿ ಒಂದು ದೇಶಭಕ್ತಿ ಗೀತೆಯನ್ನು ಆಲಿಸಿದಿರಿ. ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದಂತಹ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್, ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ತಂದೆಯಿಂದ ಬರುವಂತಹ ಆಸ್ತಿ, ಅದರಲ್ಲಿ ಮಕ್ಕಳಿಗೆ ಪಾಲಂತೂ ಇರುತ್ತೆ, ನಿಜ. ಆದ್ರೆ ಮರಣ ಪತ್ರ ಇಲ್ದಿದ್ರು ಕೂಡ ಆ ಆಸ್ತಿಯನ್ನ ಅವರು ವರ್ಗಾವಣೆ ಮಾಡ್ಕೊಳ್ಬಹುದೇ? ಯಾಕಂದ್ರೆ ಎಲ್ಲಾ ಸಮಯದಲ್ಲೂ ಕೂಡ ವಿಲ್ಗಳು ಎಲ್ಲ ಬರ್ದಿರಕ್ಕೆ ಸಾಧ್ಯ ಇರಲ್ಲ, ಅಥವಾ ಡೆತ್ ಸರ್ಟಿಫಿಕೇಟ್ ಕೆಲಸ ಲೇಟ್ ಆಗ್ಬಹುದು, ಹೇಗೆ ಸರ್?
3: ಸಾಮಾನ್ಯವಾಗಿ ಆಸ್ತಿ ವರ್ಗಾವಣೆಯ ಇದರಲ್ಲಿ ಮರಣ ಪ್ರಮಾಣ ಪತ್ರ ಇಲ್ಲದೆ ಮಕ್ಕಳಿಗೆ ವರ್ಗಾವಣೆ ಆಗುವುದಿಲ್ಲ. ಆದರೆ ಪರ್ಯಾಯ ದಾರಿಗಳು ಕೆಲವಿವೆ. ಮರಣ ಪ್ರಮಾಣ ಪತ್ರ ಆಸ್ತಿ ವರ್ಗಾವಣೆಗೆ ಮುಖ್ಯ ದಾಖಲೆ ಆಗಿರುವಂಥದ್ದು. ಆದರೆ ಅದು ಇಲ್ಲದಿದ್ದರೆ ಮುಂದೆ ಹೋಗಬಹುದು ಹೇಗೆ ಅಂದರೆ, ಒಂದು ಮರಣ ಪ್ರಮಾಣ ಪತ್ರ ಪಡೆಯಲು ಪ್ರಯತ್ನಿಸಬೇಕಾಗುತ್ತೆ. ಅಲ್ಲಿ ಹೇಗೆ, ಆಸ್ಪತ್ರೆಯಲ್ಲಿ ವ್ಯಕ್ತಿ ತೀರಿಕೊಂಡಿದ್ರೆ ಆಸ್ಪತ್ರೆಯಿಂದ ಸೂಕ್ತ ದಾಖಲೆಗಳನ್ನು ತೆಗೆದುಕೊಳ್ಳುವಂಥದ್ದು, ಮನೆಯಲ್ಲಿ ತೀರಿಕೊಂಡಿದ್ರೆ ಗ್ರಾಮ ಪಂಚಾಯತ್ ಅಥವಾ ಆ ವ್ಯಾಪ್ತಿಯ ನಗರಸಭೆಗೆ ಅರ್ಜಿಯನ್ನು ನೀಡಿ ಅಲ್ಲಿಂದ ಸ್ಥಳ ಮಹಜರ್ನ ಮೂಲಕ ಸಾಕ್ಷಿಗಳನ್ನು ಇಟ್ಟುಕೊಂಡು ಅಲ್ಲಿ ನೋಂದಣಿ ಮಾಡಿಸಿಕೊಡ್ತಾರೆ. ತುಂಬಾ ತಡವಾದ್ರೆ ನ್ಯಾಯಾಲಯದ ಮೂಲಕ ಸಕ್ಸೆಷನ್ ಸರ್ಟಿಫಿಕೇಟ್ ಇದನ್ನು ಪಡ್ಕೊಂಡು ಮರಣ ಪತ್ರವನ್ನು ಪಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಬೇಕು.
2: ತುಂಬಾ ತಡ ಅಂದ್ರೆ ಎಷ್ಟು ತಡ?
3: ತಡ ಅಂದ್ರೆ ಅದರಲ್ಲಿ ನಿಮಗೆ ಸುಮಾರು ಕೆಲವು ಸಲ ಏನಾಗುತ್ತೆ, ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 20 ವರ್ಷದ ನಂತರ ಮಕ್ಕಳಿಗೆ ಈ ವಿಚಾರ ಗೊತ್ತಾದದ್ದಂತೂ ಕೂಡ ಇದೆ. ಈ ಹಳ್ಳಿ ಪ್ರದೇಶಗಳಲ್ಲಿ ಕೆಲವು ಸಲ ಕಾನೂನಿನ ಅರಿವಿಲ್ಲದೆ ಈ ರೀತಿಯ ತೊಂದರೆಗಳನ್ನ ಜನರು ನಾವು ನೋಡ್ತೇವೆ. ಆದ್ರೆ ಅಲ್ಲಿ ತೀರಿಕೊಂಡ ಸಾಕ್ಷ್ಯ ನೀಡಬೇಕು, ಅದರ ಜೊತೆಗೆ ನೆರೆಹೊರೆಯವರ ಹೇಳಿಕೆ ಮತ್ತೆ ಹಳೆಯ ದಾಖಲೆಗಳನ್ನು ಕೊಡಬೇಕು. ಆನಂತರ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ಸಕ್ಸೆಷನ್ ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡು ಮುಂದೆ ಕೋರಿಸಬೇಕಾಗ್ತದೆ.
2: ತಂದೆ ತೀರ್ಕೊಂಡಂತಹ ಸಾಕ್ಷ್ಯಗಳು ಬೇಕಾಗುತ್ತೆ.
3: ಇನ್ನೂ ಒಂದು ವಿಚಾರ ಇದೆ, ಬಹುಶಃ ತಂದೆ ಬಹಳ ವರ್ಷಗಳಿಂದ ಕಾಣೆಯಾಗಿದ್ದರೆ, ಅದೊಂದು ವಿಚಾರ ಇದೆ. 7 ವರ್ಷಗಳಿಗಿಂತ ಹೆಚ್ಚಾಗಿ ಕಾಣೆಯಾಗಿದ್ರೆ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿ ಆತನ ಸಾವನ್ನು ಘೋಷಿಸಬಹುದು. ಆನಂತರ ಆಸ್ತಿ ವರ್ಗಾವಣೆಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಇಲ್ಲಿ ಬೇಕಾಗುವಂತ ದಾಖಲೆಗಳಂದ್ರೆ ಈಗಿನ ಪ್ರಕಾರ ಆಧಾರ್ ಕಾರ್ಡ್ ಮತ್ತೆ ವೋಟರ್ ಐ ಡಿ, ರೇಷನ್ ಕಾರ್ಡ್, ಇಂಥವುಗಳಲ್ಲಿ ತಂದೆ ಹೆಸರು ಇರಬೇಕಾಗುತ್ತೆ. ಬ್ಯಾಂಕಿಗೆ ಸಂಬಂಧಪಟ್ಟ ದಾಖಲೆಗಳು ಅಥವಾ ಇತರ ವಿಳಾಸಕ್ಕೆ ಸಂಬಂಧಪಟ್ಟ ದಾಖಲೆಗಳು, ಆಸ್ಪತ್ರೆ ಮತ್ತೆ ನೆರೆಹೊರೆಯವರ ಹೇಳಿಕೆ, ಇವುಗಳೆಲ್ಲ ಬೇಕಾಗುತ್ತೆ. ಮುಖ್ಯವಾಗಿ ಹೇಳೋದಂದ್ರೆ ಮರಣ ಪ್ರಮಾಣ ಪತ್ರ ಇಲ್ಲದೆ ನೇರ ಆಸ್ತಿ ವರ್ಗಾವಣೆ ಅನ್ನೋದು ಕಷ್ಟ. ಆದರೆ ಇದನ್ನು ನ್ಯಾಯಾಲಯ ಮತ್ತೆ ಕಾನೂನಿನ ನೆರವನ್ನು ಪಡ್ಕೊಂಡೇ ನಾವು ಮುಂದುವರಿಸುವಂತದ್ದು ಇರುವಂತ ದಾರಿ
2: ಇದೆಯಲ್ಲ. ಹೌದು, ಹೀಗೆ ಈ ಕೆಲವು ವಿಚಾರಗಳನ್ನ ನಮ್ಮ ಎಲ್ಲಾ ಕೇಳುಗರು ಅರಿತುಕೊಂಡಿರಬೇಕು. ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ಮಾಹಿತಿಯನ್ನ ನಾವು ನೀಡಿದ್ದೇವೆ. ವಕೀಲರಾದಂತಹ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ.
3: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ.

0: ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್,
1: ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಸಮಯ 6:50 ಆಕಾಶವಾಣಿ ರೈತರಿಗೆ ಸಲಹೆ.
1: ಮಾವು, ಬಾಳೆ, ಪಪ್ಪಾಯಿ ಮತ್ತು ಸಪೋಟ ಬೆಳೆಗಳಲ್ಲಿ ಹಣ್ಣುಗಳನ್ನು ಸಾಮಾನ್ಯವಾಗಿ ಚೆನ್ನಾಗಿ ಬಲಿತ ನಂತರ ಗಿಡದಲ್ಲೇ ಮಾಗಿ ಹಣ್ಣಾಗುವ ಮೊದಲೇ ಕೊಯ್ಲನ್ನು ಮಾಡಬೇಕಾಗುತ್ತೆ. ಕೊಯ್ಲು ಮಾಡಿದ ನಂತರ ಈ ಹಣ್ಣುಗಳನ್ನು ಉತ್ಪತ್ತಿಯಾಗುವ ಇಥಿಲೀನ್ ಅನಿಲ ನೈಸರ್ಗಿಕವಾಗಿ ಹಣ್ಣುಗಳನ್ನು ಸಂಪೂರ್ಣವಾಗಿ ಮಾಗಿಸುವಲ್ಲಿ ಸಹಾಯ ಮಾಡುತ್ತೆ. ಆದರೆ ಕೆಲವು ಹಣ್ಣುಗಳು ಸ್ವಾಭಾವಿಕವಾಗಿ ಹಣ್ಣಾಗಲು ಬಹಳ ಕಾಲ ತೆಗೆದುಕೊಳ್ಳುತ್ತವೆ. ಅಲ್ಲದೆ ಸ್ವಾಭಾವಿಕವಾಗಿ ಮಾಗಿದ ಹಣ್ಣು ತನ್ನ ತೂಕವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಳೆದುಕೊಳ್ಳುತ್ತೆ. ಆದರೆ ಒಂದೇ ಸಮಾನವಾಗಿ ಪೂರ್ಣ ಪ್ರಮಾಣದಲ್ಲಿ ಮಾಗಿ ಹಣ್ಣಾಗೋದಿಲ್ಲ. ಹೀಗಾಗಿ ಕೃತಕ ವಿಧಾನಗಳಿಂದ ಕಾಯಿಗಳನ್ನು ಹಣ್ಣಾಗಿಸುವುದು ದಿನೇ ದಿನೇ ಅಭಿವೃದ್ಧಿ ಹಣ್ಣಿನ ವ್ಯಾಪಾರಕ್ಕೆ ಅತಿ ಅಗತ್ಯವಾಗಿದೆ. ಹೀಗಾಗಿ ರೈತರು ಮತ್ತು ಸಣ್ಣ ವ್ಯಾಪಾರಸ್ಥರು ಕಾಯಿಗಳನ್ನು ಮಾಗಿಸಲು, ಹಣ್ಣಾಗಿಸಲು ಹೊಗೆಯಾಡಿಸುವಿಕೆ ಮತ್ತು ಕ್ಯಾಲ್ಸಿಯಂ ಕಾರ್ಬೈಡ್ನ ಬಳಕೆಯ ವಿಧಾನವನ್ನು ಹೆಚ್ಚಾಗಿ ಅನುಸರಿಸ್ತಾ ಇದ್ದಾರೆ. ಇದು ದುಷ್ಪರಿಣಾಮಕಾರಿ ಕ್ರಮವಾಗಿದೆ. ಮಾರಾಟಗಾರರು ಕಾಯಿಯನ್ನು ಮಾಗಿಸಲು, ಹಣ್ಣಾಗಿಸಲು ಇನ್ನೂ ಸಹ ನಿಷೇಧಿಸಲ್ಪಟ್ಟ ರಾಸಾಯನಿಕ ಕ್ಯಾಲ್ಸಿಯಂ ಕಾರ್ಬೈಡನ್ನು ಉಪಯೋಗಿಸುತ್ತಿದ್ದಾರೆ. ಕೆಲವರು ಅದನ್ನು ಗಾಳಿಯಾಡದ ಸ್ಥಳದಲ್ಲಿಟ್ಟು ಹಣ್ಣಿನ ಮೇಲೆ ನೀರನ್ನು ಚಿಮುಕಿಸ್ತಾರೆ. ಇನ್ನು ಕೆಲವೆಡೆ ಹಣ್ಣಿನ ಪೆಟ್ಟಿಗೆಯಲ್ಲಿ ಚಿಕ್ಕ ಚಿಕ್ಕ ಪೊಟ್ಟಣಗಳನ್ನು ಕ್ಯಾಲ್ಸಿಯಂ ಕಾರ್ಬೈಡನ್ನು ಇಡಲಾಗುತ್ತೆ. ಇದು ಹಾನಿಕಾರಕ ರಾಸಾಯನಿಕ ಆರ್ಸೆನಿಕ್ ಹೈಡ್ರೈಡ್ ಮತ್ತು ಫಾಸ್ಫರಸ್ ಹೈಡ್ರೈಡ್ಗಳನ್ನು ಹೊಂದಿರುತ್ತೆ. ಇದನ್ನು ತೀಕ್ಷ್ಣ ಕ್ಯಾನ್ಸರ್ಕಾರಕ ವಸ್ತು ಎಂದು ಪರಿಗಣಿಸಲಾಗಿದೆ. ಹೀಗಾಗಿ ಕ್ಯಾಲ್ಸಿಯಂ ಕಾರ್ಬೈಡ್ನ ಅಸಮರ್ಪಕ ಬಳಕೆ ತಾಜಾ ಹಣ್ಣಿನಲ್ಲಿ ಕೆಟ್ಟ ರಾಸಾಯನಿಕ ಬೆರಕೆಯನ್ನುಂಟು ಮಾಡುತ್ತಿದೆ. ಇದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಇಷ್ಟೇ ಅಲ್ಲ, ಕ್ಯಾಲ್ಸಿಯಂ ಕಾರ್ಬೈಡ್ ಉಪಯೋಗಿಸಿ ಮಾಗಿಸಿದ ಹಣ್ಣುಗಳು ಹೆಚ್ಚು ರುಚಿಕರ ಆಗಿರೋದಿಲ್ಲ. ಸ್ವಾದರಹಿತ ಈ ಹಣ್ಣುಗಳು ಬಹುಬೇಗ ಹಾಳಾಗುತ್ತೆ. ಭಾರತ ಸರ್ಕಾರದ ಕ್ಯಾಲ್ಸಿಯಂ ಕಾರ್ಬೈಡನ್ನು ಹಣ್ಣು ಮಾಡುವಾಗ ಬಳಸೋದನ್ನು ಆಹಾರ ಸಂರಕ್ಷಣಾ ಕಾಯ್ದೆ PFA ಕಲಂ 8/1954 ಪ್ರಕಾರ ಕಾನೂನು ರೀತ್ಯ ನಿಷೇಧಿಸಲಾಗಿದೆ. ಇತ್ರೇಲ್ ಅಥವಾ ಇಥೋಫಾನ್ ದ್ರಾವಣವನ್ನು ಉಪಯೋಗಿಸಿಕೊಂಡು ಇಥಿಲೀನ್ ಅನಿಲವನ್ನು ಉತ್ಪಾದಿಸಿ ಇದರ ಮೂಲಕ ಹಣ್ಣುಗಳನ್ನು ಶೀಘ್ರವಾಗಿ ಮಾಗಿಸುವ ಒಂದು ಸುಲಭವಾದ ಪರ್ಯಾಯ ವಿಧಾನವನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರಿನಲ್ಲಿ ಕಂಡುಹಿಡಿಯಲಾಗಿದೆ. ಹಾನಿಕಾರಕ ರಾಸಾಯನಿಕಗಳ ಬದಲಾಗಿ ಸುಲಭ ಮತ್ತು ಹಣ್ಣುಗಳನ್ನು ಈ ವಿಧಾನದಲ್ಲಿ ಸ್ವಲ್ಪ ಪ್ರಮಾಣದ ಕ್ಷಾರವನ್ನು ಇತ್ರೇಲಿಗೆ ಸೇರಿಸಲಾಗುತ್ತೆ. ಇದರಿಂದ ಇಥಿಲೀನ್ ಅನಿಲ ಬಿಡುಗಡೆಯಾಗುತ್ತೆ. ಗಾಳಿಯಾಡದ ಪ್ಲಾಸ್ಟಿಕ್ ಟೆಂಟ್ಗಳಲ್ಲಿ ಹಣ್ಣುಗಳನ್ನು ಇಟ್ಟು ಇಥಿಲೀನ್ ಅನಿಲವನ್ನು ಈಗ ತಿಳಿಸಿದಂತೆ ಉತ್ಪಾದಿಸಿ ಹಣ್ಣುಗಳಿಗೆ ಲಭ್ಯವಾಗುವಂತೆ ಮಾಡಬೇಕು. ಪ್ಲಾಸ್ಟಿಕ್ ಟೆಂಟ್ನ ಬದಲು ಉದ್ದಿಮೆದಾರರು ಸಾಮಾನ್ಯವಾಗಿ ಉಪಯೋಗಿಸುವ ಗಾಳಿಯಾಡದ ಕೊಠಡಿಯನ್ನೇ ಇಥಿಲೀನ್ ಅನಿಲ ಉತ್ಪಾದನೆಗೆ ಉಪಯೋಗಿಸ್ಕೊಳ್ಬೋದು. ಈ ಸರಳ ವಿಧಾನದಲ್ಲಿ ಕಾಯಿಗಳನ್ನು ಗಾಳಿಯಾಡುವ ಪ್ಲಾಸ್ಟಿಕ್ ಕ್ರೇಟ್ಗಳನ್ನಿಟ್ಟು ನಂತರ ಈ ಕ್ರೇಟ್ಗಳನ್ನು ಪ್ಲಾಸ್ಟಿಕ್ ಟೆಂಟ್ನಲ್ಲಿ ಇಡಬೇಕು. ನಿರ್ದಿಷ್ಟ ಪ್ರಮಾಣದ

0: ಇತ್ರೆಲನ್ನು ಕೊಠಡಿಯಲ್ಲಿ ಪ್ರತಿ ಚದರ ಮೀಟರ್ ಅಳತೆಗೆ 2 ಮಿಲಿಲೀಟ್ರ್ ಒಂದು ಸಣ್ಣ ಪ್ಲಾಸ್ಟಿಕ್ ಬಿಕರಿನಲ್ಲಿ ಹಾಕಬೇಕು. ಪ್ಲಾಸ್ಟಿಕ್ ಟೆಂಟ್ ಒಳಗೆ ಇಡಬೇಕು. ಜೊತೆಗೆ ನಿರ್ದಿಷ್ಟ ಪ್ರಮಾಣದ ಪ್ರತಿ 1 ಮಿಲಿಲೀಟ್ರ್ ಇತ್ರೆಲ್ಗೆ 0.25 ಗ್ರಾಂನಂತೆ ಕ್ಷಾರವನ್ನು ಸೇರಿಸಬೇಕು, ಸೋಡಿಯಂ ಹೈಡ್ರಾಕ್ಸೈಡ್. ಇದು ಇತ್ರೆಲ್ ಮಿಶ್ರಣದಿಂದ ಇಥಿಲೀನ್ ಗ್ಯಾಸನ್ನು ಪಡೆಯಲು ಸಹಕಾರಿಯಾಗುತ್ತೆ. ಈ ಪೂರಕ ಅಂಶಗಳನ್ನು ಒದಗಿಸಿ ನಂತರ ಟೆಂಟನ್ನು ತಕ್ಷಣವೇ ಗಾಳಿ ಹೋಗದಂತೆ ಗಟ್ಟಿಯಾಗಿ ಮುಚ್ಚಿಡಬೇಕು. ಬಿಡುಗಡೆಯಾದ ಇಥಿಲೀನ್ ಟೆಂಟ್ನ ಒಳಗೆ ಏಕಪ್ರಕಾರವಾಗಿ ಸಮನಾಗಿ ಹಣ್ಣುಗಳು ಹರಡಲು ಚಿಕ್ಕ ಬ್ಯಾಟ್ರಿ ಚಾಲಿತ ಪ್ಯಾನನ್ನು ಒಳಗೆ ಇಟ್ಟರೆ ಇನ್ನೂ ಒಳ್ಳೆಯದು. ಸುಮಾರು 18-24 ಗಂಟೆಗಳ ಕಾಲ ಟೆಂಟ್ನಲ್ಲಿಟ್ಟ ನಂತರ ಹಣ್ಣನ್ನು ಹೊರ ತೆಗಿಬಹುದು. ನಂತರ ಕೊಠಡಿಯ ಸಾಮಾನ್ಯ ಉಷ್ಣತೆಯಲ್ಲಿ ಹಣ್ಣುಗಳು ಮಾಗುತ್ತವೆ ಅಥವಾ 18-240 ಡಿಗ್ರಿ ಉಷ್ಣಾಂಶದಲ್ಲಿಡಬೇಕಾಗುತ್ತೆ. ವಿಶೇಷವಾಗಿ ಪಚ್ಚಬಾಳೆಯಲ್ಲಿ ಈ ವಿಧಾನವನ್ನು ಅನುಸರಿಸಲಾಗುತ್ತೆ. ಡೆಸರ್ಟ್ ಕೂಲರನ್ನು ಸಾಮಾನ್ಯ ಉಷ್ಣಾಂಶದಲ್ಲಿ ಹಣ್ಣುಗಳನ್ನು ಮಾಗಿಸುವಾಗ ಉಪಯೋಗಿಸಿದರೆ ಅದರಿಂದ ವಾತಾವರಣದಲ್ಲಿ ಹೆಚ್ಚಿನ ಉಷ್ಣಾಂಶವನ್ನು ಕಡಿಮೆಗೊಳಿಸಬಹುದಾಗಿದೆ.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದೆಹಲ್ಯಾ ರಾಷ್ಟ್ರಪತಿ ಭವನಸ್ಯ ಸಾಂಸ್ಕೃತಿಕ ಕೇಂದ್ರೆ ನೀತಿ ಆಯೋಗಸ್ಯ ಏಕಾದಶೇ ಶಾಸಿ ಪರಿಷದೋಪವೇಶನೆ ಅಧ್ಯಕ್ಷತಾಂ ವಿಧಾಸ್ಯತಿ. ವಿಕಸಿತ ಭಾರತಾಯ ಪ್ರಧಾನಮಂತ್ರಿಣಃ ಟೀಮ್ ಇಂಡಿಯಾ ಇತಿ ಸಂಕಲ್ಪಾನುಗುಣಂ ಅಸ್ಯ ವರ್ಷಸ್ಯ ಮುಖ್ಯ ವಿಷಯೋ ವಿಕಸಿತ ಭಾರತಂ @2047 ಇತ್ಯಸ್ಯ ಕೃತೆ ಸಮಾವೇಶಿ ಮಾನವ ವಿಕಾಸಃ ಇನ್ಕ್ಲೂಸಿವ್ ಹ್ಯೂಮನ್ ಡೆವಲಪ್ಮೆಂಟ್ ಫಾರ್ ವಿಕಸಿತ ಭಾರತ @2047 ಇತಿ ಅಸ್ತಿ. ವಿಷಯೋಯಂ ಆಯು ಕ್ಷೇತ್ರ ಲಿಂಗ ಸಾಮಾಜಿಕ ಆರ್ಥಿಕ ಪೃಷ್ಠಿಭೂಮಿಕಾಯಾಃ ಭೇದಂ ವಿನೈವ ಪ್ರತ್ಯೇಕಂ ಭಾರತೀಯಸ್ಯ ಕಲ್ಯಾಣಾಯ ವಿಕಾಸಾಯ ಚ ಕೇಂದ್ರೀಕೃತೋ ವರ್ತತೆ. ಉಪವೇಶನೆಯಸ್ಮಿನ್ ಅಸ್ಯ ಲಕ್ಷ್ಯಸ್ಯ ಪ್ರಾಪ್ತಯೇ ದೃಷ್ಟಿಂ ಸಮೇತ್ಯ ದೇಶಸ್ಯ ಪ್ರತ್ಯೇಕಂ ನಾಗರಿಕಂ ಪ್ರತಿ ಅಸ್ಯ ಸುದೃಢ ಮಾಪನ ಯೋಗ್ಯ ಪರಿಣಾಮೇಷು ಪರಿವರ್ತನಸ್ಯ ವಿಷಯೇ ಗಭೀರಂ ಮಂಥನಂ ಭವಿಷ್ಯತಿ. ಅಸ್ಮಿನ್ ಮಹತ್ವಪೂರ್ಣೆ ಉಪವೇಶನೆ ಸಮಾವೇಶಿ ಮಾನವ ವಿಕಾಸ ಪ್ರಾರೂಪಸ್ಯ ವಿಷಯೇ ಚರ್ಚಾಂ ಕರ್ತುಂ ಸರ್ವೇ ಮುಖ್ಯಮಂತ್ರಿಣಃ ಕೇಂದ್ರಶಾಸಿತ ಪ್ರದೇಶಾನಾಂ ಉಪರಾಜ್ಯಪಾಲಾಃ ಚ ಏಕತ್ರಿತಾಃ ಭವಿಷ್ಯಂತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಶ್ವಾಸಿತವಾನ್ ಯತ್ ದೇಶಸ್ಯ ಚತ್ವಾರಿಂಶದಧಿಕೈಕಶತ ಕೋಟಿ ನಾಗರಿಕಾಣಾಂ ಆಕಾಂಕ್ಷಾಃ ನಿಶ್ಚಪ್ರಚಂ ಪೂರೈಷ್ಯಂತೆ. ತೇನ ಸಮುದೀರಿತಂ ಯತ್ ರಾಷ್ಟ್ರೀಯ ಜನತಾಂತ್ರಿಕ ಗಠಬಂಧನ ದಲಂ ಸದೈವ ರಾಷ್ಟ್ರಸ್ಯ ವಿಶ್ವಾಸಂ ಸುದೃಢಂ ಕೃತವತ್ ಅಸ್ತಿ. ಅತ್ರಾವಧೇಯಂ ಯತ್ ಶ್ರೀಮೋದಿ ಗತರಾತ್ರೌ ನವದೆಹಲ್ಯಾ ಭಾರತ ಮಂಡಪೆ ಆಯೋಜಿತಂ ಎನ್ಡಿಎ ಸಮ್ಮೇಳನಂ ಸಂಬೋಧಿತವಾನ್. ಪ್ರಧಾನಮಂತ್ರಿಣಾ ಭಣಿತಂ ಯತ್ ದೇಶಸ್ಯ ಪ್ರತ್ಯೇಕಮಪಿ ನಾಗರಿಕಃ ವಿಕಸಿತ ಭಾರತಸ್ಯ ಸ್ವಪ್ನೇನ ಪೂರಿತೋ ವರ್ತತೆ. ಏಷಃ ಸ್ವಪ್ನಃ ಇದಾನೀಂ ಕಸ್ಯಾಪಿ ಏಕಸ್ಯ ವ್ಯಕ್ತಿ ವಿಶೇಷಸ್ಯ ಪ್ರಶಾಸನಸ್ಯ ವಾ ರಾಜನೀತಿಕ ದಲಸ್ಯ ಪರಿಧೌ ಸೀಮಿತೋ ನೈವಾಸ್ತಿ.
3: ಆ ದೇಶ ಹರ ನಾಗರಿಕ ವಿಕಸಿತ ಭಾರತಕ್ಕೆ ಸಪ್ನೆ ಸೆ ಭರಾ ಹುವಾ ವಿಕಸಿತ ಭಾರತ ಸಪ್ನಾ ಅಬ ಕಿಸಿ ಏಕ ವ್ಯಕ್ತಿ ಕಾ ನಹೀ ರಹಾ ಕಿಸಿ ಸರ್ಕಾರ ಕಾ ನಹೀ ರಹಾ ಕಿಸಿ ದಲ ಕಾ ನಹೀ ರಹಾ ದೇಶ ಕೆ ಜನ ಜನ ಕಾ ಸಪ್ನಾ ಬನ್ ಚುಕಾ ಹೈ ಸಂಕಲ್ಪ ಬನ್ ಚುಕಾ ಹೈ ಔರ್ ಇಸ್ ಸಪ್ನೆ ಕಿ ಪೂರ್ತಿ ಕೆ ಲಿಯೆ ಹಮೇ ಅಪ್ನಾ ಹರ್ ಪಲ್ ಸಮರ್ಪಿತ ಕರ್ನಾ ಹೈ ಎನ್ಡಿಎ ಕೆ 12 ವರ್ಷೋ ಕಿ ಏಕ ಬಡಿ ಸಫಲತಾ ಯೆ ಭೀ ಹೈ ಕಿ ದೇಶ ಕಾಂಗ್ರೆಸ್ ಕೆ ಕೂಚಕ್ರ ಸೆ ಆಜಾದ್ ಹುವಾ ಹೈ.
2: ಅಸ್ಮಿನ್ನವಸರೆ ಎನ್ಡಿಎ ಘಟಕದಲೈಃ ಪ್ರಧಾನಮಂತ್ರಿಣಃ ಮೋದಿನಃ ಐತಿಹಾಸಿಕ ಉಪಲಬ್ಧೇಃ ಶ್ಲಾಘನಾಯ ಏಕಃ ಸಂಕಲ್ಪ ಪ್ರಸ್ತಾವಃ ಸ್ವೀಕೃತಃ. ಏತದಂತರಂ ಸಂಪೂರ್ಣ ವಿಶ್ವತಃ ಪ್ರಧಾನಮಂತ್ರಿಣೇ ಅಭಿನಂದನ ಸಂದೇಶಾಃ ಆಗಚ್ಛಂತಃ ಸಂತಿ. ಅಮೆರಿಕಾದೇಶಸ್ಯ ರಾಷ್ಟ್ರಪತಿಃ ಡೊನಾಲ್ಡ್ ಟ್ರಂಪಃ ಯುರೋಪೀಯ ಆಯೋಗಸ್ಯ ಅಧ್ಯಕ್ಷ ಉರ್ಸುಲಾ ವಾನ್ ಡೆರ್ ಲೇಯೆನ್ ಇಟಲಿ ದೇಶಸ್ಯ ಪ್ರಧಾನಮಂತ್ರಿ

0: नृत्य रंगमंच पारंपरिक लोक जनजातीय कला वैविध्येभ्यः कलामंचं यावत् विविध क्षेत्रेभ्यः अष्टोत्तरैकशत प्रसिद्धाः कलाकाराः चतुर्विंशत्युत्तर द्विसहस्रतम वर्षस्य अथ च पञ्चविंशत्युत्तर द्विसहस्रतम वर्षस्य अकादमी पुरस्कारार्थं चिताः। एते चिताः पुरस्कार विजेतारः अशेषस्य हि देशस्य प्रतिनिधित्वं कुर्वन्ति। ये विभिन्न राज्येभ्यः केन्द्रशासित प्रदेशेभ्यः च सम्बद्धाः सन्ति। बैडमिंटन प्रतिस्पर्धायां सिडनी नगरे प्रचल्यमानायाः ऑस्ट्रेलियन ओपन स्पर्धायाः महिलानां वर्गे पीवी सिंधु तन्वी शर्मा च सफलताम् अवाप्य द्वितीय चक्रं प्रति प्रविष्टवत्यौ। इति वार्ताः।
1: ಸಮಯ ಸರಿಯಾಗಿ 7 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
5: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
6: 2500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
7: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ.

0: ಆಕಾಶವಾಣಿ ಸಮಯ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ವಾರ್ತೆಗಳ ವಿವರ: ಖಾತೆ ಹಂಚಿಕೆ ಕುರಿತು ಉಂಟಾಗಿರುವ ಅಸಮಾಧಾನದ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿ ಪ್ರವಾಸ ಕೈಗೊಂಡಿರುವ ಅವರು, ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ದೇಶದಲ್ಲಿ ಕಳೆದ 12 ವರ್ಷಗಳ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರದ ಆರೋಪ ಹಾಗೂ ಪ್ರಕರಣಗಳು ಇಲ್ಲದೆ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಮತ್ತು ಸವಾಲುಗಳ ನಡುವೆಯೂ ದೇಶದ ಮೂಲಸೌಕರ್ಯ, ಕೃಷಿ, ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತವನ್ನು ಅಭಿವೃದ್ದಿ ಪಥದತ್ತ ಕೊಂಡೊಯ್ಯುತ್ತಿರುವ ಧೀಮಂತ ನಾಯಕ. ಇದರ ಪರಿಣಾಮವಾಗಿ ಭಾರತ ಜಗತ್ತಿನ 4ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲು ನೆರವಾಗಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ವಿಕಸಿತ ಭಾರತದ ಕನಸನ್ನು ಈಡೇರಿಸುವ ನಿಟ್ಟನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರಜಾಸತ್ತಾತ್ಮಕವಾಗಿ ಚುನಾಯಿತರಾದ ಪ್ರಧಾನಿಯೋರ್ವರು ಸುದೀರ್ಘ ಅವಧಿಗೆ ಸೇವೆ ಸಲ್ಲಿಸುವ ಮೂಲಕ ದೇಶದ ಪ್ರತಿಯೊಬ್ಬ ಭಾರತೀಯರೂ ಹೆಮ್ಮೆ ಪಡುವಂತೆ ಮಾಡಿದ ಕ್ಷಣ ಇದು ಎಂದು ಅವರು ಹೇಳಿದ್ದಾರೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಮುಂಬರುವ ಆಗಸ್ಟ್ 21ರಿಂದ 23ರವರೆಗೆ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ್ ಲೋಕ ಅದಾಲತ್ನ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾ ಶಾಲಿನಿ ರಜನೀಶ್ ರಾಜ್ಯದ ಎಲ್ಲಾ ಇಲಾಖೆಗಳಿಗೆ ಮಹತ್ವದ ನಿರ್ದೇಶನ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಸಲ್ಲಿಸಿರುವ ಮನವಿಯ ಹಿನ್ನೆಲೆ ಮುಖ್ಯ ಕಾರ್ಯದರ್ಶಿಗಳು ಎಲ್ಲಾ ಇಲಾಖೆಗಳಿಗೆ ಸೂಚನೆ ನೀಡಿದ್ದಾರೆ. ಎಲ್ಲಾ ಇಲಾಖೆಯ ಮುಖ್ಯಸ್ಥರು ತಮ್ಮ ಇಲಾಖೆಗಳಲ್ಲಿ ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ಸರ್ಕಾರಿ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಉಚಿತ ಲೋಕ ಅದಾಲತ್ ಮೂಲಕ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವಂತೆ ತಿಳಿಸಿದ್ದಾರೆ. ಅಲ್ಲದೆ ಈ ಕುರಿತು ಕೈಗೊಂಡ ಕ್ರಮಗಳ ವರದಿಯನ್ನು 3 ದಿನಗಳ ಒಳಗೆ ನೇರವಾಗಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಸಲ್ಲಿಸಿ ಅದರ ಪ್ರತಿಯನ್ನು ಮುಖ್ಯ ಕಾರ್ಯದರ್ಶಿಗಳ ಕಚೇರಿಗೆ ಕಳುಹಿಸಬೇಕೆಂದು ಎಲ್ಲಾ ಇಲಾಖೆಗಳ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ. ರಾಜ್ಯದಲ್ಲಿ ನವಜಾತ ಶಿಶುವಿನಿಂದ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ನೀಡುವ ಉದ್ದೇಶದಿಂದ ಇದೇ 28ರ ಭಾನುವಾರದಂದು ರಾಷ್ಟೀಯ ಲಸಿಕಾ ದಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ಭಾರತವು ಕಳೆದ 14 ವರ್ಷಗಳಿಗೂ ಮೇಲ್ಪಟ್ಟು ಪೋಲಿಯೋ ಮುಕ್ತ ರಾಷ್ಟವಾಗಿದ್ದರೂ ಜಗತ್ತಿನ ಕೆಲವು ಭಾಗಗಳಲ್ಲಿ ಹಾಗೂ ಭಾರತದ ನೆರೆ ರಾಷ್ಟಗಳಲ್ಲಿ ವೈಲ್ಡ್ ಪೋಲಿಯೋ ವೈರಸ್ ಹರಡುವಿಕೆ ಇನ್ನೂ ಇರುವುದರಿಂದ ಈ ಮುನ್ನೆಚ್ಚರಿಕೆ ಕ್ರಮ ಅಗತ್ಯವಾಗಿದೆ. ಭಾರತ ತಜ್ಞ ಸಲಹಾ ಗುಂಪಿನ ಶಿಫಾರಸ್ಸಿನ ಅನ್ವಯ ಈ ಅಭಿಯಾನವನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಈ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲಾ ಇಲಾಖೆಗಳ ಸಹಕಾರವನ್ನು ಆರೋಗ್ಯ ಇಲಾಖೆ ಬಯಸುತ್ತದೆ. ಸಾರ್ವಜನಿಕರು ಹಾಗೂ ಪೋಷಕರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ

0: ಹನಿಗಳನ್ನು ಹಾಕಿಸಿ ಸಹಕರಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಪ್ರಕಟಣೆಯಲ್ಲಿ ತಿಳಿಸಿದೆ. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14 ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಆರ್ಎಎಲ್ನ ನಿರ್ದೇಶಕ ಡಾ ಅಭಯ್ ಎ ಪಶೀಲ್ಕರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಬಾರಿಯ ಬೆಂಗಳೂರು ಆವೃತ್ತಿಯು ವಿಕಸಿತ ಭಾರತ 2047 ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಆಧಾರಿತ ಬೆಳವಣಿಗೆ ಎಂಬ ವಿಶೇಷ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ ಎಂದರು. ಸಮಾವೇಶದಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನಗಳ ಬೆಳವಣಿಗೆ, ಎಲ್ಲರಿಗೂ ಕೃತಕ ಬುದ್ದಿಮತ್ತೆ, ಕೃಷಿ, ಆಹಾರ, ಮಾರುಕಟ್ಟೆ ಸಂಪರ್ಕ ಕ್ಷೇತ್ರಗಳ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ದೇಶ ವಿದೇಶಗಳ ಹಲವು ಕಂಪನಿಗಳು ಭಾಗಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರು ಉಪನಗರ ರೈಲು ಯೋಜನೆ ಸೇರಿದಂತೆ ರಾಜ್ಯದ ರೈಲ್ವೆ ಯೋಜನೆಗಳು, ವಿಮಾನ ನಿಲ್ದಾಣಗಳ ಅಭಿವೃದ್ದಿ ಹಾಗೂ ಇತರೆ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮೂಲಸೌಲಭ್ಯ ಅಭಿವೃದ್ದಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವರಾದ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಪ್ರಗತಿಯಲ್ಲಿರುವ ಕಾಮಗಾರಿಗಳ ಅನುಷ್ಠಾನ ಸ್ಥಿತಿಯನ್ನು ಪರಿಶೀಲಿಸಿ ಭವಿಷ್ಯದಲ್ಲಿ ಕೈಗೊಳ್ಳಬೇಕಿರುವ ಯೋಜನೆಗಳ ಕುರಿತು ಅಭಿಪ್ರಾಯ ವಿನಿಮಯ ನಡೆಸಲಾಯಿತು. ಯೋಜನೆಗಳನ್ನು ನಿಗದಿತ ಅವಧಿಯೊಳಗೆ ತ್ವರಿತ ಹಾಗೂ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು ಎಂದಿದ್ದಾರೆ. ಬಾಲಕಾರ್ಮಿಕ ಪದ್ದತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ನಿಟ್ಟನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬಾಲಕಾರ್ಮಿಕ ಪದ್ದತಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಅವಕಾಶ, ವಯಸ್ಕರಿಗೆ ಗೌರವಾನ್ವಿತ ಕೆಲಸ ಎಂಬ ಘೋಷವಾಕ್ಯದೊಂದಿಗೆ ಈ ಬಾರಿಯ ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನದ ಜಾಥಾ ಆಯೋಜಿಸಲಾಗಿದೆ. ನಾಳೆ ಬೆಳಿಗ್ಗೆ 8:30 ಬೆಂಗಳೂರಿನ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಘನ ಉಪಸ್ಥಿತಿ ವಹಿಸಲಿದ್ದಾರೆ. ಜನಪ್ರತಿನಿಧಿಗಳು ಹಾಗೂ ಹಲವು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿರಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಮಾದಕ ವಸ್ತುಗಳು ಹಾಗೂ ಡ್ರಗ್ಸ್ ಬಳಕೆ ಹಾಗೂ ಮಾರಾಟ ಮಾಡುವವರ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸುವ ಮೂಲಕ ಮಾರಾಟ ಹಾಗೂ ಬಳಕೆಯನ್ನು ಶೂನ್ಯಕ್ಕೆ ಇಳಿಸಬೇಕು ಎಂದು ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿಯ ಅಧ್ಯಕ್ಷರು ಹಾಗೂ ಶಾಸಕ ಶ್ರೀನಿವಾಸ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಡೆದ ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಆಹಾರ ಪದಾರ್ಥಗಳಲ್ಲಿ ಫಾಸ್ಟ್ಫುಡ್ ಮಾರಾಟಗಾರರು ಕೃತಕ ಬಣ್ಣಗಳ ಬಳಕೆ ಮಾಡದಂತೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಗಮನಹರಿಸಬೇಕು. ಆಗಾಗ್ಗೆ ರಸ್ತೆ ಬದಿ ಆಹಾರ ಮಾರಾಟಗಾರರ ಕ್ಯಾಂಟೀನ್ಗಳ ಮೇಲೆ ಅನಿರೀಕ್ಷಿತ ದಾಳಿ ನಡೆಸಿ ತಪ್ಪಿದ್ದಲ್ಲಿ ದಂಡ ವಿಧಿಸಿ ಪ್ರಕರಣ ದಾಖಲಿಸಬೇಕು ಎಂದು ಸೂಚನೆ ನೀಡಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅನ್ನಭಾಗ್ಯ ಅಕ್ಕಿಯನ್ನು ಪಡಿತರ ಚೀಟಿದಾರರಿಗೆ ಮೇ ಹಾಗೂ ಜೂನ್ ಮಾಹೆಯ 2 ಅಕ್ಕಿಯನ್ನು ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಅದರಂತೆ ಅಂತ್ಯೋದಯ ಕಾರ್ಡ್ ಹೊಂದಿದ 4 ಪಡಿತರ ಚೀಟಿಗೆ ಮೇ ಮತ್ತು ಜೂನ್ ತಿಂಗಳ ತಲಾ 5 ಸೇರಿ ಒಟ್ಟು 10 ಅಕ್ಕಿ ವಿತರಿಸಲಾಗುವುದು. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಕಾರ್ಡುದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ 2 ಹೆಬ್ಬೆಟ್ಟಿನ ಗುರುತು ನೀಡುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ವ್ಯಾಪ್ತಿಯ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಸಂಬಂಧ ಮಹತ್ವದ ಸಭೆ ಬಾಗಲಕೋಟೆ ನಗರದ ಕಚೇರಿಯಲ್ಲಿ ನಡೆಯಿತು. ಯೋಜನೆಯ ವಿವಿಧ ಹಂತಗಳ ಅನುಷ್ಠಾನ, ಪುನರ್ವಸತಿ ಕಾರ್ಯಗಳ ಪ್ರಗತಿ ಹಾಗೂ ಬಾಕಿ ಉಳಿದಿರುವ ಸಮಸ್ಥೆಗಳ ಕುರಿತು ಸಭೆಯಲ್ಲಿ ವಿಸ್ತಾರವಾಗಿ ಚರ್ಚಿಸಲಾಯಿತು. ಸಭೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ಸ್ಥಳಾಂತರಗೊಂಡ ಕುಟುಂಬಗಳಿಗೆ ಕಲ್ಪಿಸಲಾಗುತ್ತಿರುವ ಪುನರ್ವಸತಿ ಸೌಲಭ್ಯಗಳು, ನಿವೇಶನ

0: ಹಂಚಿಕೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ದಿ, ಪರಿಹಾರ ವಿತರಣೆ, ರಸ್ತೆ, ಕುಡಿಯುವ ನೀರು, ವಿದ್ಯುತ್, ಶಾಲೆ ಹಾಗೂ ಆರೋಗ್ಯ ಸೇವೆಗಳ ವ್ಯವಸ್ಥೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪರಿಶೀಲನೆ ನಡೆಸಲಾಯಿತು. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲ ಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಅನುದಾನಿತ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ACTS ಕೋರ್ಸ್ಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶ್ರೀಕೃಷ್ಣ ಎಸ್ ಚಿಪ್ಪಲ್ಕಟ್ಟಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀಕೃಷ್ಣ ಎಸ್ ಚಿಪ್ಪಲ್ಕಟ್ಟಿ ಅವರು, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
3: ನಮಸ್ಕಾರ.
1: ನಾವು ದಿನನಿತ್ಯ ಕೇಳುವ ಒಂದು ಘಟನೆಯ ಮೂಲಕ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀನಿ. ಒಬ್ಬ ಪೋಷಕರಿಗೆ ಒಂದು ಕರೆ ಬರುತ್ತೆ, ನಿಮ್ಮ ಮಗನಿಗೆ ಅಪಘಾತವಾಗಿದೆ, ತಕ್ಷಣ ಹಣ ಕಳುಹಿಸಿ ಅಂತ. ಪೋಷಕರು ಗಾಬರಿಯಿಂದ, ಆತಂಕದಿಂದ ಏನೂ ಯೋಚನೆ ಮಾಡದೆ ಹಣವನ್ನ ವರ್ಗಾವಣೆ ಮಾಡ್ತಾರೆ. ಪೋಷಕರಿಗೆ ಆಮೇಲೆ ಗೊತ್ತಾಗತ್ತೆ ಇದು ಸುಳ್ಳು ಕರೆ, ನಮಗೆ ವಂಚನೆ ಆಗಿದೆ ಅಂತ. ಈ ರೀತಿಯ ಸೈಬರ್ ವಂಚನೆಗಳು ಹೆಚ್ಚುತ್ತಾ ಇರುವಂತ ಸಂದರ್ಭದಲ್ಲಿ ನಾಗರಿಕರನ್ನ ರಕ್ಷಣೆ ಮಾಡಲು ಸಿಡ್ಯಾಕ್ ಏನಾದರೂ ಮಾಡ್ತಾ ಇದೆಯಾ?
4: ಇಂತಹ ಘಟನೆಗಳಿಗೆ ISEA ಅಂದ್ರೆ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಎಜುಕೇಶನ್ ಅಂಡ್ ಅವೇರ್ನೆಸ್ ಎಂಬತಕ್ಕಂತಹ ಪ್ರಾಜೆಕ್ಟ್ ಅನ್ನು ಆರಂಭಿಸಲಾಗಿದೆ. ಇದು ಭಾರತ ಸರ್ಕಾರದ ಮೀಟಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಚಿವಾಲಯದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆ 2005 ಆರಂಭಗೊಂಡು ಸೆಕ್ಯೂರ್ ಅಂಡ್ ಟ್ರಸ್ಟೆಡ್ ಸೈಬರ್ ಜಗತ್ತನ್ನು ನಿರ್ಮಿಸಲು ಕೆಲಸ ಮಾಡುತ್ತಿದೆ. ಇಂದಿಗೆ ISEA ಅದರ 3ನೇ ಹಂತದಲ್ಲಿ ಇದ್ದು 4 ಪ್ರಮುಖ ಕ್ಷೇತ್ರದಲ್ಲಿ ಕಾರ್ಯ ಮಾಡ್ತಾ ಇದೆ. ಒಂದನೇದಾಗಿ ಸೈಬರ್ ಭದ್ರತಾ ತಜ್ಞರನ್ನು ತರಬೇತಿಗೊಳಿಸೋದು, ಅಂದರೆ CISO ಚೀಫ್ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಆಫೀಸರ್ಗಳನ್ನು ತರಬೇತಿಗೊಳಿಸೋದು. ಎರಡನೇದಾಗಿ ಸ್ಟೂಡೆಂಟ್ಸಲ್ಲಿ ಇನ್ನೋವೇಷನ್ ಮನೋಭಾವವನ್ನು ಬೆಳೆಸುವುದು. ಮೂರನೇದು ಶಿಕ್ಷಣ ಮತ್ತು ಸಂಶೋಧನೆಯನ್ನು ಬಲಪಡಿಸುವುದು. ಆಮೇಲೆ 4ನೇದಾಗಿ ಸೈಬರ್ ಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸುವುದು. ಇಂದಿನ ಕಾಲದಲ್ಲಿ ಸೈಬರ್ ಸುರಕ್ಷತೆ ಎನ್ನುವುದು ಕೇವಲ ತಂತ್ರಜ್ಞರ ವಿಷಯವಾಗದೆ ಎಲ್ಲ ನಾಗರಿಕರ ಜೀವನದ ಕೌಶಲ್ಯವಾಗಿದೆ.
1: ಈಗ ತಾನೇ ಹೇಳಿದ್ರಿ ವಿದ್ಯಾರ್ಥಿಗಳಲ್ಲಿ, ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ. ಹಾಗಾದ್ರೆ ಶಾಲಾ ಕಾಲೇಜುಗಳಲ್ಲಿ, ಕಚೇರಿಗಳಲ್ಲಿ ಸೈಬರ್ ಜಾಗೃತಿ ಕಾರ್ಯಕ್ರಮ ಮಾಡೋದಕ್ಕೆ ಸಿಡ್ಯಾಕ್ನ ಸಹಕಾರ ಸಿಗ್ತಾ ಇದೆಯಾ, ಸಿಗುತ್ತಾ?
4: ISEA ಯೋಜನೆಯಡಿ ಸಿಡ್ಯಾಕ್ ಬೆಂಗಳೂರು ಕರ್ನಾಟಕ, ಕೇರಳ, ತಮಿಳುನಾಡು, ಪಾಂಡಿಚೇರಿ ಮತ್ತು ಲಕ್ಷದ್ವೀಪ್ ಐಲ್ಯಾಂಡ್ಗಳಿಗೆ ರೀಜನಲ್ ಕೋಆರ್ಡಿನೇಷನ್ ಸೆಂಟರ್ RCC ಆಗಿ ಕಾರ್ಯನಿರ್ವಹಿಸ್ತಾ ಇದೆ.

0: ನಾವು ಶಾಲೆಗಳು, ಕಾಲೇಜ್ಗಳು, ವಿಶ್ವವಿದ್ಯಾಲಯಗಳು, ಆಮೇಲೆ ರಾಜ್ಯ ಸೈಬರ್ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರಿ ಸಂಸ್ಥೆಗಳೊಂದಿಗೆ ಸೇರಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೇವೆ.
1: ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳಿಂದ ಜನರು ಎಚ್ಚೆತ್ತುಕೊಳ್ತಾರೆ ಅಂತ ನಿಮ್ಗೆ ಅನ್ಸತ್ತಾ? ಅಷ್ಟು ಪರಿಣಾಮ ಬೀರುತ್ತಾ ಈ ಜಾಗೃತಿ ಕಾರ್ಯಕ್ರಮಗಳು?
0: ಖಂಡಿತವಾಗಿಯೂ. ISA ಫೇಸ್ 3 ಅಡಿಯಲ್ಲಿ ಇಂದಿನವರೆಗೆ ಸಿಡಾಕ್ ಬೆಂಗಳೂರು 81 ಹೆಚ್ಚು ವರ್ಕ್ಶಾಪ್ಗಳು ಮತ್ತು ವೆಬಿನಾರ್ಗಳನ್ನು ನಡೆಸಿದೆ. ಆಮೇಲೆ ಇದರಿಂದ 21,000 ಪಾರ್ಟಿಸಿಪೆಂಟ್ಸ್ಗಳಿಗೆ ನಾವು ತಲುಪಿದ್ದೇವೆ. ಇಂದಿನವರೆಗೆ 3 ಮಾಸ್ಟರ್ ಟ್ರೈನರ್ ಪ್ರೋಗ್ರಾಮ್ಗಳನ್ನು ನಡೆಸಿ 263 ಮಾಸ್ಟರ್ ಟ್ರೈನರ್ಸ್ಗಳನ್ನು ನಿರ್ಮಿಸಿದ್ದೇವೆ. ಈ ತರಬೇತಿ ಪಡೆದವರು ತಮ್ಮ ಕುಟುಂಬ ಮತ್ತು ಕಾಲೇಜು ಹಾಗೂ ಸಮಾಜದಲ್ಲಿ ಸೈಬರ್ ಅಂಬಾಸಿಡರ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ.
1: ಹಾಗಾದ್ರೆ ಕಾರ್ಯಕ್ರಮ ಕೇಳ್ತಾ ಇರುವಂತಹ ನಮ್ಮ ಶ್ರೋತೃಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸರಳವಾಗಿ 3 ಸೈಬರ್ ಸುರಕ್ಷತಾ ಸಲಹೆಗಳನ್ನ ನೀಡಬಹುದಾ?
0: ಮೊದಲನೆಯದು, ಅಪರಿಚಿತವಾದಂತಹ SMSಗಳು, ವಾಟ್ಸ್ಆಪ್ ಅಥವಾ ಇಮೇಲ್ ಲಿಂಕ್ಗಳನ್ನು ಎಂದಿಗೂ ಕ್ಲಿಕ್ ಮಾಡಬೇಡಿ. ಎರಡನೇದಾಗಿ, ಬಲವಾದಂತಹ ಪಾಸ್ವರ್ಡ್ಗಳನ್ನು ಅಳವಡಿಸಿಕೊಳ್ಳಿ. ಆಮೇಲೆ ಅದರ ಜೊತೆಗೆ 2-ಫ್ಯಾಕ್ಟರ್ ಅಥೆಂಟಿಕೇಷನ್ ಅನ್ನು ಸಕ್ರಿಯಗೊಳಿಸಿ. ಮೂರನೇದಾಗಿ, OTP, ಬ್ಯಾಂಕ್ ವಿವರಗಳು ಅಥವಾ ವೈಯಕ್ತಿಕವಾದಂತಹ ಮಾಹಿತಿಗಳನ್ನು ಯಾರಿಗೂ ನೀಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ staysafeonline.in ಈ ವೆಬ್ಸೈಟ್ ಅನ್ನು ಭೇಟಿ ಮಾಡಬಹುದು. ಆಮೇಲೆ ನಿಮ್ಮ ಸ್ಕೂಲ್ಗಳು, ಕಾಲೇಜ್ಗಳು, ಆಮೇಲೆ ಯಾವುದೇ ಸಂಸ್ಥೆಗಳಲ್ಲಿ ಜಾಗೃತಾ ಕಾರ್ಯಕ್ರಮಗಳನ್ನು ಮಾಡಬೇಕಾದರೆ ಇಮೇಲ್ ಅಡ್ರೆಸ್ಗೆ ನೀವು ಸಿಡಾಕ್ ಬೆಂಗಳೂರನ್ನು ಸಂಪರ್ಕಿಸಬಹುದು. ಇಮೇಲ್ ಅಡ್ರೆಸ್ ಯಾವುದಪ್ಪ ಅಂದರೆ ISARCCBLR@cidac.in. ಈ ವೆಬ್ಸೈಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು.
1: ಕೇಳಿದ್ರೆ ನಿಮಗೆ ಏನಾದರೂ ಶಾಲಾ ಕಾಲೇಜುಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಜಾಗೃತ ಕಾರ್ಯಕ್ರಮಗಳನ್ನ ಮಾಡಬೇಕು, ಆಯೋಜನೆ ಮಾಡಬೇಕು ಅನ್ನೋದಾದ್ರೆ ಇಮೇಲ್ ಕಳುಹಿಸಿ ನಿಮ್ಮ ರಿಕ್ವೆಸ್ಟ್ ಅನ್ನು ಅವರಿಗೆ ಹೇಳಬಹುದು. ಇಮೇಲ್ ವಿಳಾಸ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ISEARCCBLR@cidac.in. ಇನ್ನು ತಂತ್ರಜ್ಞಾನ ವೇಗವಾಗಿ ಬದಲಾಗ್ತಾ ಇದೆ, ನಮ್ಮ ಯುವಜನತೆ ಭವಿಷ್ಯಕ್ಕೆ ಹೇಗೆ ಸಿದ್ಧರಾಗಬೇಕು?
0: ಕೆಲವು ವರ್ಷಗಳ ಹಿಂದೆ ಕೇವಲ ಪ್ರೋಗ್ರಾಮಿಂಗ್ ಕಲ್ತಿದ್ರೆ ಸಾಕಾಗಿತ್ತು, ಎಸ್ಪೆಷಲಿ ಟೆಕ್ನಾಲಜಿ ಮತ್ತು IT ಫೀಲ್ಡ್ಗಳಲ್ಲಿ. ಬಟ್ ಇಂದಿನ ಕಾಲದಲ್ಲಿ ಟೆಕ್ನಾಲಜಿ ಲ್ಯಾಂಡ್ಸ್ಕೇಪ್ ಅನ್ನೋದು ತುಂಬ ಚೇಂಜ್ ಆಗ್ತಾ ಇದೆ. ಅಡ್ವಾನ್ಸ್ ಡೀಪ್ ಟೆಕ್ ಟೆಕ್ನಾಲಜೀಸ್ ಅಂತ ಏನು ಹೇಳ್ತೀವಿ, ಲೈಕ್ ಯುನೋ ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ಲೌಡ್ ಕಂಪ್ಯೂಟಿಂಗ್, IoT, ಈ ತರಹ ಟೆಕ್ನಾಲಜೀಸ್ಗಳು ಇಂದಿನ ಯುಗದಲ್ಲಿ ಇಂದಿನ ಇಂಡಸ್ಟ್ರಿಗಳಿಗೆ ತುಂಬ ಬೇಕಾಗಿದೆ. ಸೊ ಇದಕ್ಕಾಗಿಯೇ ಮೇಟಿ ಮತ್ತು ನ್ಯಾಸ್ಕಾಮ್ ಈ ಎರಡು ಸಂಸ್ಥೆಗಳು ಸೇರಿ ಫ್ಯೂಚರ್ ಸ್ಕಿಲ್ಸ್ ಪ್ರೈಮ್ ಎಂಬತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿದೆ. ಈ ಪ್ಲಾಟ್ಫಾರ್ಮ್ ಮುಖಾಂತರ ಅಡ್ವಾನ್ಸ್ ಟೆಕ್ನಾಲಜೀಸ್ಗಳಲ್ಲಿ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ಗಳು ನೀಡಲಾಗ್ತಾ ಇದೆ.
1: ವಿದ್ಯಾರ್ಥಿಗಳು ಕಾಲೇಜ್ ಮುಗಿಸಿ ಹೊಸ ಕನಸನ್ನ ಹೊತ್ತು ಕೆಲಸಕ್ಕೆ ಅಪ್ಲೈ ಮಾಡ್ತಾರೆ ಅನ್ಕೊಳ್ಳೋಣ. ಪದವಿ ಇದೆ, ಅನುಭವ ಅಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರ ಹತ್ರ, ಅಂಥವ್ರನ್ನ ಸಿದ್ಧಗೊಳಿಸೋದಿಕ್ಕೆ ಸಿಡ್ಯಾಕ್ ಏನಾದರೂ ಮಾಡ್ತಾ ಇದೆಯಾ?
0: ಇದಕ್ಕಾಗಿಯೇ 2022 ವರ್ಕ್ ಬೇಸ್ಡ್ ಲರ್ನಿಂಗ್ ಎಂಬತಕ್ಕಂಥ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅನ್ನು ಆರಂಭಿಸಿದ್ದೇವೆ. ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಇನ್ ಪರ್ಸನ್ ಆಗಿರುತ್ತೆ. ಆಮೇಲೆ ಈ ಇಂಟರ್ನ್ಶಿಪ್ ಪ್ರೋಗ್ರಾಮಿಗೆ ಎಲಿಜಿಬಿಲಿಟಿ ಏನಪ್ಪ ಅಂದರೆ ಇಂಜಿನಿಯರಿಂಗ್ BE or BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ರಿಲೇಟೆಡ್ ಬ್ರಾಂಚಸ್ ಎಲಿಜಿಬಿಲಿಟಿ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು, ಈವನ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆರ್ ಆಲ್ಸೋ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಪರ್ಟಿಕ್ಯುಲರ್ ಇಂಟರ್ನ್ಶಿಪ್ ಪ್ರೋಗ್ರಾಮ್. ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ಗೆ ತಿಂಗಳಿಗೆ 10,000 ಸ್ಟೈಫಂಡ್ ಕೂಡ ನೀಡಲಾಗುತ್ತಿದೆ. ನಿಮಗೆ ಅರ್ಜಿಯನ್ನು ದಾಖಲಿಸಲು AICTE ವೆಬ್ಸೈಟನ್ನು ವಿಸಿಟ್ ಮಾಡಬಹುದು. ಆಮೇಲೆ ನಿಮ್ಮ ಅಪ್ಲಿಕೇಶನನ್ನು ಅಲ್ಲಿ ಸಬ್ಮಿಟ್ ಮಾಡಬಹುದು.
1: ಗ್ರಾಮೀಣ ಭಾಗದ ಒಬ್ಬ ವಿದ್ಯಾರ್ಥಿನಿ ಸೂಪರ್ ಕಂಪ್ಯೂಟಿಂಗ್ ಹಾಗೂ AI ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಪಡ್ತಾಳೆ, ಆದರೆ ಇದು ದೊಡ್ಡ ನಗರದಲ್ಲಿ ಓದದವರಿಗೆ ಮಾತ್ರ ಸಾಧ್ಯ, ನನ್ನಂಥವ್ರಿಗೆ ಅಲ್ಲ ಅಂದ್ಕೊಂಡು ಸುಮ್ಮನಾಗ್ತಾಳೆ. ಈ ರೀತಿಯ ಕನಸು ಕಾಣುವ ವಿದ್ಯಾರ್ಥಿಗಳ ಕನಸು ನನಸಾಗುತ್ತಾ?
0: ನಾನು ಅವಳಿಗೆ ಒಂದೇ ಮಾತು ಹೇಳುತ್ತೇನೆ, ಪ್ರತಿಭೆಗೆ ಯಾವುದೇ ರೀತಿಯಾದಂತಹ ಬ್ಯಾರಿಯರ್ ಇರುವುದಿಲ್ಲ. ಇದನ್ನೇ ಅರ್ಥಕೊಂಡು ಸಿಡಾಕ್ ಬೆಂಗಳೂರ್ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಸಿಹಕ್ ಅಂದರೆ ಸೆಂಟರ್ ಫಾರ್ HPC ಅಪ್ಸ್ಕಿಲಿಂಗ್ ಅಂಡ್ ನಾಲೆಡ್ಜ್ ಶೇರಿಂಗ್ ಎಂಬುದನ್ನು ಆರಂಭಿಸಿದೆ. ಇದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರದಲ್ಲಿ ಪರಿಣಿತ HR ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿದೆ. ವಿಶೇಷವಾಗಿ SC ST ಮಹಿಳೆಯರು ಆಮೇಲೆ EWS ಅಭ್ಯರ್ಥಿಗಳಿಗೆ ಹೆಚ್ಚಿನ ಅವಕಾಶ ಇದರಲ್ಲಿ ಕಲ್ಪಿಸಲಾಗ್ತಾ ಇದೆ. 2023 2025 ACC HPC ಕೋರ್ಸ್ಗಳಲ್ಲಿ 777 ಕ್ಯಾಂಡಿಡೇಟ್ಸ್ ಟ್ರೈನ್ ಆಗಿದ್ದು ಅದರಲ್ಲಿ 473

0: ಕ್ಯಾಂಡಿಡೇಟ್ಸ್ ಸರ್ಟಿಫೈಡ್ ಆಗಿದ್ದಾರೆ ಮತ್ತು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಲ್ಲಿ 586 ಶಿಕ್ಷಕರು ಭಾಗವಹಿಸಿ 331 ಮಂದಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಆಮೇಲೆ AICT ಮಾಸ್ಟರ್ಸ್ ಟ್ರೈನರ್ ಪ್ರೋಗ್ರಾಂನಲ್ಲಿ 102 ಅಭ್ಯರ್ಥಿಗಳು ಭಾಗವಹಿಸಿ 84 ಮಂದಿ ಪೂರ್ಣಗೊಳಿಸಿದ್ದಾರೆ. ಇದಲ್ಲದೇ IEEE ಬ್ಲೆಂಡೆಡ್ ಲರ್ನಿಂಗ್ ಪ್ರೋಗ್ರಾಂ ಮೂಲಕ 1068 ಪಾರ್ಟಿಸಿಪೆಂಟ್ಸ್ಗಳು ಟ್ರೈನ್ಡ್ ಆಗಿ ಅದರಲ್ಲಿ 976 ಮಂದಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಒಟ್ಟಾಗಿ ಹೇಳೋದಾದರೆ 2500 ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇದರ ಲಾಭವನ್ನು ಪಡೆದಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ CHUC.CDACB.in ವೆಬ್ಸೈಟ್ನ್ನು ಭೇಟಿ ನೀಡಬಹುದು.
1: ನಮ್ಮ ಕೇಳುಗರಿಗೆ CDAC ಅಂದ್ರೆ ಈಗ ACTS ಕೋರ್ಸ್ಗಳು ನೆನಪಾಗತ್ತೆ. ಮತ್ತೊಮ್ಮೆ ಅವರಿಗೆ ACTS ಬಗ್ಗೆ ತಿಳಿಸಬಹುದಾ?
0: ಆಕ್ಟ್ಸ್ ಅಂದರೆ ಅಡ್ವಾನ್ಸ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್. ಇದೊಂದು ಸಿಡಾಕಿನ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಗಿದೆ. ಇದರ ಮೂಲಕ ಅಡ್ವಾನ್ಸ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IT ಇನ್ಫ್ರಾಸ್ಟ್ರಕ್ಚರ್, ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್ ಹಾಗೂ ಬಿಗ್ ಡೇಟಾ ಅನಾಲಿಟಿಕ್ಸ್ ಕ್ಷೇತ್ರದಲ್ಲಿ ಉದ್ಯೋನ್ಮುಖ PG ಡಿಪ್ಲೊಮಾ ಕಾರ್ಯಕ್ರಮಗಳನ್ನು ನೀಡಲಾಗುತ್ತಿದೆ. ಹೆಚ್ಚಿನ ವಿವರಗಾಗಿ ನೀವು ಈ ವೆಬ್ಸೈಟನ್ನು ಸಂಪರ್ಕಿಸಬಹುದು. acts.cdac.in ಈ ವೆಬ್ಸೈಟನ್ನು ಭೇಟಿ ನೀಡಿ ನಿಮ್ಮ ಅಪ್ಲಿಕೇಶನನ್ನು ಇದರಲ್ಲಿ ರಿಜಿಸ್ಟರ್ ಮಾಡಿಕೊಳ್ಬೋದು. ಇಂಪಾರ್ಟೆಂಟ್ ಡೇಟ್ಸ್ ಏನಪ್ಪಾ ಅಂತಂದರೆ, ಅರ್ಜಿ ಸಲ್ಲಿಸಲು 26 May 2026 23 June 2026 ಆಗಿರುತ್ತೆ. ಆಮೇಲೆ CCAT ಪರೀಕ್ಷೆ, ದಟ್ ಈಸ್ ಎಂಟ್ರೆನ್ಸ್ ಎಕ್ಸಾಮ್, ಪರೀಕ್ಷೆ 4 and 5 July 2026 ಇರುತ್ತೆ. ಆಮೇಲೆ ಕೋರ್ಸ್ ಆರಂಭವಾಗೋದು 24 August 2026.
1: ಕಾರ್ಯಕ್ರಮ ಮುಗಿಸುವ ಸಮಯ ಆಯಿತು. ಕೊನೆಯದಾಗಿ ನಿಮ್ಮ ಸಂದೇಶ ನಮ್ಮ ಕೇಳುಗರಿಗೆ.
0: ನನ್ನ ಸಂದೇಶ ಬಹಳ ಸರಳ. ಆನ್ಲೈನ್ನಲ್ಲಿ ಸುರಕ್ಷಿತವಾಗಿರಿ, ಹೊಸದನ್ನು ಕಲಿಯುತ್ತೀರಿ, ನಿಮ್ಮ ಸ್ಕಿಲ್ಸನ್ನು ನಿರಂತರವಾಗಿ ಅಪ್ಡೇಟ್ ಮಾಡ್ತಾ ಇರಿ. CDACನ ಪ್ರೋಗ್ರಾಮ್ಸ್ಗಳು ISCA ಮೂಲಕ ಸೈಬರ್ ಜಾಗೃತಿ, ಫ್ಯೂಚರ್ ಸ್ಕಿಲ್ಸ್ ಪ್ರೈಮ್ ಮೂಲಕ ಭವಿಷ್ಯದ ಸ್ಕಿಲ್ಸ್ಗಳು, WBL ಮೂಲಕ ಅನುಭವ, ಆಮೇಲೆ CHUC ಮೂಲಕ ಸೂಪರ್ ಕಂಪ್ಯೂಟಿಂಗ್ ಮತ್ತು ಆಕ್ಟ್ಸ್ ಮೂಲಕ ಉದ್ಯೋನ್ಮುಖ ಶಿಕ್ಷಣವನ್ನು ಪ್ರತಿಯೊಬ್ಬರಿಗೆ ಅವಕಾಶವಾಗಿದೆ. ನಮ್ಮ ದೇಶದ ಡಿಜಿಟಲ್ ಭವಿಷ್ಯವನ್ನು ತಂತ್ರಜ್ಞಾನ ಮಾತ್ರವಲ್ಲ, ಜಾಗೃತ ಮತ್ತು ಸ್ಕಿಲ್ಡ್ ನಾಗರಿಕರು ನಿರ್ಮಿಸಲಿದ್ದಾರೆ.
1: ತುಂಬಾ ಉಪಯುಕ್ತ ಮಾಹಿತಿಯನ್ನ ಹಂಚಿಕೊಂಡ್ರಿ. ಇದುವರೆಗೂ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು.
0: ನಮಸ್ಕಾರ
1: ಶ್ರೋತೃಗಳೇ. ಸೈಬರ್ ಸುರಕ್ಷತೆಗಾಗಿ ಹೊಸ ಕೌಶಲ್ಯಗಳನ್ನ ಕಲಿಯಿರಿ, ಡಿಜಿಟಲ್ ಭಾರತದ ನಿರ್ಮಾಣದಲ್ಲಿ ಕೈಜೋಡಿಸಿ. ನಮಸ್ಕಾರ. ಅನುದಾನಿತ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ACTS ಕೋರ್ಸ್ಗಳು. ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಶ್ರೀಕೃಷ್ಣ ಎಸ್ ಚಿಪ್ಪಲ್ಕಟ್ಟಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು, ಸಂದರ್ಶಕರು ನಿರ್ಮಲಾ ಎಸ್.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಸಮಯ ಸರಿಯಾಗಿ 7:30. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು
7: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
6: ನಿನಗೆ ಬೇರೆ ಹೆಸರು ಬೇಕೇ?
8: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
6: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
7: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
6: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
8: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಅದು ಎಂದು
1: ಆಕಾಶವಾಣಿ ಸಮಯ 7:34. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ನಾಗರಿಕರನ್ನು ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬಲ್ಗೇರಿಯಾ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಪಿವಿ ಸಿಂಧು ಇಶಾರಾಣಿ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಅಳೆಯಬಹುದಾದ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುವುದು. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯು ಸುಮಾರು 42 ಲಕ್ಷ ಮನೆಗಳಿಗೆ ಪ್ರಯೋಜನವನ್ನು ನೀಡಿದೆ. ಅಲ್ಲದೆ ನಾಗರಿಕರನ್ನು ಗ್ರಾಹಕರಿಂದ ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಉದ್ದೇಶಿಸಿ ಮಾತನಾಡಿದ ಸಚಿವರು, ವಿದ್ಯುತ್ ಬಿಲ್ಗಳನ್ನು ಸರಾಸರಿ ಶೇಕಡ 71ರಷ್ಟು ಕಡಿಮೆ ಮಾಡಲಾಗಿದೆ. ಅನೇಕ ಫಲಾನುಭವಿಗಳು ಶೂನ್ಯ ವಿದ್ಯುತ್ ಬಿಲ್ಗಳನ್ನು ದಾಖಲಿಸಿದ್ದಾರೆ ಎಂದರು. ಪ್ರಧಾನಮಂತ್ರಿ ಸೂರ್ಯಘರ್ ಮತ್ತು ಪಿಎಂ ಕುಸುಮ್ನಂತಹ ಉಪಕ್ರಮಗಳು ನವೀಕರಿಸಬಹುದಾದ ಇಂಧನ ಪ್ರವೇಶವನ್ನು ವಿಸ್ತರಿಸಲು ಹಾಗೂ ಸುಸ್ಥಿರ ಅಭಿವೃದ್ಧಿಯ ಮೂಲಕ ನಾಗರಿಕರನ್ನು ಸಬಲೀಕರಣಗೊಳಿಸುವ ಸರ್ಕಾರದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದ್ದಾರೆ. ಪವನ ಜಲ ಸೌರ ಯೋಜನೆಗಳು ಸೇರಿದಂತೆ ನವೀಕರಿಸಬಹುದಾದ ಇಂಧನ ಉಪಕ್ರಮಗಳು ಸುಸ್ಥಿರ ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ಇದೇ ವೇಳೆ ಸಣ್ಣ ಜಲವಿದ್ಯುತ್ ಅಭಿವೃದ್ಧಿ ಯೋಜನೆಗಳಿಗಾಗಿ ಆನ್ಲೈನ್ ಪೋರ್ಟಲ್ಗೆ ಸಚಿವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಷ್ಟೀಯ ಸೌರಶಕ್ತಿ ಸಂಸ್ಥೆ ಮತ್ತು ಮಿಲಿಟರಿ ಎಂಜಿನಿಯರಿಂಗ್ ಸೇವೆಗಳ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ದೇಶದ 140 ಕೋಟಿ ನಾಗರಿಕರ ಆಕಾಂಕ್ಷೆಗಳು ಎಲ್ಲ ರೀತಿಯಲ್ಲೂ ಈಡೇರಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ನಿನ್ನೆ ನಡೆದ ಎನ್ಡಿಎ ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದ ಅವರು, ಎನ್ಡಿಎ ಯಾವಾಗಲೂ ದೇಶದ ವಿಶ್ವಾಸವನ್ನು ಬಲಪಡಿಸಿದೆ ಎಂದು ಹೇಳಿದರು. ಕಾಂಗ್ರೆಸ್ ದ್ರೋಹ ಮಾಡಿದ ನಂತರ ದೇಶದ ಜನರು ವಿಶ್ವಾಸದಿಂದ ಎನ್ಡಿಎ ಸರ್ಕಾರಕ್ಕೆ ಬಲ ನೀಡಿದ್ದಾರೆ. 2014ರಲ್ಲಿ ಉದಯಿಸುತ್ತಿದ್ದ ಭರವಸೆಯ ಸೂರ್ಯ ಇಂದು ನವೀಕೃತ ವಿಶ್ವಾಸದ ಕಿರಣವಾಗಿ ರೂಪಾಂತರಗೊಂಡಿದೆ ಎಂದು ಅವರು ಪ್ರತಿಪಾದಿಸಿದರು. ಸರಿಯಾದ ಉದ್ದೇಶದಿಂದ ಸರ್ಕಾರ ನಡೆಸಿದಾಗ ಅಭಿವೃದ್ಧಿಯು ತ್ವರಿತಗತಿಯಲ್ಲಿ ನಡೆಯುತ್ತದೆ ಎಂಬುದನ್ನು ದೇಶದ ಜನರು ಮೊದಲ ಬಾರಿಗೆ ನೋಡಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರಪಂಚದಾದ್ಯಂತ ಪ್ರಮುಖ ದೇಶಗಳ ಆರ್ಥಿಕತೆಗಳು ಸಂಕಷ್ಟದಲ್ಲಿರುವ ಸಮಯದಲ್ಲಿ ಭಾರತ 2025-26ರಲ್ಲಿ ಶೇಕಡ 7.7ರಷ್ಟು ಬೆಳವಣಿಗೆ ದರವನ್ನು ಸಾಧಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ

0: ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಿನ್ನೆ ಆಯೋಜಿಸಿದ್ದ ಎನ್ಡಿಎ ಮೈತ್ರಿಕೂಟದ ಬೃಹತ್ ಸಮಾವೇಶದಲ್ಲಿ ಈ ನಿರ್ಣಯವನ್ನು ಮಂಡಿಸಲಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದನ್ನು ಆಚರಿಸಲು ಈ ವಿಶೇಷ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಭಾರತದ ಇತಿಹಾಸದಲ್ಲೇ ಸುದೀರ್ಘ ಅವಧಿಗೆ ನಿರಂತರವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸುತ್ತಿರುವ ಐತಿಹಾಸಿಕ ಗೌರವ ಇದಾಗಿದೆ. ಈ ಮಹಾನ್ ರಾಷ್ಟವನ್ನು ಮುನ್ನಡೆಸಲು ಹಾಗೂ ದೇಶದ ಸೇವೆ ಮಾಡಲು ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುವ ಅತ್ಯಂತ ಸೂಕ್ತ ನಾಯಕರಾಗಿದ್ದಾರೆ ಎಂದು ಪ್ರಶಂಸಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಸೋಫಿಯಾದಲ್ಲಿ ಬಲ್ಗೇರಿಯಾ ಪ್ರಧಾನಿ ರುಮೆನ್ ರಾದೇವ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ದೃಢವಾದ ದ್ವಿಪಕ್ಷೀಯ ಸಂಬಂಧಗಳು ಬಲಿಷ್ಠವಾಗುತ್ತಿರುವ ಭಾರತ ಬಲ್ಗೇರಿಯಾ ಕಾರ್ಯತಂತ್ರದ ಪಾಲುದಾರಿಕೆಯಿಂದ ಸೃಷ್ಟಿಯಾದ ಇತ್ತೀಚಿನ ಅವಕಾಶಗಳು ಮತ್ತು ಅಸ್ಥಿರ ಜಗತ್ತಿನಲ್ಲಿ ಹೆಚ್ಚುತ್ತಿರುವ ಅಪಾಯಗಳನ್ನು ತಗ್ಗಿಸಲು ನಿಕಟ ದ್ವಿಪಕ್ಷೀಯ ಸಹಕಾರದ ಅಗತ್ಯವನ್ನು ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ವ್ಯಾಪಾರ ಮತ್ತು ಹೂಡಿಕೆ, ಔಷಧ, ಅರೆವಾಹಕಗಳು, ಕೃತಕ ಬುದ್ದಿಮತ್ತೆ, ಬಾಹ್ಯಾಕಾಶ, ರಕ್ಷಣೆ, ಪ್ರವಾಸೋದ್ಯಮ ಮತ್ತು ಸೃಜನಶೀಲ ಮನರಂಜನಾ ಉದ್ಯಮದಲ್ಲಿ ಎರಡೂ ದೇಶಗಳ ನಡುವಿನ ಸಹಯೋಗದ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಅಲ್ಲದೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಇದಕ್ಕೂ ಮುನ್ನ ಡಾ ಎಸ್ ಜೈಶಂಕರ್ ಸೋಫಿಯಾದಲ್ಲಿರುವ ರಾಷ್ಟೀಯ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯ 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಸಂಗೀತ, ನೃತ್ಯ, ರಂಗಭೂಮಿ, ಸಾಂಪ್ರದಾಯಿಕ, ಜಾನಪದ, ಬುಡಕಟ್ಟು ಕಲೆ ಹಾಗೂ ಗೊಂಬೆಯಾಟ ಸೇರಿದಂತೆ ವಿವಿಧ ಪ್ರದರ್ಶನ ಕಲಾಕ್ಷೇತ್ರಗಳಿಗೆ ಸಂಬಂಧಿಸಿದ ಒಟ್ಟು 108 ಕಲಾವಿದರನ್ನು 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಅಕಾಡೆಮಿ ಆಯ್ಕೆ ಮಾಡಿದೆ. ಜೊತೆಗೆ 2024-25 ಸಾಲಿನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕಾಗಿ 106 ಯುವ ಕಲಾವಿದರನ್ನು ಆಯ್ಕೆ ಮಾಡಲಾಗಿದೆ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಪ್ರಶಸ್ತಿ ಪುರಸ್ಕಾರದೊಂದಿಗೆ 25,000 ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿದೆ. ಅಕಾಡೆಮಿ ಫೆಲೋಶಿಪ್ 3,00,000 ರೂಪಾಯಿ ನಗದು ಬಹುಮಾನ ಹೊಂದಿದ್ದರೆ ಅಕಾಡೆಮಿ ಪ್ರಶಸ್ತಿಯು ಪುರಸ್ಕಾರದೊಂದಿಗೆ 1,00,000 ರೂಪಾಯಿ ನಗದು ಬಹುಮಾನ ಒಳಗೊಂಡಿದೆ. ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳನ್ನು ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು ವಿತರಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಯಾಣಿಕರ ಸುರಕ್ಷತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ರೈಲ್ವೆ ದೇಶಾದ್ಯಂತ ರೈಲು ನಿಲ್ದಾಣಗಳಲ್ಲಿ ಅಗ್ನಿ ಸುರಕ್ಷತಾ ಲೆಕ್ಕ ಪರಿಶೋಧನೆ ಆರಂಭಿಸಿದೆ. ಅಸ್ತಿತ್ವದಲ್ಲಿರುವ ಅಗ್ನಿ ಸುರಕ್ಷತಾ ವ್ಯವಸ್ಥೆಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸುವುದು ಹಾಗೂ ಸುಧಾರಣೆ ಅಗತ್ಯವಿರುವ ಕ್ಷೇತ್ರಗಳನ್ನು ಗುರುತಿಸುವುದು ಈ ಉಪಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಇದರಿಂದ ಪ್ರಯಾಣಿಕರ ಸುರಕ್ಷತೆ ಹೆಚ್ಚುವುದರ ಜೊತೆಗೆ ರೈಲ್ವೆ ಆಸ್ತಿಗಳ ರಕ್ಷಣೆಯೂ ಖಾತ್ರಿಯಾಗಲಿದೆ. ಈ ಕುರಿತು ಮಾಹಿತಿ ನೀಡಿರುವ ರೈಲ್ವೆ ಸಚಿವಾಲಯ, ರೈಲು ನಿಲ್ದಾಣಗಳಲ್ಲಿನ ಕಟ್ಟಡಗಳು, ವಿದ್ಯುತ್ ವ್ಯವಸ್ಥೆ, ಹವಾನಿಯಂತ್ರಣ ವ್ಯವಸ್ಥೆ, ತುರ್ತು ನಿರ್ಗಮನ ಮಾರ್ಗಗಳು ಹಾಗೂ ಅಗ್ನಿಶಾಮಕ ಸಾಧನಗಳು ಸೇರಿದಂತೆ ಎಲ್ಲಾ ಪ್ರಮುಖ ಸುರಕ್ಷತಾ ಮೂಲಸೌಕರ್ಯ ಪರಿಶೀಲನೆ ನಡೆಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಅಗ್ನಿ ಅವಘಡ ಸೇರಿದಂತೆ ಯಾವುದೇ ತುರ್ತು ಪರಿಸ್ಥಿತಿಗೆ ಪರಿಣಾಮಕಾರಿಯಾಗಿ ಸ್ಪಂದಿಸುವ ಸನ್ನದ್ದತೆ ರೈಲು ನಿಲ್ದಾಣಗಳಲ್ಲಿ ಇದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಈ ಲೆಕ್ಕ ಪರಿಶೋಧನೆಯ ಉದ್ದೇಶವಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಪ್ರೀ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮೊದಲ ಸುತ್ತಿನ ಪಂದ್ಯದಲ್ಲಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಇನೆಸ್ ಕ್ಯಾಸ್ಟಿಲ್ಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ

ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪೆಯ ಚಿಯೋಪಿನ್ ಚಿಯಾನ್ ವಿರುದ್ದ 21-12 22-20 ಅಂತರದಲ್ಲಿ ಜಯಗಳಿಸಿದ್ದಾರೆ. ಇಂದು ನಡೆಯಲಿರುವ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಿವಿ ಸಿಂಧು ಭಾರತದವರೇ ಆದ ಇಶಾರಾಣಿ ಬರುವ ಅವರನ್ನು ಎದುರಿಸಲಿದ್ದಾರೆ. ತನ್ವಿ ಅವರು ಭಾರತದವರೇ ಆದ ಮಾಳವಿಕಾ ಬನ್ಸೋದ್ ಅವರೊಂದಿಗೆ ಸೆಣಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ನಾಗರಿಕರನ್ನು ಶುದ್ದ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬಲ್ಗೇರಿಯಾ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಿವಿ ಸಿಂಧು ಇಶಾರಾಣಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

ಸಮಯ ಸರಿಯಾಗಿ 7:45:26. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲವು ಜಾಹೀರಾತುಗಳು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಕೇಳಿ ವಾಣಿ ಜಯರಾಮ್, ಎಸ್ ಪಿ ಶೈಲಜಾ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಸೌಭಾಗ್ಯಲಕ್ಷ್ಮಿ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಂಗೀತವಿದೆ.

ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಲಿಸುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಹೊಸ ಬೆಳಕು ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

0: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಗೀತ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಇಳೆಯರಾಜ ಅವರ ಸಂಗೀತ ಈ ಗೀತೆಗಿದೆ.

0: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಚಿತ್ರಸಂಗೀತದಿಂದ ರೇಡಿಯೋ ಸಿಲೋನ್ಗೆ ಹೆಚ್ಚು ಶ್ರೋತೃಗಳು ಆಕರ್ಷಿತವಾಗಿದ್ದರಿಂದ 1957 ಅಕ್ಟೋಬರಿನಲ್ಲಿ ವಿವಿಧ ಭಾರತಿ ಮುಂಬೈ ಹಾಗೂ ಮದ್ರಾಸಿನಲ್ಲಿ 2 ಹೆಚ್ಚು ಸಾಮರ್ಥ್ಯದ ಟ್ರಾನ್ಸ್ಮಿಟರ್ಗಳನ್ನು ಹೊಂದಿ ಪ್ರಾರಂಭಿಸಲಾಯಿತು. ಈ ಕೇಂದ್ರಗಳಲ್ಲಿ ಚಿತ್ರಗೀತೆಯೊಂದಿಗೆ ದೇಶಭಕ್ತಿ ಗೀತೆ, ಭಕ್ತಿಗೀತೆ, ಜನಪದ ಸಂಗೀತವೂ ಪ್ರಸಾರವಾಗುತ್ತಿದ್ದುದರಿಂದ ಕೇಳುಗರ ಸಂಖ್ಯೆ ಪುನಃ ಹೆಚ್ಚಿತು. ಈ ಕೇಂದ್ರಗಳು ಭಾರತದಾಚೆಯೂ ಕೂಡ, ಅಂದರೆ ಮಧ್ಯಪ್ರಾಚ್ಯ, ಆಗ್ನೇಯ ಏಷ್ಯಾ ಹಾಗೂ ಆಫ್ರಿಕಾದಲ್ಲೂ ಜನಪ್ರಿಯವಾದವು. ಆರಂಭದ ದಿನಗಳಲ್ಲಿ ಆಕಾಶವಾಣಿಯ ಸೀಮಿತ ಕಾಲಾವಕಾಶಕ್ಕೆ ಸಂಗೀತಗಾರರು ತಕರಾರು ಮಾಡುತ್ತಿದ್ದು ಅವರ ಮನವೊಲಿಸಿ ಕೇಂದ್ರದ ಸ್ಟುಡಿಯೋಗಳಲ್ಲಿ ಹಾಡಲು ಆಹ್ವಾನಿಸುತ್ತಿದ್ದಾಗ ನಿಲಯ ಅನೇಕ ಗೊಂದಲದ ಪರಿಸ್ಥಿತಿಗಳಿಗೆ ಒಳಗಾಗಬೇಕಿತ್ತು. ದೆಹಲಿ ಕೇಂದ್ರ ಅದಕ್ಕಾಗಿ ಸರ್ಕಾರಿ ಚಾವಡಿ ಬಜಾರ್, ಅಂದರೆ ನೃತ್ಯ ಮತ್ತು ಗಾಯನವನ್ನು ವೃತ್ತಿಯಾಗಿ ಮಾಡಿಕೊಂಡು ಮಹಿಳೆಯರು ಪ್ರದರ್ಶಿಸುತ್ತಿದ್ದ ಸ್ಥಳ ಎಂಬ ಕೆಟ್ಟ ಅಭಿಧಾನಕ್ಕೂ ಪಾತ್ರವಾಗಿತ್ತು. ಆ ಕಾಲದಲ್ಲಿ ಫೀಲ್ಡನ್ ಹಾಗೂ ಅವರ ತಂಡ ಇದನ್ನು ಉದ್ಯೋಗಕ್ಕೆ ಸಂಬಂಧಿಸಿದ ತೊಂದರೆಗಳು ಎಂದು ಹಗುರವಾಗಿ ಪರಿಗಣಿಸಿತು. ಆದರೆ ಹೆಸರಾಂತ ಗಾಯಕರು ಆಗಿರಲಿ, ಉನ್ನತ ಮನೆತನದ ಯುವ ಗಾಯಕ ಗಾಯಕಿಯರು ಸಂಗೀತವನ್ನು ಸಂಸ್ಕೃತಿಯ ಭಾಗವಾಗಿ ಆರಾಧಿಸುವವರು ಆಕಾಶವಾಣಿ ನೀಡುವ ಅಲ್ಪ ಹಣಕ್ಕಾಗಿ ತಮ್ಮ ಕಲಾ ಸೇವೆಯನ್ನು ಮಾರಿಕೊಳ್ಳುವುದು ಹೀನ ಕಾರ್ಯ ಎಂದು ಭಾವಿಸಿ ಧ್ವನಿಮುದ್ರಣದಲ್ಲಿ ಭಾಗವಹಿಸುತ್ತಿರಲಿಲ್ಲ. ನಂತರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಪ್ರಸಾರ ಮಂತ್ರಿಗಳಾದಾಗ ಖಾಸಗಿ ಬದುಕು ಶುಚಿಯಾಗಿರದ ಸಂಗೀತಗಾರರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಬಾರದು ಎಂಬ ಸುತ್ತೋಲೆಯನ್ನು ಹೊರಡಿಸಿದಾಗ ಕೇಂದ್ರಗಳ ನಿರ್ದೇಶಕರು ಗೊಂದಲಕ್ಕೀಡಾದರು. ಕೇಂದ್ರ ನಿರ್ದೇಶಕರು ವ್ಯಕ್ತಿಗಳ ಖಾಸಗಿ ಬದುಕಿನ ಬಗ್ಗೆ ತಿಳಿದುಕೊಳ್ಳುವುದು, ನಿರ್ಧರಿಸುವುದು ಎಷ್ಟು ಸರಿ, ಅವರ ಮಾಹಿತಿ ನೀಡಲು ಪೊಲೀಸ್ ಠಾಣೆಗಳನ್ನು ಕೇಳಬೇಕೆ ಮುಂತಾದ ಪ್ರಶ್ನೆಗಳನ್ನು ಮಂತ್ರಾಲಯದಿಂದ ಈ ಕುರಿತು ಸೂಚನೆ ಬಂದಾಗ ಈ ಮೊದಲಾದ ಪ್ರಶ್ನೆಗಳನ್ನು ಕೇಂದ್ರ ನಿರ್ದೇಶಕರು ಕಂಟ್ರೋಲರ್ ಅವರಿಗೆ ಕೇಳಿದರು. ಕಂಟ್ರೋಲರ್ ಅವರು ಪಟೇಲರಿಂದ ಮತ್ತೆ ಸಲಹೆಗಳನ್ನು ಕೇಳಿದಾಗ ಅವರು ಆದಷ್ಟು ಬೇಗ ಆ ಕೆಲಸ ಆಗಬೇಕು ಎಂದು ದೃಢವಾಗಿ ಹೇಳಿದರು. ಆ ನಂತರದಲ್ಲಿ ಕಾರ್ಯಪ್ರವೃತ್ತರಾದ ನಿರ್ದೇಶಕರಿಂದ ಮಾಹಿತಿಯ ಮಹಾಪೂರ ಕಂಟ್ರೋಲರ್ ಅವರ ಕಚೇರಿಯನ್ನು ತಲುಪಿತು. ಅದನ್ನು ಆಧರಿಸಿ ಕಂಟ್ರೋಲರ್ ಅವರು ಎಲ್ಲ ಕೇಂದ್ರಗಳಿಗೆ ಆಜ್ಞಾಪತ್ರವನ್ನು ಹೊರಡಿಸಿದರು. ಕೆಲ ವರ್ಷಗಳ ನಂತರ ಆಕಾಶವಾಣಿ ನೀಡುತ್ತಿರುವ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಎಲ್ಲ ವರ್ಗದ ಸಂಸ್ಕೃತಿಯ ಜನ ಸಂಗೀತವನ್ನು ಕಲಿಯಲು ಪ್ರಾರಂಭಿಸಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲರ ದೂರದರ್ಶಿತ್ವ ಉತ್ತರ ಭಾರತದ ಮಟ್ಟಿಗಂತೂ ಆಗ ಫಲಪ್ರದವಾಯಿತು. ದಕ್ಷಿಣ ಭಾರತದಲ್ಲಿ ಜನ ಸೇರುವ ಸಭೆಗಳಲ್ಲಿ ಸಂಗೀತ ಕಚೇರಿ ನಡೆಸುವುದು ಸಂಪ್ರದಾಯವಾಗಿದ್ದ ಕಾಲ ಅದು. ಹೆಚ್ಚಾಗಿ ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನಗಳಲ್ಲಿ ಕಚೇರಿಗಳನ್ನು ಆಯೋಜಿಸಲಾಗುತ್ತಿತ್ತು. ದಕ್ಷಿಣದಲ್ಲಿ ಸಂಗೀತಕ್ಕೆ ರಾಜಾಶ್ರಯವೂ ಹೆಚ್ಚಿದ್ದರಿಂದ ಅಲ್ಲಿ ಜನ ಆಕಾಶವಾಣಿಯನ್ನು ಹಾರ್ದಿಕವಾಗಿ ಸ್ವಾಗತಿಸಿದರು. ಕಚೇರಿಗಳನ್ನು ಆಕಾಶವಾಣಿ ಧ್ವನಿಮುದ್ರಿಸಿಕೊಳ್ಳುತ್ತಿದ್ದುದರಿಂದ ಅಲ್ಲಿಯ ವ್ಯವಸ್ಥೆಯನ್ನು ಅದಕ್ಕಾಗಿ ವಿಶೇಷವಾಗಿ ಸಿದ್ಧಪಡಿಸಲಾಗುತ್ತಿತ್ತು. ಕಚೇರಿಗಳು 4-5 ತಾಸು ನಡೆಯುತ್ತಿದ್ದು ಅವುಗಳನ್ನು ಆಕಾಶವಾಣಿಯಲ್ಲಿ ಪ್ರಸಾರ ಮಾಡುವುದು ಕಷ್ಟವಾಗುತ್ತಿತ್ತು. ಅದಕ್ಕಾಗಿ ಕಚೇರಿಗಳನ್ನು 1.5 ತಾಸಿಗೆ ನಿಗದಿಪಡಿಸಲಾಯಿತು. ಮುಂದೆ ಅದೇ ಸಂಪ್ರದಾಯವಾಯಿತು.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ

ಸಮಯ ಸರಿಯಾಗಿ 8:35:25. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಇದೀಗ ಕೆಲವು ಚಿತ್ರಗೀತೆಗಳು. ಲತಾ ಹಂಸಲೇಖ ಅವರು ಹಾಡಿರುವಂತಹ ಅವನಿ ನನ್ನ ಗಂಡ ಚಿತ್ರದ ಗೀತೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಇನ್ನು ಮುಂದೆ ಕೇಳಿ, ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರು ಧ್ವನಿಯಾಗಿರುವಂತಹ ಚಿರಂಜೀವಿ ಸುಧಾಕರ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಗೀತೆಗಿದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮನು ಹಾಗೂ ರಮೇಶ್ ಅವರು ಹಾಡಿರುವಂತಹ ಸಂಯುಕ್ತ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯ ಈ ಗೀತೆಗಿದೆ.

0: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕೆಲವು ಚಿತ್ರಗೀತೆಗಳನ್ನು ಆಲಿಸಿದಿರಿ. ಮತ್ತೆ ಚಿತ್ರಗೀತೆಗಳನ್ನು 9:05 ಕೇಳಬಹುದು. ಸಮಯ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಇತ್ಯದಿ ಲೋಕ ಸಂಗತದಿ ವಿಹಿತದ ಸ್ಥಾನದಿಂ ಸಹಜ ಗುಣಬಲದಿಂ ಗ್ರಹದಿ ರಾಷ್ಟ್ರದಿ ಸಮಾಜದಿ ಲೋಕ ಸಂಗತದಿ ವಿಹಿತದ ಸ್ಥಾನದಿಂ ಸಹಜ ಗುಣಬಲದಿಂ ಇಹ ಪರ ಸಮನ್ವಯದೆ ಸರ್ವಹಿತ ಸಂಸ್ಥಿತಿಗೆ ಸಹಕರಿಪುದಲೆ ಧರ್ಮ ಮಂಕುತಿಮ್ಮ ಇಹ ಪರ ಸಮನ್ವಯದೆ ಸರ್ವಹಿತ ಸಂಸ್ಥಿತಿಗೆ ಸಹಕರಿಪುದಲೆ ಧರ್ಮ ಮಂಕುತಿಮ್ಮ.

ಹಿಂದಿನ ಎರಡು ಪದ್ಯಗಳ ಭಾವವನ್ನು ಇನ್ನಷ್ಟು ವಿಸ್ತರಿಸಿ ಕವಿ ಇಲ್ಲಿ ಧರ್ಮ ಮತ್ತು ಮನುಷ್ಯನಿಗಿರುವ ಸಂಬಂಧವನ್ನು ವ್ಯಾಖ್ಯಾನ ಮಾಡ್ತಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಧರ್ಮ ಅನ್ನೋದು ಈಗಾಗಲೇ ಸಿದ್ಧವಾಗಿರುವಂಥ ಒಂದು ತತ್ವವೆಂದು ಡಿ ವಿ ಜಿ ಅವರು ಭಾವಿಸಿಲ್ಲ. ಈ ಹಿಂದಿನ ಎರಡು ಮೂರು ಪದ್ಯಗಳಲ್ಲಿ ಆ ಮಾತನ್ನು ಮತ್ತೆ ಅದು ವ್ಯಾಖ್ಯಾನಗೊಳ್ತಾ ಇದೆ. ಧರ್ಮ ಅನ್ನೋದು ಒಂದು ಮನುಷ್ಯ ಕಟ್ಟಿಕೊಳ್ಳುವಂಥ ಒಂದು ಸತ್ವ ಅದು ಅನ್ನೋದನ್ನು ಡಿ ವಿ ಜಿ ಅವರಲ್ಲಿ ವಿವರಿಸ್ತಾ ಇದ್ದಾರೆ. ಅದೇ ಮಾತನ್ನು ಈ ಪದ್ಯದಲ್ಲೂ ಕೂಡ ಡಿ ವಿ ಜಿ ಅವರು ವಿವರಿಸೋದನ್ನು ನೀವು ಗುರುತಿಸ್ಬೋದು. ಎಲ್ಲೆಲ್ಲಿ ಮನುಷ್ಯನ ಧರ್ಮ ತನ್ನನ್ನು ತಾನು ವಿಸ್ತರಿಸಿಕೊಳ್ತದೆ ಅನ್ನೋ ಮಾತು ಈ ಪದ್ಯದಲ್ಲಿ ನಮಗೆ ಗೊತ್ತಾಗ್ತದೆ. ಗೃಹದಿ, ಮನೆಯಲ್ಲಿ, ರಾಷ್ಟ್ರದಿ, ಸಮಾಜದಿ, ಲೋಕಸಂಗತದಿ, ವಿಹಿತದ ಸ್ಥಾನದಿಂ, ಸಹಜ ಗುಣ ಬಲದಿಂ, ಇಹ ಪರ ಸಮನ್ವಯದ. ಇಹ ಮತ್ತು ಪರ ಅಂದರೆ ಇಲ್ಲಿಯ ಬದುಕು ಮತ್ತು ಪರಮಾರ್ಥ ಏನಿದೆ, ಅತ್ಯಂತ ಮುಖ್ಯವಾದಂತಹ ಅರ್ಥ ಏನಿದೆ, ಅವೆರಡರ ಸಮನ್ವಯ ಉಂಟು ಮಾಡುವಂತಹ ಧರ್ಮ ಯಾವುದು ಅಂತಂದರೆ ಅದು ಈ ಬದುಕಿನಲ್ಲಿ, ಬದುಕಿನ ಅನೇಕ ಭಾಗಗಳಲ್ಲಿ ರೂಪುಗೊಳ್ಳುವಂಥದ್ದು. ಯಾವುದಪ್ಪ ಅದಂತಂದರೆ ಮನೆಯಲ್ಲಿ, ರಾಷ್ಟ್ರವೆನ್ನುವಂತಹ ಒಂದು ತತ್ವದಲ್ಲಿ, ಸಮುದಾಯದಲ್ಲಿ, ಸಮಾಜದಲ್ಲಿ, ಲೋಕಸಂಗತ ಲೋಕದಲ್ಲಿ ಬದುಕುವಂತಹ ಒಂದು ಒಡನಾಟದಲ್ಲಿ, ನಮಗೆ ದಕ್ಕಿರುವಂಥ ಸ್ಥಾನ ಏನಿದೆ ಆ ಸ್ಥಾನದ ಮೂಲಕ ನಾವು ಪಡೆದುಕೊಳ್ಳುವಂತಹ ಅನುಭವಗಳೇನಿವೆ, ಆ ಅನುಭವಗಳ ಮೂಲಕ ಇವುಗಳೆಲ್ಲವೂ ಕೂಡ ಇಹ ಮತ್ತು ಪರವನ್ನು ಸಮನ್ವಯ ಮಾಡುವಂಥ ಒಂದು ತತ್ವವನ್ನು, ಒಂದು ಮೌಲ್ಯವನ್ನು ನಿರ್ಮಾಣ ಮಾಡಬೇಕಾಗಿದೆ. ಸೊ ಹಾಗೆ ಮಾಡೋದ್ರ ಮೂಲಕ ಸರ್ವಹಿತ ಸಂಸ್ಥಿತಿಗೆ ಅದು ದಾರಿ ಮಾಡಿಕೊಳ್ಬೇಕು ಅಂತ. ಸರ್ವಹಿತ ಎಲ್ರಿಗೂ ಕೂಡ ಹಿತವನ್ನು ಮಾಡುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳೋದು ಏನಿದೆ ಅದನ್ನು ಮನುಷ್ಯ ಮಾಡಬೇಕಾಗ್ತದೆ. ಹಾಗೆ ಮಾಡಿಕೊಳ್ಳೋದ್ರಿಂದಲೇ ಒಂದು ಧರ್ಮವನ್ನು ಕಟ್ತಾನೆ. ಅಂತಹ ಕಟ್ಟುವಿಕೆಯನ್ನು ಧರ್ಮವೆಂದು ಹೇಳಬಹುದು. ಅಂತಹ ಧರ್ಮ ಮನುಷ್ಯನಿಗೆ ಸಹಕಾರಿಯಾಗ್ತದೆ ಅನ್ನೋ ಮಾತು ಈ ಪದ್ಯದಲ್ಲಿ ವ್ಯಕ್ತವಾಗ್ತಾ ಇದೆ.

ಹತ್ಯೆಯೋ ಹನ್ಯತೆಯೋ ವಿಜಯವೋ ಪರಿಭವವೋ ಕ್ಷತ್ರಿಯಂ ಸ್ವಾರ್ಥಮಂ ಗಣಿಸುವನೆ ರಣದೋಳ್. ಹತ್ಯೆಯೋ ಹನ್ಯತೆಯೋ ವಿಜಯವೋ ಪರಿಭವವೋ ಕ್ಷತ್ರಿಯಂ ಸ್ವಾರ್ಥಮಂ ಗಣಿಸುವನೆ ರಣದೋಳ್. ಕೃತ್ಯ ನಿರ್ಣಯ ಬಾಹ್ಯ ಲಾಭ ನಷ್ಟದಿನಲ್ಲ ಆತ್ಮಋಣವದು ಜಗಕ್ಕೆ ಮಂಕುತಿಮ್ಮ. ಕೃತ್ಯ ನಿರ್ಣಯ ಬಾಹ್ಯ ಲಾಭ ನಷ್ಟದಿನಲ್ಲ ಆತ್ಮಋಣವದು ಜಗಕ್ಕೆ ಮಂಕುತಿಮ್ಮ.

0: ಈ ಪದ್ಯದಲ್ಲಿ ಡಿವಿಜಿಯವರು ಮನುಷ್ಯನ ಕೃತ್ಯವನ್ನು ಕುರಿತಂತೆ ಮುಖ್ಯವಾದಂಥ ಮಾತುಗಳನ್ನು ಹೇಳೋದನ್ನು ಗುರುತಿಸ್ಬೋದು. ಅದಕ್ಕೆ ಒಂದು ಉಪಮೆಯನ್ನು ಈ ಪದ್ಯದಲ್ಲಿ ಕವಿ ಬಳಸ್ತಾ ಇದ್ದಾರೆ. ಕ್ಷತ್ರಿಯನಿಗೆ ಯಾವುದು ಅತ್ಯಂತ ಮೌಲ್ಯಯುತ ಅಂತ ಕೃತ್ಯ ಅನ್ನುವ ಒಂದು ಉಪಮೆಯನ್ನು ಇಲ್ಲಿ ಕವಿ ಬಳಸ್ತಾ ಇದ್ದಾರೆ. ಹತ್ಯೆಯೋ ಅನ್ಯತೆಯೋ ಅಂತಂದರೆ ಕೊಲೆಯೋ ಅಥವಾ ಕೊಲೆಯಾಗುವುದೋ, ವಿಜಯವೋ ಪರಿಭವವೋ, ಗೆಲ್ಲುವುದೋ ಅಥವಾ ಸೋಲುವುದೋ. ಕ್ಷತ್ರಿಯನಾದವನು ಸ್ವಾರ್ಥವನ್ನು ಲೆಕ್ಕಿಸ್ತೇನೆ ರಣರಂಗದಲ್ಲಿ ಇವುಗಳನ್ನು ಎದುರಿಸ್ತಾನೆ. ಅಂದರೆ ಕೊಲೆ ಮತ್ತು ಕೊಲೆಯಾಗುವುದು, ವಿಜಯ ಮತ್ತು ಸೋಲು, ಇವುಗಳನ್ನು ಕ್ಷತ್ರಿಯನಾದವನು ಸ್ವಾರ್ಥವನ್ನು ಗಣಿಸ್ತೇನೆ ಅದನ್ನು ರಣದಲ್ಲಿ ಅಂದರೆ ಯುದ್ಧದಲ್ಲಿ ಎದುರಿಸ್ತಾನೆ. ಅದರಿಂದ ಮನುಷ್ಯನಿಗೂ ಕೂಡ ಅದೇ ರೀತಿಯಲ್ಲಿ ಕೃತ್ಯ ನಿರ್ಣಯ ಅದು ಲಾಭ ನಷ್ಟದಿಂದ ಆಗೋದಿಲ್ಲ. ಅದು ಈ ಉಪಮೆಯನ್ನು ತರ್ತಾ ಡಿ ವಿ ಜಿ ಅವರು ಏನು ಮಾಡ್ತಾರೆ ಅಂತಂದರೆ, ಒಬ್ಬ ಮನುಷ್ಯನ ಕಾರ್ಯ ಕೆಲಸ ಅದು ಒಳ್ಳೆಯದೋ ಕೆಟ್ಟದ್ದು ಅನ್ನೋದು ಲಾಭ ನಷ್ಟದಿಂದ ಅಲ್ಲ. ಅವನಿಗೆ ಲಾಭ ಆದರೆ ಒಳ್ಳೆಯದು, ನಷ್ಟ ಆದರೆ ಕೆಟ್ಟದ್ದು ಅನ್ನೋ ಅರ್ಥದಲ್ಲಿ ಒಂದು ಕೃತ್ಯವನ್ನು ಅದರ ಮೌಲ್ಯವನ್ನು ನಿರ್ಣಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾಧ್ಯವಾಗೋದು ಯಾವುದು ಅಂತಂದರೆ, ಉಪಮೆಯಲ್ಲಿ ಹೇಳೋ ರೀತಿಯಲ್ಲಿ ಕ್ಷತ್ರಿಯ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದ್ದಾನೆ, ಅದು ಸೋಲಾಗುತ್ತೋ ವಿಜಯ ಆಗುತ್ತೋ ಅನ್ನೋದಲ್ಲ, ತಾನು ಹತ್ಯೆ ಆಗ್ತೀನೋ ಅಥವಾ ಹತ್ಯೆ ಮಾಡ್ತೀನೋ ಅನ್ನೋ ರೀತಿಯಲ್ಲ. ಆದರೆ ತನ್ನ ಕೆಲಸ ಕ್ಷತ್ರಿಯ ಧರ್ಮ ಅನ್ನೋದಿದೆಯಲ್ಲ, ಆ ಧರ್ಮವನ್ನು ಮಾಡಬೇಕು, ಆ ಕಾರಣಕ್ಕಾಗಿ ಮಾಡ್ತಿದ್ದೀನಿ ಅನ್ನೋದು ಏನು ತತ್ವ ಇದೆ, ಅದೇ ತತ್ವದ ರೀತಿಯಲ್ಲಿ ತನ್ನ ಈ ಜೀವನದ ಕೆಲಸವನ್ನು ತಾನು ಮಾಡಬೇಕಾಗಿದೆ. ಯಾಕೆ ಅಂತಂದರೆ ಆತ್ಮದ ಋಣವನ್ನು ತಾನು ಸಲ್ಲಿಸಬೇಕಾಗಿದೆ. ಆದ್ದರಿಂದ ಜಗತ್ತಿಗೆ ತಾನು ಮಾಡುವ ಕಾರ್ಯವನ್ನು ಇವನು ಮೌಲ್ಯಯುತವಾದ ಕಾರಣವೆಂದು ತಿಳಿದು ಮಾಡಿದಾಗ ಮಾತ್ರ ಅದಕ್ಕೆ ಲಾಭ ನಷ್ಟಗಳ ಲೇಪನವೂ ಕೂಡ ಇರೋದಿಲ್ಲ ಅನ್ನೋದು ಈ ಪದ್ಯದಲ್ಲಿ ವ್ಯಕ್ತವಾಗುವಂಥ ಭಾವ.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್.

ಸಮಯ ಸರಿಯಾಗಿ 9 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

0: ಅಮ್ಮ ಅಮ್ಮ,
1: ಏನೇ ಅದು? ಸ್ವಲ್ಪ ಇರು, ಕಸ್ತವ್ರು ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವ್ರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಇ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ. ಬೆಟ್ಟ ಗುಡ್ಡ
3: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
3: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
3: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
3: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
3: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಹೆಚ್ಚು ಊರಲ್ಲೆಲ್ಲ.
1: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
2: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
3: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಎಂದು
1: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
2: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
1: ನಾವು ಸಮಾಜವನ್ನು ಬೆಳೆಸಿದರೆ
2: ಸಮಾಜ ನಮ್ಮನ್ನು ಬೆಳೆಸುತ್ತದೆ.
0: ಮುಂದೆ

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಪಲ್ಲವ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಧನಿಯಾಗಿರುವಂತಹ ಚೋರ ಚಿತ್ತ ಚೋರ ಚಿತ್ರದ ಗೀತೆ, ವಿ ರವಿಚಂದ್ರನ್ ಅವರ ಸಾಹಿತ್ಯ ಸಂಗೀತ ಈ ಗೀತೆಗಿದೆ.

ಸಮಯ ಆಗಿದೆ 9:05. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಪಲ್ಲವ ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಸಂಭ್ರಮ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇ.

0: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
1: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಗೀತಪಲ್ಲವ ಕಾರ್ಯಕ್ರಮದ ಕೊನೆಯ ಗೀತೆ ಚಿತ್ರ ಹಾಗೂ ಎಲ್ ಎನ್ ಶಾಸ್ತ್ರಿ ಅವರು ಧನಿಯಾಗಿರುವಂತಹ ರವಿಮಾಮ ಚಿತ್ರದಿಂದ ಆರಿಸಲಾಗಿದ್ದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ನಾರಾಯಣ್ ಅವರ ಸಾಹಿತ್ಯ, ಚೈತನ್ಯ ಅವರ ಸಂಗೀತ ಈ ಗೀತೆಗಿದೆ.

0: ಮಾತಿನೊಂದಿಗೆ ಮುದನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ನೀನು ಕೇಳಿದೆ,
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.

0: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
1: ಸಮಯ ಆಗಿದೆ 9:35. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್.

ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ಚಂದದ ಮಾಹಿತಿ, ಸೊಗಸಾದ ಹಾಡುಗಳು ಇವೆಲ್ಲವೂ ಕೇಳುಗರಿಗೋಸ್ಕರ ಮೂಡಿಬರುತ್ತೆ. ಹಾಗೆಯೇ ಕೇಳುಗರಿಗೆ ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಗಾನಗಂಗೆಯಲ್ಲಿ ಚಂದದ ಹಾಡುಗಳನ್ನು ಕೇಳ್ತಾ ಹಾಗೆ ನಮಗೆ ಸಾಕಷ್ಟು ನೆನಪುಗಳನ್ನು ತರುವಂತಹ ಹಾಡುಗಳು ಇವೆ. ಹಾಗೆಯೇ ಒಳ್ಳೆ ಭಾವನೆಗಳನ್ನು ಮೂಡಿಸುವಂತಹ ಹಾಡುಗಳು ಇದೆ. ಹೀಗೆ ನೆನಪನ್ನು ಭರಿಸುವಂತಹ ಸಾಕಷ್ಟು ರೀತಿಯ ಹಾಡುಗಳು ನಮ್ಮ ಕನ್ನಡ ಚಲನಚಿತ್ರಗಳಲ್ಲಿ ಇದೆ. ಹಾಗಾಗಿ ಎಲ್ಲ ಹಾಡುಗಳು ಸೊಗಸಾಗಿವೆ, ಚಂದವಾಗಿವೆ, ಕೇಳೋದಕ್ಕೆ ಇಂಪಾಗಿರುತ್ತೆ. ಈ ಎಲ್ಲ ಹಾಡುಗಳನ್ನು ಕೇಳ್ತಾ ಸಾಗೋಣ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸೋನು ನಿಗಮ್ ಹಾಗೂ ಅನುರಾಧ ಭಟ್ ಅವರು ಹಾಡಿರುವಂತಹ ಜರಾಸಂಧ ಚಿತ್ರದ ಗೀತೆ, ಶಶಾಂಕ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಈ ಗೀತೆಗಿದೆ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಗಾನಗಂಗೆ ಕೇಳ್ತಾ ಇದ್ರ ಕೇಳುಗರೆ. ಚಂದದ ಹಾಡುಗಳೊಟ್ಟಿಗೆ ಒಂದಷ್ಟು ಮಾಹಿತಿಯನ್ನು ಹೇಳೋದಾದರೆ, ಇವತ್ತು ನಾವು ತೆಗೆದುಕೊಂಡಿರುವಂತಹ ವಿಷಯ ಬಹಳ ವಿಶೇಷವಾಗಿದೆ. ಯಾಕೆ ಅಂತ ಹೇಳಿದ್ರೆ, ನಾವು ಪ್ರತಿ ವರ್ಷ ಎಲ್ಲ ಸೀಸನ್ನಲ್ಲಿ ಸಿಗುವಂತಹ ಹಣ್ಣುಗಳನ್ನು ನಾವು ರುಚಿಯನ್ನು ಕಂಡಿರ್ತೀವಿ. ಆದರೆ ಎಲ್ಲ ರೀತಿಯ ಸೀಸನಲ್ಲಿ ಸಿಗುವಂತಹ ಹಣ್ಣುಗಳ ರುಚಿಗಳನ್ನ ನಾವು ನೋಡೇ ಇರಬೇಕಂತೆ. ಯಾಕೆ ಅಂತ ಹೇಳಿದ್ರೆ, ಅದರಲ್ಲಿರುವಂತಹ ಔಷಧಿ ಗುಣಗಳು ನಮ್ಮ ದೇಹವನ್ನು ಸೇರಬೇಕಂತೆ. ಹಾಗಾಗಿ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಹಣ್ಣುಗಳು ನಮಗೆ ಸಿಗುತ್ತವೋ ಅವನ್ನ ಖಂಡಿತ ನಾವು ಟೇಸ್ಟ್ ಮಾಡಬೇಕು, ತಿನ್ನಬೇಕು. ನಮ್ಮ ಆರೋಗ್ಯದ ದೃಷ್ಟಿಗೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾದರೆ ನಾವು ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ಗಳಲ್ಲಾಗಲಿ ಅಥವಾ ರೋಡ್ಗಳಲ್ಲಾಗಲಿ ಗಾಡಿಗಳ ಮೇಲೆ ರಾಶಿ ರಾಶಿ ಹಣ್ಣುಗಳನ್ನು ನೋಡ್ತೀವಿ. ಅದರಲ್ಲೂ ಒಂದಾಗಿರುವಂತಹ ಬಹಳ ಪ್ರಿಯವಾದಂತಹ ಹಣ್ಣಾಗಿರುವಂತಹ ನೇರಳೆ ಹಣ್ಣು, ಈ ವಿಷಯದ ಕುರಿತಾಗಿ, ಈ ಹಣ್ಣಿನ ಕುರಿತಾಗಿ ಇವತ್ತು ಮಾತನಾಡ್ತಾ ಸಾಗ್ತಾ ಹಾಡುಗಳನ್ನು ಕೇಳ್ತಾ ಸಾಗೋಣ. ಪುನೀತ್ ರಾಜ್ಕುಮಾರ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವಂತಹ ವಂಶಿ ಚಿತ್ರದ ಗೀತೆ, ರಾಮನಾರಾಯಣ್ ಅವರ ಸಾಹಿತ್ಯ, RP ಪಟ್ನಾಯಕ್ ಅವರ ಸಂಗೀತ ಈ ಗೀತೆಗಿದೆ.

0: ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಸಮಯ ಆಗಿದೆ 9:43:55. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಗಾನಗಂಗೆ ಕೇಳ್ತಾ ಇದ್ದೀರಾ. ಹಾಗೆ ನೇರಳೆ ಹಣ್ಣು ಕುರಿತಾಗಿ ಮಾತನಾಡ್ತಾ ಸಾಕ್ತಾ ಇದ್ವಿ. ನೇರಳೆ ಹಣ್ಣು ಒಂದು ಪೌಷ್ಟಿಕ ಮತ್ತು ಔಷಧೀಯ ಗುಣಗಳಿರುವಂಥ ವಿಶೇಷವಾದ ಹಣ್ಣು. ಇದನ್ನು ಕನ್ನಡದಲ್ಲಿ ನೇರಳೆ, ಹಿಂದಿಯಲ್ಲಿ ಜಾಮೂನು, ಹಾಗೂ ಇಂಗ್ಲೀಷ್ನಲ್ಲಿ ಇಂಡಿಯನ್ ಬ್ಲ್ಯಾಕ್ ಬೆರಿ ಅಥವಾ ಜಾವಾ ಪ್ಲಮ್ ಅಂತ ಕರೀತಾರೆ. ಏನು ನೇರಳೆ ಹಣ್ಣಿನ ವಿಶಿಷ್ಟ ಅಂತ ಹೇಳಿದ್ರೆ, ಗಾಢ ನೇರಳೆ ಅಥವಾ ಕಪ್ಪು ಬಣ್ಣದಲ್ಲಿರುತ್ತೆ, ಸಿಹಿ ಮತ್ತು ಸ್ವಲ್ಪ ಹುಳಿಯಾದ ರುಚಿಯನ್ನು ಹೊಂದಿರುತ್ತೆ. ಬೇಸಿಗೆ ಮತ್ತು ಮಳೆಗಾಲದ ಆರಂಭದಲ್ಲಿ ಹೆಚ್ಚಾಗಿ ಈ ಹಣ್ಣು ಸಿಗುತ್ತೆ. ಏನು ಇದರ ಪೂರ್ತಿ ಮರದ ಎಲ್ಲ ತೊಗಟೆ, ಹಣ್ಣು, ಎಲೆ ಎಲ್ಲದರಲ್ಲೂ ಕೂಡ ಔಷಧೀಯ ಮಹತ್ವ ಸಾಕಷ್ಟನ್ನು ಹೊಂದಿರುತ್ತೆ. ಹಾಗಾಗಿ ನೇರಳೆ ಹಣ್ಣು ಹಣ್ಣು ಅಷ್ಟೇ ರುಚಿ, ಮರವೂ ಕೂಡ ಔಷಧೀಯ ಗುಣವನ್ನು ನೀಡುತ್ತೆ. ಏನು ನೇರಳೆ ಹಣ್ಣು ಅಂದ ತಕ್ಷಣ ನಮ್ಮೆಲ್ರಿಗೂ ಬಾಲ್ಯ ನೆನಪಾಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮಗೆ ಸಿಕ್ತಿದ್ದಂತಹ ಬೇಸಿಗೆ ರಜೆಯಲ್ಲಿ ನಾವು ಹೆಚ್ಚಾಗಿ ಈ ಒಂದು ಹಣ್ಣನ್ನು ಹುಡುಕುವ ಪ್ರಯತ್ನದಲ್ಲಿ ಹೆಚ್ಚು ಸಮಯವನ್ನು ಕಳೀತಾ ಇದ್ವಿ, ಹೆಚ್ಚು ದಿನವನ್ನು ನಾವು ಇದಕ್ಕಾಗಿ ಮೀಸಲಿಡ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ, ಅಷ್ಟು ರುಚಿಯನ್ನು ಕೊಡ್ತಿತ್ತು, ಏನೋ ಒಂಥರ ಮಜವನ್ನು ನೀಡ್ತಾ ಇತ್ತು. ಈ ಹಣ್ಣನ್ನು ಹುಡುಕಿ ಹೋಗುವ ಒಂದು ಸೈನ್

ಸೌಮ್ಯ ನಮ್ಮೆಲ್ಲರದು ಸ್ನೇಹಿತರ ಬಳಗ ಬಹಳ ದೊಡ್ಡದಾಗಿರ್ತಿತ್ತು. ಹಾಗೆ ಊರಿಂದೂರಿಗೆ ಹೋಗಿದ್ದು ಉಂಟು. ಹಾಗೆ ಎಲ್ಲರ ಮರಗಳ ಒಂದು ಹುಡುಕಾಟದಲ್ಲಿ ಎಲ್ಲರ ಹತ್ರ ಮನೆಯವ್ರ ಹತ್ರ ಎಲ್ಲ ಬೈಸ್ಕೊಳ್ಳೋದು ಉಂಟು. ಯಾಕೆ ಅಂತ ಹೇಳಿದ್ರೆ ಯಾರಿಗೂ ಹೇಳಿದ್ರೆ ಹೋಗ್ಬಿಡ್ತಿದ್ವಿ ಸ್ನೇಹಿತರೊಟ್ಟಿಗೆ. ಹಾಗಾಗಿ ಅವರ ಒಂದು ಹುಡುಕಾಟದಲ್ಲಿ ನಮ್ಮ ಒಂದು ಕಾಳಜಿ ಕಾಣಿಸ್ತಾ ಇತ್ತು ಅವ್ರಿಗೆ. ಆದರೆ ನಾವು ಬಿಟ್ಟೀವ, ನಾವು ಖಂಡಿತ ಹಣ್ಣನ್ನು ಹುಡ್ಕೊಂಡು ಹೋಗ್ತಿದ್ವಿ, ಬೈಸ್ಕೊಂಡ್ರೂ ಪರವಾಗಿಲ್ಲ ಅಂತ. ಹೀಗೆ ಬಾಲ್ಯ ಬಹಳ ನೆನಪಾಗತ್ತೆ. ಹಣ್ಣು ಅಂತ ಹೇಳಿದ್ರೆ ಅದು ನೇರಳೆ ಹಣ್ಣು ಅಂತ ಹೇಳಿದ್ರೆ ಬಹಳ ನೆನಪಾಗತ್ತೆ ಬಾಲ್ಯ. ಟಿಪ್ಪು ಹಾಗೂ ಕುನಾಲ್ ಗಾಂಜಾವಲ ಅವರು ಹಾಡಿರುವಂತಹ ಗಾಳಿಪಟ ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಈ ಗೀತೆಗಿದೆ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಇನ್ನು ನೇರಳೆ ಹಣ್ಣಿನ ಆರೋಗ್ಯಕರ ಪ್ರಯೋಜನಗಳು ಏನಪ್ಪ ಅಂತ ಹೇಳೋದಾದ್ರೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಜೀರ್ಣಕ್ರಿಯೆಗೆ ಸಹಾಯವನ್ನು ಮಾಡುತ್ತೆ, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಕೂಡ ನೆರವಾಗುತ್ತೆ, ಕಬ್ಬಿಣಾಂಶ ಹೊಂದಿರೋದ್ರಿಂದ ರಕ್ತಹೀನತೆಯನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ, ಚರ್ಮ ಮತ್ತು ಹಲ್ಲುಗಳ ಆರೋಗ್ಯಕ್ಕೂ ಕೂಡ ಉತ್ತಮವಾಗಿದೆ. ಇನ್ನು ಇದರಲ್ಲಿರುವಂತಹ ಪೌಷ್ಟಿಕಾಂಶಗಳನ್ನು ಹೇಳೋದಾದರೆ, ವಿಟಮಿನ್ ಸಿ, ಕಬ್ಬಿಣಾಂಶ, ಕ್ಯಾಲ್ಸಿಯಂ, ಪೊಟ್ಯಾಸಿಯಂ, ನಾರಿನಂಶ, ಫೈಬರ್, ಆಂಟಿ ಆಕ್ಸಿಡೆಂಟ್ಗಳಂತಹ ಪೌಷ್ಟಿಕಾಂಶಗಳನ್ನು ಈ ಹಣ್ಣು ಹೊಂದಿದೆ. ಸುನಿಧಿ ಚೌಹಾಣ್ ಹಾಗೂ ಕುನಾಲ್ ಗಾಂಜಾವಾಲಾ ಅವರು ಧನಿಯಾಗಿರುವಂತಹ ಹಾಗೆ ಸುಮ್ಮನೆ ಚಿತ್ರದ ಗೀತೆ, ಜಯಂತ್ ಗಾಯಕಿಣಿಯವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ ಈ ಗೀತೆಗಿದೆ.

ಈಗ ಕೇಳಿ ಜೆಸ್ಸಿ ಗಿಫ್ಟ್ ಟಿಪ್ಪು ಹಾಗೂ ಕಾರ್ತಿಕ್ ಮತ್ತು ಚೈತ್ರ ಅವರು ಧನಿಯಾಗಿರುವಂತಹ ನವಗ್ರಹ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಈ ಗೀತೆಗಿದೆ.

0: ಮಾತರಂ, 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
1: ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
2: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
3: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
4: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
5: ಮೇರಿ ಭೀಗಿ ಭೀಗಿ ಸಿ ಪಲ್ ಕೂತೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
1: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
3: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
4: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
1: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಗಾನಗಂಗೆಯನ್ನು ಕೇಳ್ತಾ ಇದ್ರ ಕೇಳಕರಿಗೆ. ಇನ್ನು ನೇರಳೆ ಹಣ್ಣು ಕುರಿತಾಗಿ ಮಾತನಾಡ್ತಾ ಸಾಕ್ತಾ ಇದ್ವಿ. ನೇರಳೆ ಹಣ್ಣು ಭಾರತದಾದ್ಯಂತ ಬೆಳೆಯುವ ಪ್ರಮುಖ ಔಷಧೀಯ ಹಣ್ಣುಗಳಲ್ಲಿ ಒಂದಾಗಿದೆ. ಇನ್ನು ನೇರಳೆ ಮರವು 20-30 ಮೀಟರ್ಗಳಷ್ಟು ಎತ್ತರಕ್ಕೆ ಬೆಳೆಯಬಲ್ಲದು ಮತ್ತು ಹಲವು ದಶಕಗಳವರೆಗೂ ಸಹ ಅದು ಜೀವಿಸುತ್ತೆ. ಮಧುಮೇಹ ನಿಯಂತ್ರಣಕ್ಕೆ ನೇರಳೆ ಬೀಜದ ಪುಡಿಯನ್ನು ಸಾಂಪ್ರದಾಯಿಕವಾಗಿ ಬಳಸಲಾಗುತ್ತೆ. ಹೊಟ್ಟೆನೋವು, ಅಜೀರ್ಣ ಮತ್ತು ಅತಿಸಾರ ಸಮಸ್ಯೆಗಳಿಗೂ ಸಹ ಇದು ಸಹಕಾರಿ. ರಕ್ತ ಶುದ್ಧೀಕರಣಕ್ಕೆ ನೆರವಾಗುತ್ತೆ. ಬಾಯಿ ಹುಣ್ಣು ಮತ್ತು ಒಸಡು ಸಮಸ್ಯೆಗಳಿಗೆ ಎಲೆಗಳ ಕಷಾಯವನ್ನು ಬಳಸೋದ್ರಿಂದ ಬಾಯಿ ಹುಣ್ಣು ಮತ್ತು ಒಸಡುಗಳ ಸಮಸ್ಯೆಗಳು ಸಹ ಪರಿಹಾರವನ್ನು ಕಂಡುಕೊಳ್ಳಬಹುದು. ಕುನಾಲ್ ಗಾಂಜಾವಾಲಾ ಅವರು ದನಿಯಾಗಿರುವಂತಹ ಮೆರವಣಿಗೆ ಚಿತ್ರದ ಗೀತೆಯನ್ನು ಕೇಳಿ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ವಿ ಮನೋಹರ್ ಅವರ ಸಂಗೀತ ಈ ಗೀತೆಗಿದೆ.

ನೇರಳೆ ಹಣ್ಣು ರುಚಿಯಷ್ಟೇ ಅಲ್ಲ, ಆರೋಗ್ಯದ ಖಜಾನೆಯೂ ಕೂಡ ಹೌದು. ನೇರಳೆ ಮರವು ದೀರ್ಘಕಾಲ ಬಾಳುವ ಸದಾ ಹರಿದ್ವರ್ಣ ಮರ ಆಗಿದೆ. ಇದರ ಮರವನ್ನು ಪೀಠೋಪಕರಣ ಮತ್ತು ಕೃಷಿ ಉಪಕರಣಗಳ ತಯಾರಿಕೆಯಲ್ಲಿ ಕೂಡ ಬಳಸಲಾಗುತ್ತೆ. ಹಾಗಾಗಿ ಇದರ ಉಪಯೋಗಗಳು ಬಹಳ ಬಹಳ ಬಹಳ ಎಲ್ಲರಿಗೂ ಕೂಡ ಅನುಕೂಲವಾಗುತ್ತೆ. ಮರದ ಕಟ್ಟಿಗೆ ಗಟ್ಟಿಯಾಗಿರೋದ್ರಿಂದ ಪೀಠೋಪಕರಣ ತಯಾರಿಕೆಗೆ ಬಳಸಲಾಗುತ್ತೆ. ಎಲೆಗಳನ್ನು ಕೆಲವೊಮ್ಮೆ ಪಶು ಆಹಾರವಾಗಿಯೂ ಬಳಸ್ತಾರೆ. ಹಣ್ಣಿನಿಂದ ಜ್ಯೂಸ್, ಜಾಮ್, ಸಿರಪ್ ಹಾಗೂ ವಿನೆಗರ್ ತಯಾರಿಸಲಾಗುತ್ತೆ ಅಂತ ಮಾಹಿತಿ ಲಭ್ಯ ಆಗಿದೆ. ಇನ್ನು ಉಷ್ಣವಲಯ ಮತ್ತು ಉಪ ಉಷ್ಣವಲಯ ಪ್ರದೇಶಗಳಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಈ ಮರಗಳು. ಹೆಚ್ಚು ನೀರಿನ ಅವಶ್ಯಕತೆ ಇರೋದಿಲ್ಲ. ಜೂನ್ನಿಂದ ಆಗಸ್ಟ್ವರೆಗೂ ಸಾಮಾನ್ಯವಾಗಿ ಹಣ್ಣು ಬಿಡ್ತಾನೇ ಇರುತ್ತೆ. ಹಾಗಾಗಿ ಆ ಹಣ್ಣಿನ ಟೇಸ್ಟನ್ನು ನಾವೆಲ್ಲರೂ ಮಾಡ್ತಾನೆ ಇರ್ಬೋದು.

ಶ್ರೇಯಾ ಘೋಷಾಲ್ ಅವರು ಹಾಡಿರುವಂತಹ ಮುಸ್ಸಂಜೆ ಮಾತು ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ವಿ ಶ್ರೀಧರ್ ಅವರದು.

ಇದುವರೆಗೂ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ದನಿಯಾಗಿದ್ದಂತಹ ಮುಸ್ಸಂಜೆ ಮಾತು ಚಿತ್ರದಿಂದ ಮತ್ತೊಂದು ಗೀತೆಯನ್ನು ಕೇಳಿದ್ರಿ. ರಾಮನಾರಾಯಣ್ ಅವರ ಸಾಹಿತ್ಯಕ್ಕೆ ವಿ ಶ್ರೀಧರ್ ಅವರ ಸಂಗೀತವಿತ್ತು.

ಇನ್ನು ಕೇಳಿದ್ರೆ ನೇರಳೆ ಹಣ್ಣು ಕುರಿತಾಗಿ ಕೊನೆಯದಾಗಿ ಹೇಳೋದಾದರೆ, ನೇರಳೆ ಮರವು ಉತ್ತಮ ನೆರಳನ್ನು ನೀಡುತ್ತೆ. ಪಕ್ಷಿಗಳಿಗೆ ಆಹಾರ ಮತ್ತು ಆಶ್ರಯವನ್ನು ಒದಗಿಸುವುದರ ಜೊತೆಗೆ ಪರಿಸರ ಸಮತೋಲನ ಕಾಪಾಡಲು ಕೂಡ ಸಹಕಾರಿಯಾಗಿದೆ. ನೇರಳೆ ಹಣ್ಣು ಪ್ರಕೃತಿಯ ಅಮೂಲ್ಯ ಕೊಡುಗೆ, ರುಚಿಯ ಜೊತೆಗೆ ಆರೋಗ್ಯವನ್ನು ನೀಡುವ ಅದ್ಭುತ ಫಲ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ಕೂಡ ಒಂದೊಮ್ಮೆ ಒಂದು ಬಾರಿಯಾದರೂ ಸಹ ನೀವೆಲ್ಲರೂ ನೇರಳೆ ಹಣ್ಣಿನ ರುಚಿಯನ್ನು ಸವಿರಿ, ಔಷಧೀಯ ಗುಣಗಳನ್ನು ನಿಮ್ಮ ಆರೋಗ್ಯಕ್ಕೆ ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮತ್ತೆ

ಕುನಾಲ್ ಗಾಂಜಾವಾಲ ಹಾಗೂ ಸುನಿಧಿ ಚೌಹಾನ್ ಅವರು ಧನಿಯಾಗಿರುವಂತಹ ಚೈತ್ರದ ಚಂದ್ರಮ ಚಿತ್ರದ ಗೀತೆ ಎಸ್ ನಾರಾಯಣ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
2: ದಿಲ್ ತಳಪ್ ತಳಪ್
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರೇ ಪಲ್ನಲ್ಲಿ
2: ಪಲ್ ಪಲ್ ದಿಲ್
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೆ ಕೇಳಿ
0: ಸುನ್ಹೆರೇ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಸಮಯ ಆಗಿದೆ 10:31. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.

ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಸುನ್ಹೆರೆ ಪಲ್. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ದಿಲ್ ಸೆ ಚಿತ್ರದ ಗೀತೆ, ಗುಲ್ಜಾರ್ ಅವರ ಸಾಹಿತ್ಯ, ಎ ಆರ್ ರೆಹಮಾನ್ ಅವರ ಸಂಗೀತ ಈ ಗೀತೆಗಿದೆ.

ಇದುವರೆಗೂ ಸಮೀರ್ ಅವರ ಸಾಹಿತ್ಯಕ್ಕೆ ಜತಿನ್ ಲಲಿತ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಂತಹ ಕುಚ್ ಕುಚ್ ಹೋತಾ ಹೇ ಚಿತ್ರದ ಗೀತೆಯನ್ನ ಕೇಳಿದ್ರೆ, ಮೂಡಿಬಂದಂತಹ ಸ್ವರಗಳು ಕುಮಾರ್ ಸಾನು, ಕವಿತಾ ಕೃಷ್ಣಮೂರ್ತಿ ಹಾಗೂ ಅಲ್ಕಾ ಯಾಜ್ಞಿಕ್.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಸುನಹರೆ ಪಲ್ ಕೇಳುತ್ತಿರುವರೆ. ಇನ್ನು ಮುಂದೆ ಕೇಳಿ ಆಶಾ ಭೋಸ್ಲೆ ಅವರು ಹಾಡಿರುವಂತಹ ಯುಗ್ ಪುರುಷ್ ಚಿತ್ರದ ಗೀತೆ. ಮಜ್ರು ಸುಲ್ತಾನ್ಪುರಿಯವರ ಸಾಹಿತ್ಯಕ್ಕೆ ರಾಜೇಶ್ ರೋಷನ್ ಅವರ ಸಂಗೀತವಿದೆ.

0: ಸಮಯ ಸರಿಯಾಗಿ 11:20.
1: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
2: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11:00 ನಿಮ್ಮ ಮೆಚ್ಚಿನ ಆಕಾಶವಾಣಿ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 600 kHz. ಇದೀಗ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಲ್ ಆರ್ ಈಶ್ವರಿ ಅವರು ಹಾಡಿರುವಂತಹ ಪ್ರೊಫೆಸರ್ ಹುಚ್ಚರಾಯ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿದೆ.

ಇದುವರೆಗೂ ಎಲ್ಲಾರೀಶ್ವರಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿದ್ದಂತಹ ಪ್ರೊಫೆಸರ್ ಹುಚ್ಚರಾಯ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಇದುವರೆಗೂ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಂತಹ ಬಂಗಾರದ ಪಂಜರ ಚಿತ್ರದ ಗೀತೆಯನ್ನು ಕೇಳಿದ್ರೆ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ರಘು ಅವರ ಸಂಗೀತವಿತ್ತು. ಇನ್ನು ಮುಂದೆ ಕೇಳಿ ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವಂತಹ ಪುಟಾಣಿ ಏಜೆಂಟ್ 1-2-3 ಚಿತ್ರದ ಗೀತೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಕೇಳಿ, ಅಪಾಯ ಬಂದಾಗ ಉಪಾಯ ಹೇಳ್ತೀನಿ. ಆ ಸರ್ಪ

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು ಕೇಳ್ತಾ ಇದ್ರ. ಇನ್ನು ಮುಂದೆ ಕೇಳಿ ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ ಮತ್ತು ಸಂಗಡಿಗರು ಧ್ವನಿಯಾಗಿರುವಂತಹ ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಇದುವರೆಗೂ ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿದಂತಹ ಪ್ರಿಯ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳಿಯರಾಜ ಅವರ ಸಂಗೀತವಿತ್ತು.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಸಮಯ ಆಗಿದೆ 11:36. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು ಕೇಳ್ತಾ ಇದ್ದೀರಾ? ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಗೀತೆ.

0: ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೊಡಗಿನ ಶ್ರೀಮಂಗಲ ಕಮಟೂರಿನ ಕೊಡ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಪಶ್ಚಾತ್ತಾಪ ಪ್ರಸಾರವಾಗ್ತಾ ಇದೆ. ಇದಾದ ಬಳಿಕ ಮಡಿಕೇರಿಯ ಮೇಘಾಭಟ್ ಅವರಿಂದ ಸಂಗೀತ ವೈವಿಧ್ಯ ಕೂಡ ಮೂಡಿಬರ್ತಾ ಇದೆ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇದೀಗ ಸಣ್ಣ ಕಥೆ ಪಶ್ಚಾತ್ತಾಪ ಇದರ ಒಂದು ತುಣುಕನ್ನ ಕೇಳೋಣ.
1: ಸಮಯಕ್ಕೇನು ಹಗಲು ರಾತ್ರಿ ಲಗಾಮಿಲ್ಲದ ಕುದುರೆ ಹಾಗೆ ಓಡ್ತಾನೆ ಇರುತ್ತೆ. ರತ್ನ ಇನ್ನು ಮೊನ್ಮೊನ್ನೆ ಹುಟ್ಟಿದ್ಲು ಅನ್ನೋ ಹಾಗಿದೆ ಈಗಾಗಲೇ ಅವಳಿಗೆ.
2: ಅಂದ್ರೆ ನಮ್ಮ ರತ್ನಂಗೆ ಆಗ್ಲೇ ಮದುವೆ?

0: ವಯಸ್ಸು ಆಯ್ತು.
1: ಸದ್ಯ ನನ್ನ ಪುಣ್ಯ, ಇಷ್ಟು ಬೇಗ ನಿಮ್ಗೆ ಅರ್ಥವಾಯ್ತಲ್ಲ.
0: ಏನೇ ಏನೇ ನನ್ನನ್ನೇ ಹಾಸ್ಯ ಮಾಡುವಾಗಬಿಟ್ಯಾ?
1: ದಮ್ಮಯ್ಯ ಅಂತೀನಿ ಅಂದ್ರೆ ಅದನ್ನೇ ನೆಪ ಮಾಡಿಕೊಂಡು ಮುಖನ ಊದಿಸ್ಕೊಂಡು ಕುತ್ಕೊಂಡ್ಬಿಡ್ಬೇಡಿ.
0: ಹ್ಮ್, ಅಂತೂ ನಮ್ಮ ರತ್ನನಿಗೆ ಮದುವೆ ಮಾಡಬೇಕು ಅನ್ನು. ಹ್ಮ್, ನೋಡ್ತಾ ಇರು, ಇನ್ನು 15 ದಿನಗಳಾಗಿ ಮದುವೆ ಗೊತ್ತೇ ಮಾಡಿಬಿಡ್ತೀನಿ.
2: ಪಶ್ಚಾತ್ತಾಪ ಸಣ್ಣ ಕಥೆ ಸಜನಿ ಸೋಮಯ್ಯ ಅವರಿಂದ ಈ ಮಧ್ಯಾಹ್ನ ವನಿತಾ ವಿಹಾರದಲ್ಲಿ 12:05. ಹುಲಿಯ ಹಾಲಿನ ಮೇವು ಚಿತ್ರದ ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ.

0: ಗಮನಿಸಿ, ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ವೈದ್ಯರಾದ ಡಾಕ್ಟರ್ ಸಂತೋಷ್ ಎಂ ನೇಮಗೌಡ ಅವರೊಂದಿಗಿನ ಸಂದರ್ಶನ ಮೂಡಿಬರ್ತಾ ಇದೆ. ಇವರೊಂದಿಗೆ ಸವಿತಾ ದೇಶ್ಮುಖ್. ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ ಇದು. ಆರೋಗ್ಯ ಸಂಚಿಕೆಯ ಕಾರ್ಯಕ್ರಮದ ಒಂದು ಭಾಗವನ್ನು ನಾವೀಗ ಕೇಳೋಣ.
1: ಕಫ, ಜ್ವರ, ಉಸಿರಾಟದ ಸಮಸ್ಯೆ ಅಥವಾ ದಮ್ಮು ಅಥವಾ ಉಸಿರುಗಟ್ಟುವಿಕೆ, ಎದೆ ನೋವು, ತೂಕ ಕಡಿಮೆ ಆಗುವುದು ಮತ್ತು ಕಫದಲ್ಲಿ ರಕ್ತ ಬರೋದು, ಈ ಥರ ಸಮಸ್ಯೆಗಳಿಂದ, ಈ ಥರ ತೊಂದರೆಗಳಿಂದ ಅವರು ನಮ್ಮನ್ನು ಕಾಣುತ್ತಾರೆ. ವಿ ಹ್ಯಾವ್ ಟು ಇವ್ಯಾಲ್ಯುವೇಟ್ ವೇರ್ ದಿಸ್ ಸಿಸ್ಟಮ್ ಬಿಲಾಂಗ್ಸ್ ಟು ವಿಚ್ ಡಿಸೀಸ್. ನಾವು ಅದನ್ನು ಪ್ರಾಪರಾಗಿ ಇನ್ವೆಸ್ಟಿಗೇಟ್ ಮಾಡಿ ಇವ್ಯಾಲ್ಯುವೇಟ್ ಮಾಡಿ ಇದು ಯಾವ ರೋಗ, ಇದರಲ್ಲೇ ಇನ್ಫೆಕ್ಟಿವ್ ನಾನ್ ಇನ್ಫೆಕ್ಟಿವ್ ಅಂತ ಇರುತ್ತೆ. ಇನ್ಫೆಕ್ಟಿವಲ್ಲಿ ಸಾಮಾನ್ಯವಾಗಿ ನಿಮೋನಿಯಾ, ವೈರಲ್ ಬ್ಯಾಕ್ಟೀರಿಯಲ್ ಫಂಗಲ್ ನಿಮೋನಿಯಾ ಇರುತ್ತೆ. ಮೈಕೋಬ್ಯಾಕ್ಟೀರಿಯಲ್ ಟಿ ಬಿ ಇರುತ್ತೆ. ಮತ್ತು ನಾನ್ ಇನ್ಫೆಕ್ಟಿವಲ್ಲಿ ಅಸ್ತಮಾ, ಸಿ ಒ ಪಿ ಡಿ, ಇಂಟ್ರಸ್ಟಿಷಲ್ ಲಂಗ್ ಡಿಸೀಸ್ ಈ ಥರ ಇರುತ್ತೆ. ಸೊ ಮೊದಲೇ ನಾವು ಇದು ಇನ್ಫೆಕ್ಟಿವಾ ನಾನ್ ಇನ್ಫೆಕ್ಟಿವ್ ಅಂತ ಕ್ಲಾಸಿಫೈ ಮಾಡಿ ಆ ರೋಗಕ್ಕೆ ತಕ್ಕಂಗೆ ಆ ಪೇಷೆಂಟ್ಗೆ ಚಿಕಿತ್ಸೆಯನ್ನು ಕೊಡ್ತೀವಿ.
0: ಆರೋಗ್ಯ ಸಂಚಿಕೆ ಇಂದು ಮಧ್ಯಾಹ್ನ 12:35 ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ವೈದ್ಯರಾದ ಡಾಕ್ಟರ್ ಸಂತೋಷ್ ಎಂ ನೇಮಗೌಡ ಅವರೊಂದಿಗಿನ ಸಂದರ್ಶನ ಮೂಡಿಬರ್ತಾ ಇದೆ. ಸೀತಾರಾಮು ಚಿತ್ರದ ಒಂದು ಹಾಡು ಇದೀಗ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ. ಚಿ ಉದಯಶಂಕರ್ ಅವರ ಗೀತರಚನೆ ಇದು. ಸತ್ಯಂ ಅವರ ಸಂಗೀತ ನಿರ್ದೇಶನವಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೇಟಿ ಬಚಾವೋ ಬೇಟಿ ಪಢಾವೋ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ಥಕ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ವಿಜಯಪುರ ಜಿಲ್ಲೆಯ ಅಂಚೆ ಕಚೇರಿಗಳಲ್ಲಿ ಈವರೆಗೆ ಒಟ್ಟು 84,100 ಖಾತೆಗಳನ್ನು ತೆರೆಯಲಾಗಿದೆ ಎಂದು ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸುಕನ್ಯಾ ಸಮೃದ್ಧಿ ಯೋಜನೆ ಉತ್ತರವಾದ ಯೋಜನೆ ಕೇಂದ್ರ ಸರ್ಕಾರದ ಬೇಟಿ ಬಚಾವ್ ಬೇಟಿ ಪಡಾವ್ ಅಂದ್ರೆ ಹೆಣ್ಣು ಮಕ್ಕಳನ್ನ ಉಳಿಸಿ ಹೆಣ್ಣು ಮಕ್ಕಳನ್ನ ಓದಿಸಿ ಅನ್ನುವಂತ 2015ನೇ ಸಾಲಿನಲ್ಲಿ ಜಾರಿಗೆ ಬಂತು. ಮಧ್ಯಮ ವರ್ಗದ ಕುಟುಂಬದವರು ಹೆಣ್ಣು ಮಗು ಹುಟ್ಟಿದಾಗ ಅವಳಿಗೆ ಓದಿಸಲಿಕ್ಕೆ ಖರ್ಚುಗಳನ್ನು ನಿಭಾಯಿಸೋದು ಮತ್ತು ಆ ಮಗಳ ಮದುವೆ ಖರ್ಚುಗಳನ್ನು ನಿಭಾಯಿಸಲಿಕ್ಕೆ ಅದಕ್ಕೆ ಪೂರಕವಾಗಿ ಈ ಒಂದು ಖಾತೆಯನ್ನ ತೆರೆದ್ರೆ ಇವತ್ತಿನ ದಿವಸದಿಂದ ಅಂದ್ರೆ ಮಗಳು ಹುಟ್ಟಿ ಹಣ್ಣು ಸಣ್ಣವಳಿದ್ದಾಗಲೇ ಈ ಖಾತೆಯಲ್ಲಿ ಸಣ್ಣ ಮೊತ್ತವನ್ನು ಜಮಾ ಮಾಡ್ತಾ ಹೋದ್ರೆ ನಾಳೆ ಬಡ್ಡಿ ಸಮೇತ ಒಂದು ದೊಡ್ಡ ಮೊತ್ತ ಬಂದ್ರೆ ಅದು ಅವಳ ವಿದ್ಯಾಭ್ಯಾಸಕ್ಕೆ ಮತ್ತು ಮದುವೆ ಖರ್ಚಿಗಾಗಿ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶವನ್ನ ಈ ಒಂದು ಖಾತೆ ಒಳಗೊಂಡಿದೆ. 2015ರಿಂದ 2026ನೇ ಸಾಲಿನವರೆಗೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 84,100 ಅಕೌಂಟ್ಗಳನ್ನ ಖಾತೆಗಳನ್ನ ನಾವು ಈಗ ಆಲ್ರೆಡಿ ತೆರೆದಿದ್ದೇವೆ. ಹೆಣ್ಣು ಮಕ್ಕಳ ಪಾಲಕರಿದ್ದೀರಿ, ಅವರು ಕೂಡ

0: ಹಣಕಾಸು ಸಲಹೆಗಾರರಾದ ಜಿವಿ ರಮಾದೇವಿ, ಪ್ರಧಾನ ಮುಖ್ಯ ಮೆಕ್ಯಾನಿಕಲ್ ಇಂಜಿನಿಯರ್ ಆರ್ ಮುಕುಂದ್, ಹುಬ್ಬಳ್ಳಿ ಮುಖ್ಯ ಕಾರ್ಯಾಗಾರದ ವ್ಯವಸ್ಥಾಪಕ ವಿಜಯ್ ಸಿಂಗ್ ಯಾದವ್ ನೂತನ ಡಿಜಿಟಲ್ ಟಿಕೆಟಿಂಗ್ ವ್ಯವಸ್ಥೆ ಉದ್ಘಾಟಿಸಿದರು. ರೈಲ್ವೆ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡುವವರು ಕ್ವಿಕ್ ರೆಸ್ಪಾನ್ಸ್ ಕೋಡ್ ಆಧಾರಿತ ಡಿಜಿಟಲ್ ಪಾವತಿಗಳನ್ನು ಸುಲಭವಾಗಿ ಮಾಡಬಹುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿದ್ದಾರೆ. ಕಳೆದ 4,399 ದಿನಗಳಲ್ಲಿ ಭಾರತವು ವಿವಿಧ ಕ್ಷೇತ್ರಗಳಲ್ಲಿ ಮೌಲ್ಯಯುತ ಪರಿವರ್ತನೆಗೆ ಸಾಕ್ಷಿಯಾಗಿದೆ. ಆರ್ಥಿಕ ಬೆಳವಣಿಗೆ, ಡಿಜಿಟಲ್ ರೂಪಾಂತರ, ಮೂಲಸೌಕರ್ಯ ವಿಸ್ತರಣೆ, ಸಾಮಾಜಿಕ ಸಬಲೀಕರಣ ಮತ್ತು ಬಲವಾದ ಜಾಗತಿಕ ಉಪಸ್ಥಿತಿಯವರೆಗಿನ ಅಭಿವೃದ್ಧಿ ನಾಗರಿಕರ ಕಲ್ಯಾಣದ ಮೇಲೆ ಗಮನವಿಟ್ಟು ರೂಪಿತವಾಗಿವೆ. ಬಡವರ ಕಲ್ಯಾಣ, ಅನ್ನದಾತರ ಸಮೃದ್ಧಿ ಮತ್ತು ನಾರಿಶಕ್ತಿಯಿಂದ ಹಿಡಿದು ಯುವ ಸಬಲೀಕರಣ, ಆರೋಗ್ಯ ರಕ್ಷಣೆ, ಮೂಲಸೌಕರ್ಯ, ರಕ್ಷಣಾ ಆಧುನೀಕರಣ, ತಾಂತ್ರಿಕ ನಾವೀನ್ಯತೆ, ಸಾಂಸ್ಕೃತಿಕ ಪುನರುಜ್ಜೀವನ, ಮಧ್ಯಮ ವರ್ಗದ ಕಲ್ಯಾಣ, ರಾಷ್ಟವೇ ಮೊದಲು ಎಂಬ ವಿಕಸಿತ ಭಾರತದ ಛಾಯೆ ಕಾಣಬಹುದಾಗಿದೆ. ಈ ಐತಿಹಾಸಿಕ ಮೈಲಿಗಲ್ಲನ್ನು ಹ್ಯಾಶ್ಟ್ಯಾಗ್ ಲಾಂಗೆಸ್ಟ್ ಸರ್ವಿಂಗ್ ಇಲೆಕ್ಟೆಡ್ ಪಿಎಂ ಮೋದಿಯೊಂದಿಗೆ ಸಂಭ್ರಮಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಇಂದು ಹೊಸದಿಲ್ಲಿಯಲ್ಲಿ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಹಾಗೂ ಕೇಂದ್ರ ಸಚಿವರು ಪಾಲ್ಗೊಳ್ಳುತ್ತಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಮಧ್ಯಾಹ್ನ 12:30 ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷ ಪಿ ರಘು ಪೌರ ಕಾರ್ಮಿಕರು ಮತ್ತು ಸ್ವಚ್ಛತಾ ಸೇನಾನಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಬಳಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಲಿದೆ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೈಗೊಳ್ಳುವ ಭೂ ಸ್ವಾಧೀನದಿಂದ ನಿವೇಶನ ಮಂಜೂರಾತಿವರೆಗೆ ಎಲ್ಲ ಪ್ರಕ್ರಿಯೆ ಪಾರದರ್ಶಕವಾಗಿ ಡಿಜಿಟಲ್ ಮಾದರಿಯಲ್ಲಿ ನಡೆಯಲಿದೆ ಎಂದು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನ ಖನಿಜ ಭವನದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಪೂರ್ವ ಸಿದ್ದತೆ ಮತ್ತು ಪೂರಕ ಕೆಲಸಗಳನ್ನು ಮುಂಬರುವ 100 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ನಿರ್ದೇಶಿಸಿದರು. ವಿವಿಧ ಇಲಾಖೆಗಳಲ್ಲಿ ಸಾರ್ವಜನಿಕರಿಗೆ ಸಂಬಂಧಿಸಿದ ಅಪಾರ ಪ್ರಮಾಣದ ಡಿಜಿಟಲ್ ದತ್ತಾಂಶ ಲಭ್ಯವಿದೆ. ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸಿ ಬಳಸಿಕೊಳ್ಳುವ ವ್ಯವಸ್ಥೆ ರೂಪಿಸಲು ಮಾಹಿತಿ ತಂತ್ರಜ್ಞಾನ ಹಾಗೂ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇ ಆಡಳಿತ ಇಲಾಖೆ ವ್ಯಾಪ್ತಿಯ ಸ್ಮಾರ್ಟ್ ಗವರ್ನೆನ್ಸ್ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯ ಇಂಧನ ಇಲಾಖೆ ಕರ್ನಾಟಕ ರಾಜ್ಯ ಇಂಧನ ನಿಗಮದ ಮೂಲಕ ಕಳೆದ 2.5 ತಿಂಗಳಲ್ಲಿ 423 ಕೋಟಿ ರೂಪಾಯಿ ಮೊತ್ತದ ವಿದ್ಯುತ್ತನ್ನು ರಾಷ್ಟೀಯ ಗ್ರಿಡ್ಗೆ ಮಾರಾಟ ಮಾಡಿದೆ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನಾಳೆ ಉಡುಪಿ ಜಿಲ್ಲೆ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಹಾಗೂ ಉತ್ತರ ಒಳನಾಡಿನ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಸೇರಿದಂತೆ ದಕ್ಷಿಣ ಒಳನಾಡಿನ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಈ ತಿಂಗಳ 15ರವರೆಗೆ ಭಾರೀ ಮಳೆ ಹಾಗೂ 40-50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ. ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಪಶ್ಚಾತ್ತಾಪ ಸಣ್ಣ ಕಥೆ ಕೇಳುತ್ತೀರಿ. ಬಳಿಕ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ಪ್ರಸಾರಗೊಳ್ಳಲಿದೆ. ಆರಂಭದಲ್ಲಿ ಕೇಳಿ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಪಶ್ಚಾತ್ತಾಪ.
2: ಸ್ವರೂಪ್, ಎಷ್ಟು ದಿನ ಹೀಗೆ ಬೇಸರ ಮಾಡ್ಕೊಂಡು ಕಾಲ ಕಳೀತೀಯೋ ಮಗನೇ, ನಿನಗೂ ಒಂದು ಜೀವನ ಇದೆ ಅನ್ನೋದನ್ನ ಮರಿಬೇಡ. ಅವಳು ವಾಪಸ್ ಬರೋದಾಗಿದ್ರೆ ಇಷ್ಟರಲ್ಲೇ ಬಂದ್ಬಿಡ್ತಾ ಇದ್ಲು. ಆದರೆ ಅವಳು

ವಾಪಸ್ ಬರೋದಿಲ್ಲ ಕಣ. ತಾಯಿಯ ಮಾತಿಗೆ ಮಲಗಿದ್ದ ಸ್ವರೂಪ್ ತಟ್ಟನೆ ಎದ್ದು ಕುಳಿತ. ಅದು ಹೇಗಮ್ಮ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದೆಯಾ? ಮಗನ ಪ್ರಶ್ನೆಗೆ ಒಂದು ಗಳಿಗೆ ವಿಚಲಿತರಾದರು ವನಜ. ಮದುವೆಗೆ ಮೊದಲೇ ಅವಳಿಗೆ ಯಾರ್ದೋ ಜೊತೆ ಸಂಬಂಧ ಇತ್ತು ಅಂತ ಊರವರೆಲ್ಲ ಮಾತನಾಡ್ತಾ ಇದ್ರು. ಈಗ ಅವನ ಜೊತೆನೇ ಹೋಗಿರಬೇಕು ಎಂದ ತಾಯಿಯನ್ನು ತೀಕ್ಷ್ಣವಾಗಿ ನೋಡಿದ ಸ್ವರೂಪ್. ಸಂಬಂಧ ಇದ್ದಿದ್ದಲ್ಲಮ್ಮ, ಸಂಬಂಧ ಬಂದಿದ್ದು. ಅವಳಿಗಿಂತ 18 ವರ್ಷ ಹಿರಿಯವನಾಗಿದ್ದ ಶ್ರೀಮಂತ ಸಂಬಂಧ, ಅದನ್ನು ಇವಳೇ ಬೇಡ ಅಂತ ಮುರಿದಿದ್ದು ಎಂದಾಗ ವನಜ ಸಿಟ್ಟಿನಿಂದ ಅವನನ್ನೊಮ್ಮೆ ನೋಡಿದಳು. ಅವಳು ನಿನಗೆ ಇಷ್ಟು ಅನ್ಯಾಯ ಮಾಡಿದ್ರೂ ಅವಳ ಪರವಾಗಿ ಮಾತನಾಡೋದನ್ನು ಮಾತ್ರ ಬಿಡೋದಿಲ್ಲ ಅಲ್ವಾ ನೀನು ಎಂದಾಗ ಸ್ವರೂಪನ ಮುಖದಲ್ಲಿ ವಿಷಾದದ ನಗುವೊಂದು ಮೂಡಿ ಮರೆಯಾಯಿತು. ಹೌದಮ್ಮ, ಇಷ್ಟು ವರ್ಷ ನಿನ್ನ ಮಾತು ಕೇಳಿಕೊಂಡು ಅವಳಿಗೆ ಬಹಳ ಅನ್ಯಾಯ ಮಾಡಿದ್ದೇನೆ. ಆದರೆ ಇನ್ನು ಮುಂದೆ ಹಾಗೆ ಆಗೋದಿಲ್ಲ. ನನ್ನನ್ನು ನಂಬಿ ಬಂದಿರುವ ನನ್ನ ಹೆಂಡತಿಗೆ ಆಸರೆಯಾಗಿ ನಿಲ್ಲಬೇಕು ಅಂತ ಅಂದ್ಕೊಂಡಿದ್ದೇನೆ. ಆ ಪೆದ್ದಿನ ಕಟ್ಕೊಂಡು ನಿನ್ನ ಜೀವನ ಉದ್ಧಾರ ಆದ ಹಾಗೇನೆ. ಅವಳು ಹೋಗಿ 1 ತಿಂಗಳ ಮೇಲಾಯಿತು. ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಯಾರ ಜೊತೆ ಇದ್ದಾಳೆ ಅಂತ ಗೊತ್ತಿಲ್ಲ. ಅವಳಿಗೆ ಆಸರೆ ಆಗ್ತಾನಂತೆ. ನಿನಗೇನಾದರೂ ತಲೆ ಕೆಟ್ಟಿದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ ಸ್ವರೂಪ್. ತಾಯಿಯ ಮಾತಿಗೆ ಏನೂ ಹೇಳದೆ ಅಲ್ಲಿಂದ ಎದ್ದು ನಡೆದಾಗ ವನಜ ತಲೆ ಚಚ್ಚಿಕೊಂಡರು. ಅಷ್ಟರಲ್ಲಿ ಫೋನ್ ರಿಂಗ್ ಆದಾಗ ಫೋನ್ ಹಿಡಿದು ಹೊರನಡೆದರು. ಅತ್ತೆ, ನಾನು ಅಮೃತ, ಸ್ವರೂಪ್ ಇನ್ನೂ ಎದ್ದಿಲ್ವಾ? ಅಣ್ಣನ ಮಗಳು ಅಮೃತಳ ಧ್ವನಿಗೆ ವನಜಳ ಮುಖ ಅರಳಿತು. ಈಗ ಎದ್ದು ಬಾತ್ರೂಮ್ಗೆ ಹೋದ. ನೀನ್ ಯಾವಾಗ ಮನೆಗೆ ಬರ್ತೀಯಾ? ಅವಸರದಿಂದ ಕೇಳಿದರು ವನಜ. ನೀವು ಯಾವಾಗ ಬಾ ಅಂತೀರಾ ಆಗ ಬರ್ತೇನೆ ಎಂದಳು ಸಂತೋಷದಿಂದ ಅಮೃತ. ಬೇಗ ಬಂದುಬಿಡು ಅಮೃತ, ಇಲ್ಲಾಂದ್ರೆ ಇವನು ಇವನ ಹೆಂಡತಿ ಜಪ ಮಾಡಿಕೊಂಡೇ ಕಾಲ ಕಳೆದು ಬಿಡ್ತಾನೆ. ನೀನ್ ಇಲ್ಲಿಗೆ ಬಂದ್ರೆ ಅವನ ಮನಸ್ಸು ಬದಲಾಗಬಹುದು. ಸರಿ ಅತ್ತೆ, ಹಾಗಾದ್ರೆ ನಾಳೆನೆ ನಾನು ಲಗೇಜ್ ಸಮೇತ ನಿಮ್ಮನೆಗೆ ಬಂದುಬಿಡ್ತೇನೆ ಎಂದಾಗ ವನಜ ಸಂತೋಷದಿಂದ ತಿರುಗಿದವಳು ಎದುರಿಗೆ ನಿಂತ ಮಗನನ್ನು ನೋಡಿ ಗಕ್ಕನೆ ನಿಂತು ಬಿಟ್ಟರು. ಯಾರಮ್ಮ ಫೋನಲ್ಲಿ? ಅಮೃತನಾ? ಮಗನ ಗಡಸು ಧ್ವನಿಗೆ ವಿಚಲಿತರಾದರು. ಹೌದು, ನಿನಗೆ ಕಾಲ್ ಮಾಡಿದಳಂತೆ, ನೀನು ಎತ್ತಲಿಲ್ಲ ಅಂತ ನನಗೆ ಮಾಡಿದ್ಲು, ಮೆಲ್ಲನೆ ನುಡಿದರು ವನಜ. ಗಂಡನನ್ನು ಬಿಟ್ಟು ಬಂದಾಯಿತು, ಈಗ ನನ್ನನ್ನು ಬುಟ್ಟಿಗೆ ಹಾಕಿಕೊಳ್ಳೋ ಪ್ಲಾನಾ ಹೇಗೆ? ವ್ಯಂಗ್ಯವಾಗಿ ನಗುತ್ತಾ ಕೇಳಿದ ಸ್ವರೂಪ್. ಯಾಕೋ ಹಾಗೆ ಹೇಳ್ತೀಯ ಸ್ವರೂಪ್, ಅಮೃತನ ವಿಷಯ ಗೊತ್ತಿದ್ರೂ ಯಾಕೆ ಹೀಗೆ ಮಾತನಾಡ್ತಾ ಇದ್ದೀಯಾ? ಅವಳ ಗಂಡ ಅವಳಿಗೆ ಮೋಸ ಮಾಡಿದ್ರಿಂದ ತಾನೇ ಅವಳು ಅವನನ್ನು ಬಿಟ್ಟು ಬಂದಿದ್ದು? ವಿಚ್ಛೇದನ ಪಡೆದ ಅಣ್ಣನ ಮಗಳ ಪರವಾಗಿ ನಿಂತರು ವನಜ. ಅದು ಅವಳ ಪಾಯಿಂಟ್ ಆಫ್ ವ್ಯೂ ಅಮ್ಮ. ಅವಳು ಕತೆ ಕಟ್ಟಿದ್ಲು, ನೀವು ನಂಬಿದ್ರಾ? ಆದರೆ ಅವಳ ಗಂಡನ ಮಾತನ್ನು, ಅವನ ಮನಸ್ಥಿತಿಯನ್ನು ನೀವು ಕೇಳಿದ್ರಾ? ಅವರ ಸಂಸಾರದಲ್ಲಿ ಏನಾಗ್ತಾ ಇತ್ತು ಅಂತ ನಿಮಗೆ ಗೊತ್ತಿದೆಯಾ? ಒಂದು ಸಂಸಾರ ಒಡೆದು ಹೋಯಿತು ಅಂದರೆ ನಿಮ್ಮಿಷ್ಟಕ್ಕೆ ನೀವು ತೀರ್ಮಾನ ಮಾಡ್ಕೊಳ್ಳೋದಲ್ಲಮ್ಮ. ಅವರ ನಡುವೆ ಏನಾಗಿದೆ, ಯಾಕೆ ಹೀಗಾಯಿತು ಅಂತ ತಿಳ್ಕೊಂಡು ಅದನ್ನು ಸರಿಪಡಿಸಬೇಕೇ ವಿನಃ ಅವಳು ಹೇಳಿದ್ದನ್ನು ಮಾತ್ರ ಕೇಳಿಕೊಂಡು ಅವಳನ್ನು ಮನೆಗೆ ಕರೆದುಕೊಂಡು ಬಂದು ಡಿವೋರ್ಸ್ ಕೊಡಿಸೋದು ಒಳ್ಳೆ ತಂದೆ ತಾಯಿಯರ ಲಕ್ಷಣ ಅಲ್ಲ. ವನಜ ಸಿಟ್ಟಿನಿಂದ ಮಗನ ಕಡೆ ನೋಡಿದರು. ಸ್ವರೂಪ್, ನಿನ್ನ ಮಾತು ಜಾಸ್ತಿ ಆಯಿತು. ನನ್ನ ಅಣ್ಣ ಅತ್ತಿಗೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡ. ತಾಯಿಯ ಅಸಹನೆಗೆ ಅವರ ಮುಂದೆ ಬಂದು ನಿಂತ ಸ್ವರೂಪ್. ನಿನ್ನ ಅಣ್ಣ ಅತ್ತಿಗೆಗೆ ಒಂದು ಮಾತು ಅಂದಾಗ ನಿನಗೆಷ್ಟು ಸಿಟ್ಟು ಬಂತಲ್ಲಮ್ಮ. ಅದೇ ನನ್ನ ಕುಸುಮ, ನನ್ನ ಜೊತೆ 6 ವರ್ಷ ಸಂಸಾರ ಮಾಡಿದ ನನ್ನ ಕುಸುಮನ ಎಷ್ಟು ನೋಯಿಸ್ಬಿಟ್ಟೆಯಮ್ಮ. ಅಮೃತನ ಜೊತೆ ಮದುವೆ ಮಾಡಿಸುವ ದುಷ್ಟ ಆಲೋಚನೆಯಲ್ಲಿ ನಮ್ಮ ಸಂಸಾರಕ್ಕೆ ಹುಳಿ ಹಿಂಡಿ ಬಿಟ್ಟಿಯಲ್ಲಮ್ಮ. ನೋವಿನಿಂದ ನುಡಿದ ಸ್ವರೂಪ್. ಏಯ್ ಏಯ್, ಏನ್ ಮಾತಾಡ್ತಾ ಇದೀಯ ನೀನು? ನಿನ್ನ ಸಂಸಾರಕ್ಕೆ ನಾನು ಹುಳಿ ಹಿಂಡಿದ್ನ? ರೋಷದಿಂದ ಮಗನ ಮುಂದೆ ಬಂದು ನಿಂತರು ವನಜ. ಹೌದಮ್ಮ, ಕಡಾ ಖಂಡಿತವಾಗಿ ಹೇಳ್ತಾ ಇದ್ದೇನೆ. ನನ್ನ ಹೆಂಡತಿನ ನೀನೇ ಮನೆ ಬಿಟ್ಟು ಓಡಿಸಿದ್ದು. ಮದುವೆಯಾಗಿ ಅವಳು ಈ ಮನೆಗೆ ಬಂದಾಗಿನಿಂದ ನಿನ್ನನ್ನು ಸ್ವಂತ ತಾಯಿಯ ಹಾಗೆ ನೋಡಿಕೊಳ್ತಾ ಇದ್ಲು. ನೀನು ಎಷ್ಟೇ ಬೈದ್ರೂ ಬಯಸ್ಕೊಳ್ತಿದ್ಲೆ ವಿನಃ ಒಂದು ಮಾತು ತಿರುಗಿ ಹೇಳ್ತಾ ಇರಲಿಲ್ಲ. ಆದರೆ ನೀನೇ ಅವಳನ್ನು ಪೆದ್ದಿ ಬುದ್ಧಿ ಇಲ್ಲದವಳು, ಹುಟ್ಟಿದ ಕೂಡಲೇ ಅಮ್ಮನನ್ನು ತಿಂದ್ಕೊಂಡವಳು, ನತದೃಷ್ಟೆ ಅಂತೆಲ್ಲ ಹೀಯಾಳಿಸ್ತಾ ಇದ್ದೆ. ಆಗ ಒಮ್ಮೆ ಕೂಡ ಬೇಸರ ಮಾಡಿಕೊಳ್ಳದೆ ನಿಮಗೊಂದು ಮಾತು ಕೂಡ ತಿರುಗಿ ಹೇಳದೇ ಇದ್ದವಳು ಈ ಥರ ಮನೆ ಬಿಟ್ಟು ಹೋಗ್ಲಿಕ್ಕೆ ಏನಾದರೂ ಒಂದು ಬಲವಾದ ಕಾರಣ ಇರಲೇಬೇಕಲ್ಲಮ್ಮ. ಸ್ವರೂಪನ ಮಾತಿಗೆ ಬೆಚ್ಚಿ ಬಿದ್ದರು ವನಜ. ಕಾರಣನ? ಏನ್ ಕಾರಣ ಇರುತ್ತೆ ಮಣ್ಣು? ಅವಳು ಯಾವನ ಜೊತೆ ಓಡಿ ಹೋಗಿದ್ದಾಳಷ್ಟೇ, ತಡವರಿಸುತ್ತಾ ನುಡಿದರು. ಅಮ್ಮ, ನನ್ನ ಹೆಂಡತಿ ಬಗ್ಗೆ ಹಾಗೆಲ್ಲ ಕೆಟ್ಟದಾಗಿ ಮಾತನಾಡಬೇಡ. ಅವಳು ಹಾಗೆ ಮಾಡಲಿಕ್ಕೆ ಅವಳು ಅಮೃತ ಅಲ್ಲ, ಕುಸುಮ. ಸ್ವರೂಪ್, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ನಿನ್ನ ಹೆಂಡತಿಯನ್ನ ಅಮೃತಳಿಗೆ ಹೋಲಿಕೆ ಮಾಡಿ ಮಾತನಾಡಬೇಡ. ಹೌದಮ್ಮ, ಕೊಬ್ಬಿದ ಅಮೃತ ಎಲ್ಲಿ, ಗುಣವಂತೆ ಕುಸುಮ ಎಲ್ಲಿ? ಖಂಡಿತ ಅವರಿಬ್ಬರು ಒಂದು ಚೂರು ಹೋಲಿಕೆ ಆಗೋದಿಲ್ಲ. ಮಾತು ಮಾತಿಗೂ ನೀನು ಹೆಂಡತಿನ ಹೊಗಳ್ಬೇಡ ಸ್ವರೂಪ್. ಆ ಪೆದ್ದಿನ ಕಟ್ಕೊಂಡು ನಿನ್ನ ಜೀವನ ಹಾಳಾಗೋದನ್ನ ನನ್ನ ಕೈಲಿ ನೋಡ್ಲಿಕ್ಕಾಗ್ತಾ ಇಲ್ಲ. ಮದುವೆಯಾಗಿ 6 ವರ್ಷ ಆದರೂ ಒಂದು ಮಗು ಕೂಡ ಇಲ್ಲ. ತಾಯಿಯಾಗಿ ಈ ಅನ್ಯಾಯವನ್ನು ನನಗೆ ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ತಾಯಿಯ ಮಾತಿಗೆ ತಾಯಿಯ ಮುಂದೆ ಬಂದು

ಅಂತ ಸ್ವರೂಪ್. ಅಮ್ಮ, ಏನ್ ಮಾತನಾಡ್ತಾ ಇದೀಯ ನೀನು? ನಿನ್ನ ಮನಸ್ಥಿತಿ ಸರಿಯಾಗುವ ತನಕ ಮಕ್ಕಳು ಬೇಡ ಅಂದಿದ್ದು ನಾನು. ಕುಸುಮಳಲ್ಲಿ ಯಾವುದೇ ತೊಂದರೆ ಇಲ್ಲ. ನೀನು ಇವತ್ತು ಸರಿಯಾಗ್ಬೋದು, ನಾಳೆ ಸರಿಯಾಗ್ಬೋದು ಅಂತ ಕಾದಿದ್ದೇ ಬಂತು. ಆದರೆ ನಿನ್ನ ಗುರಿ ಬೇರೆನೇ ಇದೆ ಅಂತ ಗೊತ್ತಾಯಿತು. ಇನ್ನು ನಾನು ಸುಮ್ಮನಿರೋದಿಲ್ಲ ಅಮ್ಮ. ನನ್ನ ಹೆಂಡತಿ ಕಾಣಿಸ್ತಾ ಇಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ಎಲ್ಲ ಸತ್ಯ ಹೊರಗೆ ಬಂದರೆ ನೀನು ಕಂಬಿ ಹಿಂದೆ ಕೂತಿರ್ತೀಯ. ಮಗನ ಮಾತು ಕೇಳಿ ತರತರನೇ ನಡುಗಿಬಿಟ್ಟಳು ವನಜ. ಸ್ವರೂಪ್, ಏನಾಗಿದೆ ನಿನಗಿವತ್ತು? ನಾನು ಹೇಳಿದ್ದೇ ವೇದವಾಕ್ಯ ಅಂತ ಇದ್ದವನು ಯಾಕೆ ಹೀಗೆ ಪ್ರತಿ ಮಾತಿಗೂ ನನ್ನ ಮೇಲೆ ತಿರುಗಿ ಬೀಳ್ತಾ ಇದೆಯಾ? ಹೌದಮ್ಮ, ತಾಯಿ ಅಂದರೆ ದೇವತೆ ಅಂತಲೇ ನಾನಿಷ್ಟು ದಿನ ನಂಬಿಕೊಂಡಿದ್ದೆ. ಆದರೆ ಸತ್ಯದ ದರ್ಶನ ಆದಮೇಲೆ ನೀನು ನನ್ನ ಪಾಲಿಗೆ ಮಾತ್ರ ದೇವತೆ, ಕುಸುಮನ ಪಾಲಿಗೆ ನೀನು ರಾಕ್ಷಸಿ ಅಂತ ಗೊತ್ತಾದ್ಮೇಲೆ ಯಾಕೋ ನನಗೆ ನನ್ನ ಮೇಲೇ ಸಿಟ್ಟು ಬರ್ತಾ ಇದೆಯಮ್ಮ. ನೀನು ಕುಸುಮನ ಮಾನಸಿಕವಾಗಿ ಮಾತ್ರ ಹಿಂಸಿಸ್ತಾ ಇದೆಯಾ ಅಂದ್ಕೊಂಡಿದ್ದೆ. ಆದರೆ ನೀನು ದೈಹಿಕವಾಗಿಯೂ ಅವಳಿಗೆ ಹಿಂಸೆ ಕೊಡ್ತಾ ಇದೆಯಾ ಅಂತ ಕಣ್ಣಾರೆ ಕಂಡ ಮೇಲೆ ನಿಮ್ಮ ಮೇಲಿನ ಗೌರವ ಕೂಡ ಕಡಿಮೆ ಆಯಿತು. ವನಜಾಳ ಕೈಕಾಲು ನಡಗತೊಡಗಿತ್ತು. ಸ್ವರೂಪ್, ಏನೋ ಹೇಳ್ತಾ ಇದೆಯಾ ನೀನು? ಅಮ್ಮ, ಕುಸುಮನ ಕಾಲಿಗೆ ಕುದಿಯೋ ಎಣ್ಣೆ ಚೆಲ್ಲಿದ್ದು ನೀನು ತಾನೇ? ಮಗನ ಪ್ರಶ್ನೆಗೆ ತಲೆಯ ಮೇಲೆ ಕೈ ಇಟ್ಟುಕೊಂಡಿರೋ ವನಜ. ಅಯ್ಯಯ್ಯೋ, ಏನು ಅನ್ಯಾಯ ಸ್ವರೂಪಿದು! ನಿನ್ನ ಹೆಂಡತಿ ಹಾಗೆ ಚಾಡಿ ಅಳಿಕೊಟ್ಲಾ? ಅವಳ ಮಂದ ಬುದ್ಧಿಯಿಂದ ಹಪ್ಪಳ ಉರಿದು ಇಳಿಸುವಾಗ ಮೈ ಮೇಲೆ ಎಣ್ಣೆ ಚೆಲ್ಲಿಕೊಂಡಿದ್ದನ್ನು ನನ್ನ ಮೇಲೆ ಹಾಕಿದ್ರೆ ನಾನೇನು ಮಾಡಲಿ ಎಂದು ಅಳತೊಡಗಿದ್ದಾಗ ಸ್ವರೂಪ್ ಸಿಟ್ಟಿನಿಂದ, ಇದು ಕುಸುಮ ಹೇಳಿದ್ದಲ್ಲಮ್ಮ, ತೋಟ ಕೆಲಸ ಮಾಡ್ತಿದ್ದ ಸತೀಶ ಹೇಳಿದ್ದು. ಅದು ಬಿಡು, ಅವಳ ಮೈ ಮೇಲೆ ಬೆತ್ತದ ಬಾಸುಂಡೆಗಳಿತ್ತಲ್ಲ, ಅದು ಕೂಡ ಅವಳೇ ಬಾರಿಸಿಕೊಂಡಿರಬಹುದಲ್ವಾ? ಮಗನ ಪ್ರಶ್ನೆಗೆ ಮಾತು ಬಾರದೆ ನಿಂತಳು ಅನಜ. ಇದನ್ನು ಕೂಡ ಕುಸುಮ ನನಗೆ ಹೇಳಲಿಲ್ಲ ಅಮ್ಮ. ನಿನ್ನ ಮಗಳು ಅಂದರೆ ನನ್ನ ಅಕ್ಕ ಕಣ್ಣಾರೆ ಕಂಡಿದ್ದನ್ನು ನನಗೆ ಹೇಳಿದರೂ ಕೂಡ ನಾನು ನಂಬಲಿಲ್ಲ. ನೀನು ಅಂಥವಳು ಅಲ್ಲ ಅಂತಲೇ ವಾದ ಮಾಡಿದೆ. ಅದಕ್ಕೋಸ್ಕರ ಜೀಪನ್ನು ರಸ್ತೆಯಲ್ಲೇ ನಿಲ್ಲಿಸಿ ನೀನು ಈ ಕೂಡಲೇ ನಡ್ಕೊಂಡು ಮನೆಯ ಹಿಂದಕ್ಕೆ ಬಾ, ಅಮ್ಮನ ರೌದ್ರಾವತಾರದ ದರ್ಶನ ಆಗುತ್ತೆ ಅಂತ ಮೆಸೇಜ್ ಮಾಡಿದ್ಲು. ಅವಳು ಬಂದ ಅರಿವಿಲ್ಲದೆ ನೀನು ಕುಸುಮನಿಗೆ ಹಿಂಸೆ ಕೊಡ್ತಿರೋದನ್ನು ಅವಳು ಕಣ್ಣಾರೆ ನೋಡಿದ್ಲು. ಹಾಗೆ ನಾನು ಕೂಡ ನನ್ನ ಕಣ್ಣಾರೆ ನೋಡಿದ ಮೇಲೇ ನಾನು ನಂಬಿದ್ದು, ನಿನ್ನ ಮೇಲಿನ ವಿಶ್ವಾಸವನ್ನು ಕಳೆದುಕೊಂಡಿದ್ದು. ಆಗಲೇ ನಾನು ನಿನ್ನನ್ನು ಬಂದು ತಡೆಯಬಹುದಿತ್ತು, ಆದರೆ ಸುನೀತಕ್ಕ ನನ್ನನ್ನು ತಡೆದ್ಲು. ನಿನಗೆ ಸತ್ಯದಾರಿವಾಯ್ತಲ್ಲ, ಇನ್ನು ನೀನು ಹೆಂಡತಿನ ನೀನು ಕಾಪಾಡಿಕೊ. ನಾವು ಕದ್ದು ನೋಡಿದ ಅಮ್ಮನಿಗೆ ಗೊತ್ತಾದರೆ ಬೇಜಾರು ಮಾಡ್ಕೊಳ್ತಾಳೆ. ಅದಕ್ಕೂ ಮುಂಚೆ ಕುಸುಮ ಪೊಲೀಸ್ ಸ್ಟೇಷನ್ ಹತ್ತದ ಹಾಗೆ ನೋಡ್ಕೊ, ಇಲ್ಲ ಅಂದರೆ ಅಮ್ಮನ ಜೊತೆ ನೀನು ಕೂಡ ಜೈಲು ಸೇರಬೇಕಾಗುತ್ತೆ ಅಂದ್ಲು. ಹಾಗೆ ನಾನು ಕುಸುಮಳ ಹಿಂದೆ ಹೋದೆ. ಜೀವ ಭಯದಿಂದ ಮನೆ ಬಿಟ್ಟು ಓಡಿದ ಕುಸುಮಳಿಗೆ ನಾನು ಸಾಂತ್ವನ ಹೇಳಿ ಸುನೀತಕ್ಕನ ಮನೆಯಲ್ಲಿ ಬಿಟ್ಟಿದ್ದೇನೆ. ಅವಳು ಯಾವನ ಹಿಂದೆನೂ ಓಡಿ ಹೋಗಲಿಲ್ಲ, ನನಗೂ ಮೋಸ ಮಾಡಲಿಲ್ಲ. ಹಾಗೆ ಇನ್ನೊಂದು ಮಾತಮ್ಮ, ಅಮೃತನ ಮದುವೆ ಮಾಡ್ಕೋ ಮದುವೆ ಮಾಡ್ಕೋ ಅಂತಿದ್ದೀಯಲ್ಲ, ನಾನೆಲ್ಲಾದರೂ ಅಮೃತನ ಮದುವೆ ಆಗಿದ್ರೆ ನಿನಗೆ ಆಶ್ರಮನೇ ಗತಿ. ಅಮೃತ ಗಂಡನನ್ನು ಬಿಟ್ಟು ಬಂದಿದ್ದಲ್ಲ, ಗಂಡನೇ ಅವಳನ್ನು ಬಿಟ್ಟಿದ್ದು. ಅವನ ತಂದೆ ತಾಯಿಯನ್ನು ನೋಡಿಕೊಳ್ಳಲಾಗದೆ ಮೋಜು ಮಸ್ತಿ ಅಂತ ಮಜಾ ಮಾಡುತ್ತಾ ಕಾಲ ಕಳೆಯುತ್ತಿದ್ದವಳನ್ನು ಡಿವೋರ್ಸ್ ಕೊಟ್ಟು ಈಗ ಅಂಗವಿಕಲೆ ಅನಾಥೆಯಾಗಿದ್ದ ನನ್ನ ಗೆಳತಿ ಸವಿತಳನ್ನು ಮದುವೆಯಾಗಿ ಸಂತೋಷದಿಂದ ಜೀವನ ನಡೆಸ್ತಿದ್ದಾನೆ. ಅಂಥವಳನ್ನು ನಾನು ಮದುವೆ ಆಗಬೇಕು ಅಂತ ನೀನು ಕನಸು ಕಾಣ್ತಾ ಇದೀಯಾ? ಅಮ್ಮ, ಈಗ ನನಗೆ ಜ್ಞಾನೋದಯ ಆಗಿದೆ, ಆದರೆ ನಿನಗೂ ಆಗಬೇಕು, ಆದ್ದರಿಂದ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ಎಂದ ಮಗನನ್ನು ಪಿಳಿಪಿಳಿ ಕಣ್ಣು ಬಿಡುತ್ತಾ ನೋಡಿದಳು ವನಜ. ಅಮ್ಮ, ಈ ಮನೆ, ಈ ಆಸ್ತಿ, ಈ ಒಡವೆ, ಈ ಸಂಪತ್ತು ಯಾವುದು ನನಗೆ ಬೇಕಾಗಿಲ್ಲ. ನನಗೆ ನನ್ನ ಹೆಂಡತಿ ಒಬ್ಳು ಸಾಕು. ಜನ್ಮ ಕೊಟ್ಟು ಇಲ್ಲಿಯವರೆಗೆ ಬೆಳೆಸಿದ್ದೀಯಾ, ನಿನ್ನನ್ನು ನಾನು ಬೀದಿಪಾಲು ಮಾಡೋದಿಲ್ಲ. ನಿನ್ನ ಮಗನಾಗಿ ಹುಟ್ಟಿದ ತಪ್ಪಿಗೆ ನಾನೇ ಬೀದಿಪಾಲಾಗ್ತಾ ಇದ್ದೀನಿ. ನಾನು ನನ್ನ ಕುಸುಮನ ಕರೆದುಕೊಂಡು ಬೇರೆ ಊರಿಗೆ ಹೋಗ್ತೀನಿ. ನೀನು ಇಲ್ಲೇ ಇದ್ದು ಇದನ್ನೆಲ್ಲ ಅನುಭವಿಸು. ಬೇಕಾದರೆ ನಿನ್ನ ಅಣ್ಣ ಅತ್ತಿಗೆ ಅವರ ಮಗಳನ್ನು ಕರೆದುಕೊಂಡು ಬಂದು ಇಟ್ಕೋ. ನಾನೇನು ಕೇಳಲಿಕ್ಕೆ ಬರೋದಿಲ್ಲ. ನನಗೆ ದುಡಿದು ತಿನ್ನುವ ಶಕ್ತಿ ಇದೆ. ನಾನು ಹೇಗಾದರೂ ಬದುಕ್ತೀನಿ. ನಿನ್ನ ಪಾಲಿಗೆ ನನ್ನನ್ನು ಮರ್ತು ಬಿಡು. ನಾನಿನ್ನು ಹೊರಡ್ತೀನಿ ಎನ್ನುತ್ತಾ ಹೊರಟು ನಿಂತ ಮಗನ ಹತ್ತಿರ ಕೈ ಜೋಡಿಸಿ ನಿಂತರು ವನಜ. ಅಯ್ಯೋ, ಅಷ್ಟು ದೊಡ್ಡ ಶಿಕ್ಷೆ ಮಾತ್ರ ನನಗೆ ಕೊಡಬೇಡ ಸ್ವರೂಪ. ನೀನಿಲ್ಲದೆ ಬದುಕು ನೆನೆಸಿಕೊಳ್ಳಲು ಕೂಡ ನನಗೆ ಸಾಧ್ಯ ಇಲ್ಲ ಕಣೋ. ನನ್ನ ಬುದ್ಧಿಗೆ ಏನು ಮಂಕು ಬಡಿದಿತ್ತೋ ಗೊತ್ತಿಲ್ಲ, ಅದಕ್ಕಾಗಿ ಹೀಗೆ ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಸ್ವರೂಪ್. ನಾನು ಕುಸುಮನ ಚೆನ್ನಾಗಿ ನೋಡ್ಕೊಳ್ತೇನೆ, ಅವಳ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತೇನೆ. ದಯವಿಟ್ಟು ಈ ತೀರ್ಮಾನಕ್ಕೆ ಬರಬೇಡ ಮಗನೇ, ನಿನಗೆ ಕೈ ಮುಗಿತೀನಿ ಎಂದ ಅಮ್ಮನ ಕೈಯನ್ನು ಕೆಳಗಿಳಿಸಿದ ಸ್ವರೂಪ್. ಅಮ್ಮ, ದಯವಿಟ್ಟು ನನಗೆ ಕೈ ಮುಗಿಯಬೇಡ. ನನ್ನ ಕುಸುಮ 6 ವರ್ಷ ಕಷ್ಟಪಟ್ಟಿದ್ದಾಳೆ, ಒಂದು ದಿನನು ನಿನ್ನ ಬಗ್ಗೆ ಚಾಡಿ ಹೇಳಲಿಲ್ಲ. ನೀನು ಚೆನ್ನಾಗಿರಬೇಕು ಅಂತಲೇ ಬಯಸ್ತಾಳೆ. ಆದರೆ ನಾನು ಅವಳಷ್ಟು ಒಳ್ಳೆಯವನಲ್ಲ ಅಮ್ಮ. ಅವಳನ್ನು ಇನ್ನು ಮುಂದೆ ಆದರೂ ನಾನು ಸಂತೋಷವಾಗಿ ನೋಡ್ಕೋಬೇಕು. ಅವಳು ಸಂತೋಷವಾಗಿರಬೇಕು ಅಂದರೆ ಅವಳು ಈ ಪರಿಸರದಿಂದನೇ ದೂರ ಹೋಗಬೇಕು. ಅವಳು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಳೆ. ಯಾರು ಅವಳ ಜೊತೆ ಮಾತನಾಡಲು ಹೋದರೂ ಭಯದಿಂದ ಬೆಚ್ಚಿ ಬೀಳ್ತಾಳೆ. ಸಂಬಂಧ ಅನ್ನೋದು ಕನ್ನಡಿಯ ಹಾಗೆ ಜೋಪಾನ ಮಾಡ್ಕೊಳ್ತಿದ್ದೆ ಅಮ್ಮ. ಆದರೆ ಈಗ ಆ ಕನ್ನಡಿ ಒಡೆದು ಹೋಗಿದೆ. ಅದನ್ನು ಮತ್ತೆ ಸರಿಪಡಿಸ್ಲಿಕ್ಕಾಗೋ

0: ಿಲ್ಲ ಲಮ್ಮ, ಆ ನೋವನ್ನು ನೀನು ಕೂಡ ಅನುಭವಿಸಬೇಕು. ನಮ್ಮವರು ಯಾರು ಎಂಬ ಅರಿವು ನಿನಗೆ ಆಗಲೇಬೇಕಮ್ಮ. ಅದೇ ನಿನ್ನ ತಪ್ಪಿಗೆ ನಾನು ಕೊಡುತ್ತಿರುವ ಶಿಕ್ಷೆ. ನಿನ್ನ ಸಹಾಯಕ್ಕೆ ಅಂತ ಒಬ್ಬರು ರೈಟರನ್ನು ಗೊತ್ತು ಮಾಡಿದ್ದೇನೆ. ಅವರ ಫ್ಯಾಮಿಲಿ ನಮ್ಮ ಗೆಸ್ಟ್ ಹೌಸ್ನಲ್ಲಿ ಇರ್ತಾರೆ. ನಿನಗೆ ಏನಾದರೂ ಸಹಾಯ ಬೇಕಾದರೆ ಅವರನ್ನು ಕೇಳು. ಅವರು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ತುಂಬ ಒಳ್ಳೆಯ ಜನರು ಅವರು. ಇನ್ನು ಮುಂದೆ ನನ್ನನ್ನು ಫೋನಿನಲ್ಲಿ ಕೂಡ ಮಾತನಾಡಿಸುವ ಅವಕಾಶ ನಿನಗಿರೋದಿಲ್ಲ ಅಮ್ಮ. ಯಾಕಂದರೆ ಈ ಫೋನನ್ನು ಕೂಡ ಇಲ್ಲೇ ಬಿಟ್ಟು ಹೋಗ್ತಿದ್ದೇನೆ. ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ ಆದಾಗ ದೇವರೇ ನನ್ನನ್ನು ನಿನ್ನ ಹತ್ತಿರ ಕರೆದುಕೊಂಡು ಬರ್ತಾನೆ ಅಂತ ನಂಬಿ ಮನೆ ಬಿಟ್ಟು ಹೋಗ್ತಿದ್ದೇನೆಮ್ಮ ಎನ್ನುತ್ತಾ ಜೀಪಿನ ಕೀಯನ್ನು ಕೂಡ ಅಮ್ಮನ ಕೈಯಲ್ಲಿಟ್ಟು ತನಗೆ ಬೇಕಾದ ಬಟ್ಟೆಗಳನ್ನು ಬ್ಯಾಗಿಗೆ ತುಂಬಿಸಿಕೊಂಡು ಹೊರಟ ಮಗನನ್ನು ತಡೆದು ನಿಲ್ಲಿಸುವ ಶಕ್ತಿ ಇಲ್ಲದೆ ಕುಸಿದು ಕುಳಿತ ವನಜಳಿಗೆ ತನ್ನ ರೌದ್ರಾವತಾರದ ದೃಶ್ಯಗಳು ಸಿನಿಮಾ ರೀಲಿನಂತೆ ಕಣ್ಣ ಮುಂದೆ ಸುಳಿಯತೊಡಗಿದಾಗ ಹಣೆ ಚಚ್ಚಿಕೊಳ್ಳುತ್ತಾ ಅಳತೊಡಗಿದಳು ವನಜ.
1: ಇದುವರೆಗೆ ಪಶ್ಚಾತ್ತಾಪ ಸಣ್ಣ ಕಥೆ ಕೇಳಿದಿರಿ. ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ. ಇನ್ನು ಮುಂದೆ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ.
2: ಭಾವಗೀತೆ ಸುಬ್ರಾಯ ಚೊಕ್ಕಾಡಿಯವರ ರಚನೆ.

ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇವತ್ತಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಶ್ರೋತೃಗಳಿಗೆ ಗಮನಿಸಿ, ಇಂದು ರಾತ್ರಿ 9:30 ಅವನ ಪ್ರೇಮ ನಾಟಕ ಪ್ರಸಾರವಾಗ್ತಾ ಇದೆ. ಮೂಲ ಕಥೆ ವಾಣಿಯವರದು, ರೇಡಿಯೋ ರೂಪ HS ಪಾರ್ವತಿ. ಅವನ ಪ್ರೇಮ ಈ ನಾಟಕದ ಒಂದು ತುಣುಕು ಇದೀಗ.
5: ಭಟ್ರೆ.
6: ಬಂದೆ ಸ್ವಾಮಿ.
5: ಊಟ ಬಡಿಸ್ತೀರಾ?
6: ಬಡಿಸ್ತೀನಿ. ಅನ್ನ ಹಾಕ್ಲಾ?
5: ಸಾಕು. ಶಾಂತ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ?
6: ಅಮ್ಮವ್ರಿಗೆ ಹುಷಾರಾಗಿರೋ ಹಾಗಿಲ್ಲ. ಅಡುಗೆ ಮನೆಗೆ ಬಂದೆ 3 ದಿನ ಆಗೋಯ್ತು, ಹಾಸಿಗೆ ಬಿಟ್ಟು ಎದ್ದೇ ಇಲ್ಲ.
5: ಏನಂದ್ರಿ ಭಟ್ರೆ, ಶಾಂತ 3 ದಿನದಿಂದ ಎದ್ದೇ ಇಲ್ವೆ? ನೀವೆಲ್ಲ ಏನು ಮಾಡ್ತಾ ಇದ್ರಿ, ನಂಗೆ ಯಾಕೆ ಹೇಳಲಿಲ್ಲ?
6: ಅವರು ಮನೇಲಿ ಓಡಾಡಿ 1 ತಿಂಗಳ ಮೇಲಾಯಿತು ಸ್ವಾಮಿ. ದಿನ ಸ್ನಾನ ಮಾಡಿ, ದೇವ್ರ ಪೂಜೆ ಮಾಡಿ, 1 ಹೊತ್ತು ಊಟದ ಶಾಸ್ತ್ರ ಮಾಡ್ತಿದ್ರು. 3 ದಿನದಿಂದ ಅದೂ ಇಲ್ಲ. ನಿಮ್ಗೆ ಹೇಳಿ ತೊಂದರೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಸ್ವಲ್ಪ ಸಾಕಲ್ಲ?
5: ಬೇಡ, ಸಾಕು. ಮೊದಲು ಡಾಕ್ಟ್ರಿಗೆ ಹೇಳಿ ಕಳಿಸ್ಬೇಕು.

0: ನಾಟಕ ಅವನ ಪ್ರೇಮ ಈ ರಾತ್ರಿ 9:30 ಮೂಲ ಕಥೆ ವಾಣಿಯವರದು, ರೇಡಿಯೋ ರೂಪ HS ಪಾರ್ವತಿ.
1: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
3: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
2: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇದೀಗ ಕೇಳಿ.
2: ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ವೈದ್ಯರಾದ ಡಾಕ್ಟರ್ ಸಂತೋಷ್ ಎಂ ನೇಮಗೌಡ
1: ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸವಿತಾ ದೇಶಮುಖ್.
2: ನೋಡಿ ಪ್ರಿಯ ಕೇಳುವರೆ, ಜೀವನ ಮತ್ತು ಮರಣದ ನಡುವಿನ ಸೂಕ್ಷ್ಮ ಗಡಿಯ ಮೇಲೆ ನಿಂತಾಗ ಆಶಾ ಕಿರಣವನ್ನು ಬೆಳಗಿಸುವ ವೈದ್ಯರು ಉಸಿರಿಗೆ ಭರವಸೆಯನ್ನು ಕೊಡುವ, ಸಂಕಟದ ಕ್ಷಣಗಳಲ್ಲಿ ಕುಟುಂಬಕ್ಕೆ ಧೈರ್ಯ ತುಂಬುವ ವೈದ್ಯರೊಬ್ಬರು ನಮ್ಮ ಜೊತೆಗಿದ್ದಾರೆ. ತಮ್ಮ ಜ್ಞಾನ ಮತ್ತು ಸೇವಾ ಭಾವಗಳಿಂದ ಅನೇಕ ಜೀವಗಳನ್ನು ಉಳಿಸಿದಂತ ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ತಜ್ಞರಾದ ಡಾಕ್ಟರ್ ಸಂತೋಷ್ ಎಂ ನೇಮಗೌಡ ನಮ್ಮ ಜೊತೆಗಿದ್ದಾರೆ. ಬನ್ನಿ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರೇ.
3: ನಮಸ್ಕಾರ ಮೇಡಮ್. ಎಲ್ಲ ಆಕಾಶವಾಣಿ ಶ್ರೋತೃರಿಗೂ ನನ್ನ ನಮಸ್ಕಾರಗಳು.
4: ಡಾಕ್ಟ್ರೇ, ಒಂದು ಸಂಕ್ಷಿಪ್ತ ಪರಿಚಯವನ್ನು ನಮ್ಮ ಕೇಳುಗರಿಗೆ ಹೇಳಿಬಿಡಿ.
3: ನಾನು MBBS ಪದವಿಯನ್ನು ತುಮಕೂರು ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರಿಂದ ಮುಗಿಸಿದ್ದು. ತದನಂತರ ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ MD ಇನ್ ಪಲ್ಮರಿ ಮೆಡಿಸಿನ್ GNMC ಮೆಡಿಕಲ್ ಕಾಲೇಜ್ KLE ಯೂನಿವರ್ಸಿಟಿ ಬೆಳಗಾಮಿನಲ್ಲಿ ಮುಗಿಸಿದ್ದು. ಆ ನಂತರ 2010 ಇಲ್ಲಿಯವರೆಗೆ ನಾನು ನನ್ನ ಸೇವೆಯನ್ನು ಬಿಜಾಪುರ ಮತ್ತು ಸುತ್ತಮುತ್ತಲ ಜನರಿಗೆ ಕೊಡ್ತಾ ಇದ್ದೀನಿ.
4: ಡಾಕ್ಟ್ರೇ, ಈಗ ನೀವು ಈ ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ಕ್ಷೇತ್ರದಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ?
3: ಈಗ ನಾನು ಪೋಸ್ಟ್ MD ಇಂದ 17 ನನ್ನ ಸೇವೆ ನಡೀತಾ ಇದೆ.
4: 17 ತುಂಬಾ ಅನುಭವವಿದೆ ನಿಮಗೆ. ಈ ಕ್ಷೇತ್ರವನ್ನೇ ನೀವು ಯಾಕೆ ಆಯ್ಕೆ ಮಾಡಿಕೊಂಡ್ರಿ?
3: ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನಾನು ಮೊದಲು ಪ್ಲಾನ್ ಮಾಡಿದ್ದು ಮೆಡಿಸಿನ್ ಸರ್ಜರಿ ಅಂತ. ಯಾವಾಗ ನನಗೆ MD ಪಲ್ಮನರಿ ಮೆಡಿಸಿನ್ ಅಂತ ಒಂದು ಸ್ಪೆಷಲೈಸೇಷನ್ ವಿಚ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಲಂಗ್ ಅಂಡ್ ಲಂಗ್ ರಿಲೇಟೆಡ್ ಡಿಸೀಸಸ್ ಇದೆ ಅಂದಮೇಲೆ ನನ್ನ ಫಸ್ಟ್ ಚಾಯ್ಸ್ ಅಬೋವ್ ಜನರಲ್ ಮೆಡಿಸಿನ್

0: ಆ್ಯಂಡ್ ಸರ್ಜರಿ, ಇದನ್ನು ನಾನು ಆಪ್ಟ್ ಮಾಡಬೇಕಾಯಿತು. ಸೊ ಇಲ್ಲಿ ಮೆಜಾರಿಟಿ ಆಫ್ 80% ಪೇಷಂಟ್ಸ್ ನಾನು ಇನ್ ಪೇಷಂಟಲ್ಲಿ ನೋಡುವಾಗಲಿ ಎಲ್ಲ ರೆಸ್ಪಿರೇಟರಿ ಡಿಸೀಸ್ಗೆ ಸಂಬಂಧಪಟ್ಟಿದ್ದು ಇರುತ್ತವೆ. ಮತ್ತು ಇನ್ ಪೇಷಂಟಾಗಿ ನಾವು ನೋಡೋ ಪೇಷಂಟ್ಸ್ಗಳಲ್ಲೂ 60-70% ರೆಸ್ಪಿರೇಟರಿ ರಿಲೇಟೆಡ್ ಇಲ್ನೆಸ್, ಇನ್ನು ಕ್ರಿಟಿಕಲ್ ಕೇರ್ ಸಂಬಂಧಪಟ್ಟ ವೆಂಟಿಲೇಷನ್ನು ಮತ್ತು ನ್ಯೂಮೋನಿಯಾ, ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ಸ್ ಈ ಥರ ಆಗೋದ್ರಿಂದ ಅಲ್ಲಿಯೂ 60-80% ಪೇಷಂಟ್ಸು ರೆಸ್ಪಿರೇಟರಿ ಡಿಸೀಸ್ಗೆ ಸಂಬಂಧಪಟ್ಟಿರೋದ್ರಿಂದ ನಾನು ಈ ಫೀಲ್ಡನ್ನು ಚಾಯ್ಸ್ ಮಾಡ್ಕೊಂಡೆ. ಬಿಕಾಸ್ ದ ಸ್ಪೆಷಲೈಸೇಷನ್ ಇತ್ತು, ನೀಡ್ ಫಾರ್ ದಿ ಅವರ್ ಇತ್ತು, ಮತ್ತು ಈ ಥರ ನಮ್ಮ ಇಂಡಿಯನ್ ಅಂತ ಬ್ಯಾಕ್ವರ್ಡ್ ಸೆಟಪ್ಗೆ ಈ ಆಗ 2010-2007 ಟೈಮಲ್ಲೇ ಇದು ಇನಿಷಿಯಲ್ ಸ್ಟೇಜಲ್ಲೇ ಬೇಕಾಗಿದ್ದ ಒಂದು ಬ್ರ್ಯಾಂಚ್ ಇತ್ತು. ಸೊ ಆ ಟೈಮಲ್ಲೇ ಒನ್ MD ಸೀಟ್ ಇತ್ತು ಅವಾಗ, ರೆಕಗ್ನೈಸ್ ಸೀಟ್ ಇನ್ ಕರ್ನಾಟಕ. ಸೊ ಅದೊಂದು ಪ್ರಿಫರೆನ್ಸ್ ನೋಡಿ ಇದನ್ನು ನಾನು ಆಯ್ಕೆ ಮಾಡ್ಕೋಬೇಕಾಯ್ತು.
1: ತುಂಬಾ ಸಂತೋಷ ಸರ್. ಜೀವ ಮತ್ತು ಸಾವಿನ ನಡುವೆ ಅಲ್ಲಿ ನೀವು ಅತ್ಯಂತ ಉಪಯೋಗಕಾರಿ ಆಗ್ತೀರಿ ವೈದ್ಯರಾಗಿ. ಡಾಕ್ಟ್ರೇ, ಈಗ ಉಸಿರಾಟದ ತೊಂದರೆ ಇರುವ ರೋಗಿಗಳನ್ನು ನೀವು ಹೇಗೆ ಪರೀಕ್ಷಿಸಿ?
0: ಒಂದು ದೀರ್ಘಕಾಲದ ಕೆಮ್ಮು, ಕಫ, ಜ್ವರ, ಉಸಿರಾಟದ ಸಮಸ್ಯೆ ಅಥವಾ ದಮ್ಮು ಅಥವಾ ಉಸಿರುಗಟ್ಟುವಿಕೆ, ಎದೆನೋವು, ತೂಕ ಕಡಿಮೆ ಆಗುವುದು, ಮತ್ತು ಕಫದಲ್ಲಿ ರಕ್ತ ಬರೋದು, ಈ ಥರ ಸಮಸ್ಯೆಗಳಿಂದ, ಈ ಥರ ತೊಂದರೆಗಳಿಂದ ಅವರು ನಮ್ಮನ್ನು ಕಾಣುತ್ತಾರೆ. ವಿ ಹ್ಯಾವ್ ಟು ಇವ್ಯಾಲ್ಯುವೇಟ್ ವೇರ್ ದಿಸ್ ಸಿಸ್ಟಮ್ ಬಿಲಾಂಗ್ಸ್ ಟು ವಿಚ್ ಡಿಸೀಸ್ ಅಂತ ನಾವು ಅದನ್ನು ಪ್ರಾಪರಾಗಿ ಇನ್ವೆಸ್ಟಿಗೇಟ್ ಮಾಡಿ ಇವ್ಯಾಲ್ಯುವೇಟ್ ಮಾಡಿ ಇದು ಯಾವ ರೋಗ, ಇದರಲ್ಲೇ ಇನ್ಫೆಕ್ಟಿವ್ ನಾನ್ ಇನ್ಫೆಕ್ಟಿವ್ ಅಂತ ಇರುತ್ತೆ. ಇನ್ಫೆಕ್ಟಿವಲ್ಲಿ ಸಾಮಾನ್ಯವಾಗಿ ನಿಮೋನಿಯಾ, ವೈರಲ್ ಬ್ಯಾಕ್ಟೀರಿಯಲ್ ಫಂಗಲ್ ನಿಮೋನಿಯಾ ಇರುತ್ತೆ. ಮೈಕೋಬ್ಯಾಕ್ಟೀರಿಯಲ್ TB ಇರುತ್ತೆ. ಮತ್ತು ನಾನ್ ಇನ್ಫೆಕ್ಟಿವಲ್ಲಿ ಅಸ್ತಮಾ, COPD, ಇಂಟ್ರಸ್ಟಿಷಲ್ ಲಂಗ್ ಡಿಸೀಸ್ ಈ ಥರ ಇರುತ್ತೆ. ಸೊ ಮೊದಲೇ ನಾವು ಇದು ಇನ್ಫೆಕ್ಟಿವಾ ನಾನ್ ಇನ್ಫೆಕ್ಟಿವಾ ಅಂತ ಕ್ಲಾಸಿಫೈ ಮಾಡಿ ಆ ರೋಗಕ್ಕೆ ತಕ್ಕಂಗೆ ಆ ಪೇಷಂಟ್ಗೆ ಚಿಕಿತ್ಸೆಯನ್ನು ಕೊಡ್ತೀವಿ.
1: ಕೊಡ್ತೀರಾ
2: ಡಾಕ್ಟ್ರೇ?
1: ಇಲ್ಲಿ ಅಸ್ತಮಾ ಮತ್ತು COPD ನಡುವಿನ ಸಣ್ಣ ವ್ಯತ್ಯಾಸವೇನಿದೆ ಅಂತ?
0: ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಎರಡು ಒಂದು ಎರಡರಲ್ಲಿ ಏನಿರುತ್ತೆ, ಕೆಮ್ಮು, ದಮ್ಮು, ಉಸಿರಾಟಕ್ಕೆ ತೊಂದರೆ. ಅಸ್ತಮಾ ಅಂದರೆ ಇದು ಹೆಟ್ರೋಜಿನಿಯಸ್ ಲಂಗ್ ಕಂಡೀಷನ್ ಕ್ಯಾರೆಕ್ಟರೈಸ್ಡ್ ಬೈ ವೇರಿಯಬಲ್ ರೆಸ್ಪಿರೇಟರಿ ಸಿಂಪ್ಟಮ್ಸ್, ಅಂದರೆ ಆವಾಗಾವಾಗ ಕಾಣಿಸ್ಕೋ ಉಸಿರಾಟ ತೊಂದರೆ, ಎದೆ ಬಿಗಿತ, ಉಸಿರಾಡುವಾಗ ವೀಸಿಂಗ್ ಅಂತೀವಿ ಶಬ್ದ ಬರುವುದು, ಮತ್ತು ಕೆಮ್ಮು, ಇದು ಅಸ್ತಮಾಗೆ ಸಂಬಂಧಪಟ್ಟಿದ್ದು. ಅಸ್ತಮಾ ಚೈಲ್ಡ್ಹುಡ್ ಅಸ್ತಮಾ, ಅಡೋಲಸೆಂಟ್ ಅಸ್ತಮಾ ಮತ್ತು ಅಡಲ್ಟ್ ಅಸ್ತಮಾ ಅಂತ ಕ್ಲಾಸಿಫೈ ಮಾಡ್ತೀವಿ. COPD ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸೀಸ್ ಅಂದರೆ ಪೇಷಂಟು ಕಂಟಿನ್ಯೂಸ್ ಆಗಿ ಕೆಮ್ಮು, ಕಫ, ದಮ್ಮು ಮತ್ತು ಅದಕ್ಕೆ ಸಂಬಂಧಪಟ್ಟಿದ ತೊಂದರೆಗಳಿಂದ ಬಳಲುತ್ತಿರ್ತಾನೆ, ಕಂಟಿನ್ಯೂಸ್ ಆಗಿ ಬಳಲುತ್ತಿರ್ತಾನೆ. ಸೊ ಇದು 4th or 5th decade ಡಿಸೀಸ್, ಅಂದರೆ 40 ವಯಸ್ಸು ಆದಮೇಲೆ ಅಥವಾ 50 ವರ್ಷ ಆದಮೇಲೆ ಕಾಣಿಸ್ಕೊ. ಮತ್ತು ಸಾಮಾನ್ಯವಾಗಿ ಇದಕ್ಕೆ ಕಾರಣ ಅಂದರೆ ಸ್ಮೋಕಿಂಗ್, ಟೊಬ್ಯಾಕೋ ಸ್ಮೋಕಿಂಗ್ ಮೇನ್ ಕಾರಣ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ಸ್ ಆ್ಯಂಡ್ ಅದರ್ ರೀಸನ್ ಇರುತ್ತೆ.
1: ಡಾಕ್ಟ್ರೇ, ಈಗ ಕ್ಷಯರೋಗ TB ಜನರು ತಿಳಿದುಕೊಳ್ಬೇಕಾದ್ರೆ ಅಲ್ಲಿ ಮುಖ್ಯ ವಿಷಯಗಳು ಯಾವುವು ಅಂತ?
0: TB ಒಂದು ಏಜ್ ಓಲ್ಡ್ ಡಿಸೀಸ್, ಸಿನ್ಸ್ ಏನ್ಸಿಯಂಟ್ ಟೈಮ್ ಪೀಪಲ್ ಆರ್ ಸಫರಿಂಗ್ ವಿತ್ TB. ಮೊದಲಿನಕ್ಕಿಂತ ಈಗ TBಗೆ ಚೆನ್ನಾಗಿ ಮತ್ತು ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ, ಮತ್ತು ರ್ಯಾಪಿಡ್ ಡಯಾಗ್ನೋಸ್ ಟೆಕ್ನಿಕ್ಸ್ ಇದೆ. ಸಾಮಾನ್ಯವಾಗಿ ಪೇಷಂಟ್ ವಿತ್ ಟ್ಯೂಬರ್ಕ್ಲೋಸಿಸ್ ಅವರ ಕ್ಷಯರೋಗ ಪೇಷಂಟು ದೀರ್ಘಕಾಲದ ಕೆಮ್ಮು, ಕಫ, ಕಫದಲ್ಲಿ ರಕ್ತ, ಈವ್ನಿಂಗ್ ರೈಸ್ ಆಫ್ ಟೆಂಪರೇಚರ್ ಮತ್ತು ಲಾಸ್ ಆಫ್ ಅಪೆಟೈಟ್, ಲಾಸ್ ಆಫ್ ವೆಯ್ಟ್ನಿಂದ ಬರಳುತ್ತಿರ್ತಾನೆ. ಸೊ ಅದನ್ನು ಒಂದು ಮೈಕ್ರೋಸ್ಕೋಪಿಕ್ ಟೆಸ್ಟ್ ಮಾಡಿ, ಸ್ಮಿಯರ್ ಫಾರ್ FB ಸ್ಟೇನ್ ಮಾಡಿ ಅಥವಾ ಎಕ್ಸ್ರೇ ಮಾಡಿ ಬ್ಲಡ್ ಟೆಸ್ಟ್ಗಳನ್ನು ಮಾಡಿ ಅದನ್ನು ಕನ್ಫರ್ಮ್ ಮಾಡಿ ಅದಕ್ಕೆ ಈಗ ಸಿಂಪಲ್ ಆಗಿ ವಿಚ್ ಈಸ್ ಫ್ರೀಲಿ ಅವೈಲೇಬಲ್ ಟ್ರೀಟ್ಮೆಂಟ್ ಅಕಾರ್ಡಿಂಗ್ ಟು ಗೌರ್ಮೆಂಟ್ ಸೆಟಪ್ಸ್ ಅಂಡರ್ ನ್ಯಾಷನಲ್ TB ಎಲಿಮಿನೇಷನ್ ಪ್ರೋಗ್ರಾಮ್ ಅಡಿ ಉಚಿತ ಟ್ರೀಟ್ಮೆಂಟ್ ಮತ್ತು ಮೊನಿಟರಿ ಬೆನಿಫಿಟ್ ಟು ದ ಪುವರ್ ಆ್ಯಂಡ್ ನೀಡಿ ಪೇಷಂಟ್ಸ್ಗೆ, ಪ್ಲಸ್ ಈವನ್ ನ್ಯೂಟ್ರಿಷನಲ್ ಬೆನಿಫಿಟ್ ಟು ಪುವರ್ ಆ್ಯಂಡ್ ನೀಡಿ ಪೇಷಂಟ್ಸ್ಗೆ ಲಭ್ಯ ಇದೆ. ಪೇಷಂಟು 6 months ಟ್ರೀಟ್ಮೆಂಟ್ ತೊಗೊಂಡಿರೋದ್ರಿಂದ ನಿಯರ್ಲಿ 99% ಕ್ಯೂರ್ ರೇಟ್ ಈ ಸದ್ಯದಲ್ಲಿ ನಾವು ಕೊಡ್ತಾ ಇದೀವಿ ಪೇಷಂಟ್ಸ್ಗೆ.
2: ಡಾಕ್ಟ್ರೇ
1: ನೋಡಿ, ಇದು TB ಮುಕ್ತ ಭಾರತ ಮಾಡ್ತಾ ಇದ್ದೀರಾ, ಇದು ಎಷ್ಟರ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀರಾ ಅಂತ?
0: TB ಎಲಿಮಿನೇಷನ್ ಪ್ರೋಗ್ರಾಮ್ ಇತ್ತು. ಇದೀಗ ನಾವು TB ಬಗ್ಗೆ ಮಾತಾಡಬೇಕಂದ್ರೆ ಇಟ್ಸ್ ಅ ಕಮಿಟ್ಮೆಂಟ್, ಇಟ್ಸ್ ನಾಟ್ ಓನ್ಲಿ ಇಂಡಿವಿಜುವಲ್ ಕಮಿಟ್ಮೆಂಟ್, ಇದು ಸ್ಟೇಟ್ ಕಮಿಟ್ಮೆಂಟ್ ಅಂದರೆ ಗೌರ್ಮೆಂಟ್ ಕಮಿಟ್ಮೆಂಟು, NGOs ಕಮಿಟ್ಮೆಂಟು, ಹೆಲ್ತ್ ಕೇರ್ ಪ್ರೊವೈಡರ್ಸ್ ಕಮಿಟ್ಮೆಂಟು, ಮತ್ತು ಇವನ್ ರೋಗಿನೂ ಮತ್ತು ಅವ್ರ ಮನೆಯವರ ಕಮಿಟ್ಮೆಂಟಿಂದ ಇದು ನಾವು ಸಾಧ್ಯ ಆಗುತ್ತೆ. ಅವಾಗೆ ನಾವು TB ಮುಕ್ತ ಭಾರತ ಮಾಡ್ತೀವಿ. ಸೊ ಈಗ ನಾವು ಹಿಸ್ಟ್ರಿಯನ್ನು ನೋಡೋದಾಗಿ, ಟ್ಯೂಬರ್ಕ್ಲೋಸಿಸ್ ಮತ್ತು ಟ್ರೀಟ್ಮೆಂಟ್ ರಿಲೇಟೆಡ್ ಹಿಸ್ಟ್ರಿಯನ್ನು ನೋಡೋದಾಗಿ ನಾವು ಇದನ್ನು ಪ್ರೀ ಪ್ರೋಗ್ರಾಮಿಕ್ ಯಾರ ಆ್ಯಂಡ್ ಪ್ರೋಗ್ರಾಮಿಕ್ ಎರಾ ಸ್ಟೇಜ್ ಅಂತ ತಗೋತೀವಿ.

0: 1906ರಲ್ಲಿ ಇಂಡಿಯಾನಲ್ಲಿ ಫಸ್ಟ್ ಟೈಮಲ್ಲಿ ರಾಜಸ್ಥಾನದಲ್ಲಿ ಒಂದು ಸ್ಯಾನಿಟೋರಿಯಂ ಅಂತ ಒಂದು ಸ್ಥಾಪಿಸಿ ಎಲ್ಲ ಪೇಷೆಂಟ್ಸ್ಗಳಿಗೆ ಅಲ್ಲಿ ಊಟದ ವ್ಯವಸ್ಥೆ, ನ್ಯಾಚುರಲ್ ಸನ್ಲೈಟ್ ವ್ಯವಸ್ಥೆ ಸೇರಿಸಿ ಎಲ್ಲ ಟಿ ಬಿ ಪೇಷೆಂಟ್ಸ್ನ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಸ್ಯಾನಿಟೋರಿಯಂ ಥರ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕೆ ನೋಡಿದ್ದು 1906ರಲ್ಲಿ ಮೊದಲ ಬಾರಿ ರಾಜಸ್ಥಾನದಲ್ಲಿ. ಇನ್ ಪ್ರೋಗ್ರಾಮಿಕ್ ಎರಾ ಅಂತ ಬಂದರೆ 1961ರ ನಂತರ. ಸೊ ಯಾವಾಗ ಪೋಸ್ಟ್ ಇಂಡಿಪೆಂಡೆನ್ಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ಸೆಟ್ಲ್ ಆಗಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಡೆವಲಪ್ ಆದಮೇಲೆ 1961ರಲ್ಲಿ ಫಸ್ಟ್ ಟೈಮು ಟಿ ಬಿ ಕಂಟ್ರೋಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ ಗೌರ್ಮೆಂಟ್ ಆಫ್ ಇಂಡಿಯಾ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಅಂಡ್ ಟಿ ಬಿ ಕಂಟ್ರೋಲ್ ಪ್ರೋಗ್ರಾಮ್ ಮಾಸ್ ರೇಡಿಯೋಗ್ರಫಿ, ಮಾಸ್ ಟ್ರೀಟ್ಮೆಂಟು, ಮಿನಿಯೇಚರ್ ರೇಡಿಯೋಗ್ರಫಿ ಅಂತೇಳಿ ಟ್ರೀಟ್ಮೆಂಟ್ ಸ್ಟಾರ್ಟ್. ಇನ್ನು 1996ರಲ್ಲಿ ಅದೇ ಪ್ರೋಗ್ರಾಮ್ ಟಿ ಬಿ ಕಂಟ್ರೋಲ್ ಪ್ರೋಗ್ರಾಮ್ನ ರಿವೈಸ್ಡ್ ಮಾಡಿ ಏನು ಗೇನ್ ಆಯಿತು, ಏನು ಡಿಸ್ಅಡ್ವಾಂಟೇಜಸ್ ಇತ್ತು, ಏನು ಅಡ್ವಾಂಟೇಜಸ್ ಇತ್ತು, ಏನು ಅಪ್ಡೇಷನ್ ಬೇಕು, ಏನು ಫಾರ್ವರ್ಡ್ ಆಗಿ ಮಾಡಬೇಕಿತ್ತು ಅಂತ ಮಾಡಿ 1997ರಲ್ಲಿ ರಿವೈಸ್ಡ್ ನ್ಯಾಷನಲ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಿದರು. ಸೊ ಅದು ಆದ ನಂತರ ನಾವು ಯಾವಾಗ ಪೇಷಂಟ್ನ ಫಸ್ಟ್ ಲೈನ್ ಡ್ರಗ್ಸ್, ಮೊದಲು ಹೆಪಾಸಿಡಾಗ್ ಟ್ರೀಟ್ಮೆಂಟ್ ಇತ್ತು, ಒನ್ಸ್ ಇದು ಪ್ರೋಗ್ರಾಮೆಟಿಕ್ ಪ್ರೋಟೋಕಾಲಲ್ಲೇ ಮಲ್ಟಿಪಲ್ ಡ್ರಗ್ಸ್ನಿಂದ ಇಂಟೆನ್ಸಿವ್ ಫೇಸ್, ಕಂಟಿನ್ಯೂಸ್ ಫೇಸ್ ಆಗಿ ಟ್ರೀಟ್ಮೆಂಟ್ ಮಾಡ್ತಿರೋದೇ, ಮತ್ತು ಇವ್ಯಾಲ್ಯುವೇಷನ್ ಫಾರ್ ರೆಸಿಸ್ಟೆನ್ಸ್ ಆರ್ ಸೆನ್ಸಿಟಿವಿ ಟು ದಿ ಗಿವನ್ ಡ್ರಗ್ಸ್ ಅದು ಟೆಸ್ಟ್ ಮಾಡಿದಾಗ ಡ್ರಗ್ ರೆಸಿಸ್ಟೆನ್ಸ್ ಪ್ಯಾಟರ್ನ್ ಬರ್ತಾ ಇತ್ತು. ಅವಾಗ ಅದಕ್ಕೆ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಆರ್ MDR TB ಅಂತ ಮಾಡಿದ್ವಿ. ಸೊ ಅದನ್ನು ನಾವು ಅಕಾರ್ಡಿಂಗ್ ಟು WHO ಗೈಡೆನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ 2006ಅಲ್ಲಿ ಡಾಟ್ಸ್ ಪ್ಲಸ್ ಅಂತ ಸಪ್ರೇಟ್ ಆಗಿ ಡ್ರಗ್ ರೆಸಿಸ್ಟೆಂಟ್ ಟಿ ಬಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಈಗ 2021ರಿಂದ ಮತ್ತೆ ಅದೇ ಸೇಮ್ ಪ್ರೋಗ್ರಾಮನ್ನು ನ್ಯಾಷನಲ್ ಟಿ ಬಿ ಎಲಿಮಿನೇಷನ್ ಪ್ರೋಗ್ರಾಮ್ ಬ್ರ್ಯಾಂಡ್ ನೇಮ್ ಇಂದ ಮಾಡ್ತಿದ್ದಾರೆ. ಇಲ್ಲಿ ಪೇಷಂಟ್ಗೆ ಬೇಕಾದ ಇವ್ಯಾಲ್ಯುವೇಷನ್ ಡಯಾಗ್ನೋಸ್ಟಿಕ್ ಸಪೋರ್ಟ್ ಫ್ರೀಯಾಗಿ ಕೊಡ್ತಾರೆ, ಟ್ರೀಟ್ಮೆಂಟ್ ಸಪೋರ್ಟ್ ಫ್ರೀಯಾಗಿ ಕೊಡ್ತಾರೆ, ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಕೊಡ್ತಾರೆ, ಈವನ್ ಟ್ರಾವೆಲ್ ಕನ್ವೀನಿಯನ್ಸು ಕೊಟ್ಟು ಪೇಷಂಟ್ಗೆ ಕ್ಯೂರ್ ರೇಟ್ 100% ನಿಯರ್ಲಿ 100% ರೀಚ್ ಆಗುವಂಗೆ ಎಲ್ಲರೂ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ, ಆಲ್ NGOs, ಈವನ್ WHO ಆ್ಯಂಡ್ ಅದರ್ ಕಾರ್ಪೊರೇಟ್ ಕಂಪ್ನೀಸ್ ಆರ್ ಇನ್ವಾಲ್ಡ್ ಇನ್ ಟಿ ಬಿ ಹ್ಯಾಸ್ ಟು ಬಿ ಎಲಿಮಿನೇಟೆಡ್ ಫ್ರಮ್ ವರ್ಲ್ಡ್ ಅಂತ ಒಂದು ಕಾಮನ್ ಥೀಮ್ ಅಲ್ಲಿ ವರ್ಕ್ ಮಾಡ್ತಿದ್ದ.
1: ಅಂದ್ರೆ ನಾವು ಭಾರತ ದೇಶದವರು ಕ್ಷಯ ರೋಗ ಮುಕ್ತ ಭಾರತ ದೇಶದತ್ತ
0: ಹೋಗ್ತಾ ಇದೀವಿ. ಸೊ ಬಿಫೋರ್ ದಿಸ್ 2015 ಮೊರ್ಟಾಲಿಟಿ ರೇಟ್ 21 per lakh ಪಾಪ್ಯುಲೇಷನ್ ಇತ್ತು, ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಸಕ್ಸಸ್ ರೇಟ್ ನಿಯರ್ಲಿ 96-98% ಬರ್ತದೆ.
1: ಡಾಕ್ಟ್ರೆ, ಈಗ ನಾವು ನಿಮೋನಿಯಾ ರೋಗದ ಲಕ್ಷಣ ಮತ್ತು ಇದರ ಚಿಕಿತ್ಸೆ ಬಗ್ಗೆ ನಮಗೆ ತಿಳಿಸಿ.
0: ನಿಮೋನಿಯಾ ಇದೊಂದು ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್. ಸೊ ಪೇಷಂಟ್ ಇಲ್ಲೇ ಕಂಪೇರ್ ಟು ಟಿ ಬಿ, ಅಲ್ಲಿ ಟಿ ಬಿ ಅಲ್ಲಿ ತಿಂಗಳಾನುಗಟ್ಲೆ ಅಥವಾ ವಾರಾನುಗಟ್ಲೆ ರೋಗಿ ಬಳತಿರ್ತಾನೆ. ನ್ಯೂಮೋನಿಯಲ್ಲಿ ಅಕ್ಯೂಟ್ ಇಲ್ನೆಸ್, ಅಕ್ಯೂಟ್ ಅಂದರೆ ಒಂದು 2 ದಿನ 3 ದಿನ ಅಥವಾ 1 ವಾರದೊಳಗೇ ಜ್ವರ, ಕೆಮ್ಮು, ಕಫ, ಉಸಿರಾಟದ ತೊಂದರೆ, ಎದೆ ನೋವು, ಈ ಥರ ಸಮಸ್ಯೆಗಳಲ್ಲಿ ಬಳತಿರ್ತಾನೆ. ಅಕ್ಯೂಟ್ ಇಲ್ನೆಸ್ ಇದು ಒಂದು ವಾರದಲ್ಲೇ ಕಾಣಿಸ್ಕೊಂಡು ಮತ್ತು ಇದು ಸಿವಿಯರಿಟಿ ಇನ್ಕ್ರೀಸ್ ಆದಂಗೆ ಪೇಷಂಟ್ಗೆ ತೊಂದರೆ ಆಗುತ್ತೆ, ಪೇಷಂಟ್ ಕ್ರಿಟಿಕಲಿ ಇಲ್ಲಿ ಆಗಿ ತೊಂದರೆಗಳಾಗುತ್ತೆ.
1: ಇನ್ನು ಧೂಮ್ರಪಾನದಿಂದ ಶ್ವಾಸಕೋಶದ ಮೇಲೆ ಯಾವ ಯಾವ ಪರಿಣಾಮ ಬೀಳ್ತದೆ? ಅಂದರೆ ಸಾಮಾನ್ಯವಾಗಿ ಎಲ್ಲ ಫ್ಯಾಮಿಲಿಗಳು ಧೂಮ್ರಪಾನದಿಂದ ಬಹಳಷ್ಟು ಹಾನಿಗೆ ಒಳಗಾಗ್ತಾ ಇದ್ದಾರೆ.
0: ಧೂಮಪಾನದಿಂದ ಸ್ಮೋಕಿಂಗ್ ಆ್ಯಂಡ್ ಸ್ಮೋಕಿಂಗ್ ರಿಲೇಟೆಡ್ ಟು ರೆಸ್ಪಿರೇಟರಿ ಇಲ್ನೆಸ್ ಅಂದರೆ ಒಂದು ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸೀಸ್. ಸೊ ಅದು ಪ್ರಿವಿಲೆನ್ಸ್ಲೇನು ಇನ್ ಇಂಡಿಯಾ ಸೆಟಪಲ್ಲೇ ಪ್ರಿವಿಲೆನ್ಸ್ ರೇಟು 14-16% ಇದೆ ಹೂ ಆರ್ ಅಬೋವ್ ಏಜ್ 40. ಮತ್ತು ಧೂಮಪಾನದಿಂದ ರೆಸ್ಪಿರೇಟರಿ ರಿಲೇಟೆಡ್ ಕ್ಯಾನ್ಸರ್ಸ್ ಅಂತ ಓರಲ್ ಕ್ಯಾನ್ಸರ್ಸ್, ಟ್ರೇಕಿಯಲ್ ಕ್ಯಾನ್ಸರ್, ಬ್ರೊಂಕಿಯಲ್ ಕ್ಯಾನ್ಸರ್ಸ್, ಲಂಗ್ ಕ್ಯಾನ್ಸರ್ಸ್ ಅಂತ ಈ ಥರ ಕ್ಯಾನ್ಸರ್ಸ್ ಆಗ್ತಿದೆ. ಸೊ ಆ್ಯನ್ಯುವಲ್ ಇನ್ಸಿಡೆನ್ಸ್ ಆಫ್ ಕ್ಯಾನ್ಸರ್ಸ್ ರೇಟ್ ಇನ್ ಇಂಡಿಯಾ ಇಸ್ 80,000 ಕೇಸಸ್ ಆ್ಯನ್ಯುವಲಿ ವಿ ಆರ್ ರಿಪೋರ್ಟಿಂಗ್. ಅಮಾಂಗ್ ದೆನ್ 60-70,000 ಕೇಸಸ್ ಆರ್ ಆ್ಯನ್ಯುವಲಿ ಡೈಯಿಂಗ್ ಬಿಕಾಸ್ ಆಫ್ ದಿಸ್ ಕ್ಯಾನ್ಸರ್ ಇಲ್ನೆಸ್.
1: ಡಾಕ್ಟ್ರೆ, ತಾವು ಕ್ರಿಟಿಕಲ್ ಕೇರ್ ಡಾಕ್ಟರ್ ಕೂಡ, ICU ಯಾವ ರೀತಿಯ ರೋಗಿಗಳನ್ನು ನೀವು ದಾಖಲಿಸ್ತೀರಿ?
0: ಯಾವುದೇ ಒಂದು ಪೇಷಂಟ್ ಬಂದರೆ ನಾವು ಸಿವಿಯರಿಟಿ ಆಗಿ ನೋಡ್ಕೋಬೇಕಾಗತ್ತೆ. ಸೊ ಅಕಾರ್ಡಿಂಗ್ ಟು ದ ಸಿವಿಯರಿಟಿ ಒಂದು ಪೇಷಂಟ್ನ OPD ಬೇಸಸ್ ಆಗಿ ಇವ್ಯಾಲ್ಯುವೇಷನ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಾ ಅಥವಾ ಇನ್ ಪೇಷಂಟ್ ಆಗಿ ಅಡ್ಮಿಟ್ ಮಾಡ್ಕೋಬೇಕಾ? ಇನ್ ಪೇಷಂಟ್ ಆಗಿ ಅಡ್ಮಿಟ್ ಮಾಡ್ಕೋಬೇಕಂದ್ರೆ 3 categories ಬರುತ್ತೆ. ಒಂದು ಜನರಲ್ ವಾರ್ಡು, ಒಂದು ಹೈ ಡೆಫಿನೇಷನ್ ಯೂನಿಟ್, ಇನ್ನೊಂದು ಕ್ರಿಟಿಕಲ್ ಕೇರ್ ಏರಿಯಾ. ಜನರಲ್ ವಾರ್ಡಲ್ಲ ಅಂದರೆ ಜಸ್ಟ್ ಹ್ಯಾವಿ ಆ್ಯಂಟಿಬಯೋಟಿಕ್ಸು, ಕೇರು, ರೆಸ್ಟು, ಹೈಡ್ರೇಷನ್ ಸಂಬಂಧ ಅಡ್ಮಿಟ್ ಮಾಡಿರ್ತೀವಿ. ದೆನ್ ಹೈ ಡಿಪೆಂಡೆನ್ಸಿ ಯೂನಿಟ್ ಅಂದರೆ ಅಲ್ಲೇ ಸ್ವಲ್ಪ ಪ್ಯಾರಾಮೀಟರ್ಸ್ನೆಲ್ಲ ಮಾನಿಟರ್ ಮಾಡಿ ಸ್ವಲ್ಪ ಇಂಟೆನ್ಸಿವ್ ಕೇರ್ ಥೆರಪಿ,

0: ದೆನ್ ಫ್ರೀಕ್ವೆಂಟ್ ಐ ವಿ ಆ್ಯಂಟಿಬಯೋಟಿಕ್ಸ್ ಆರ್ ಫ್ರೀಕ್ವೆಂಟ್ ಅದರ್ ಇಂಟರ್ವೆನ್ಷನ್ಸ್ ಮಾಡೋದಿರುತ್ತೆ. ಕ್ರಿಟಿಕಲ್ ಕೇರ್ ಬಂದಾಗ, ಐ ಸಿ ಯು ಅಂತ ಬಂದಾಗ, ಪೇಷಂಟ್ದು ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ ಇಲ್ಲಿರ್ತಾರೆ. ಟು ಸಸ್ಟೈನ್ ಇಸ್ ಲೈಫ್ ವಿ ಹ್ಯಾವ್ ಟು ಸಪೋರ್ಟ್ ವಿತ್ ವೆಂಟಿಲೇಟರ್ಸ್ ಆರ್ ಅದರ್ ಕಾರ್ಡಿಯಾಕ್ ಸಪೋರ್ಟ್ಸ್.
1: ಅದನ್ನೇ ನಾನು ಕೇಳಬೇಕಂತಿದ್ದೆ. ವೆಂಟಿಲೇಟರ್ ಅಂದರೆ ಎಲ್ಲರೂ ಭಯ ಪಟ್ಕೊಳ್ತಾರೆ, ವೆಂಟಿಲೇಟರ್ ಅಂದರೆ ಏನು, ಇದು ಯಾವಾಗ ನೀವು ಉಪಯೋಗ ಮಾಡ್ತೀರಿ ಅಂತ ನಮ್ಮ ಕೇಳುಗರಿಗೆ ಹೇಳಬೇಕು.
0: ಸೊ ವೆಂಟಿಲೇಷನ್, ನಾವು ಉಸಿರಾಡ್ತೀರಿ ಅದಕ್ಕೆ ಉಸಿರಾಡ್ತೀವಿ, ಆ ಉಸಿರಾಡೋದಕ್ಕೆ ನಾವು ಸಪೋರ್ಟ್ ಮಾಡೋದಕ್ಕೆ ಎಕ್ಸ್ಟರ್ನಲ್ ರೆಸ್ಪಿರೇಟರ್ಸ್ ಅಂತೀವಿ. ರೆಸ್ಪಿರೇಟರ್ ಸಪೋರ್ಟ್ಸಲ್ಲೇ ನಾವು ಸ್ಟೆಪ್ ವೈಸ್ ಆಗಿ ಮಷಿನರೀಸ್ ಬಂದರೆ ಅದಕ್ಕೆ ವೆಂಟಿಲೇಟರ್ ಅಂತೀವಿ. ಯೂಶ್ವಲಿ ಪೇಷಂಟ್ಗೆ ಉಸಿರಾಡೋಕ್ಕೆ ತ್ರಾಸಿದ್ದಲ್ಲೇ ಮೊದಲು ಆಕ್ಸಿಜನ್ ಸಪ್ಲಿಮೆಂಟೇಷನ್ ಮಾಡ್ತೀವಿ. ಅದೇ ಜಸ್ಟ್ ಅದಕ್ಕೆ ಆಕ್ಸಿಜನ್ ಥೆರಪಿ ಅವ್ರ ಇನ್ಹೇಲೇಷನ್ ಥೆರಪಿ ಅಂತೀವಿ. ಅದಕ್ಕಿಂತನೂ ಸ್ವಲ್ಪ ಸೀವಿಯರ್ ಆದರೆ ಪೇಷಂಟ್ಸ್ಗೆ ಅಲಾಂಗ್ ವಿತ್ ಆಕ್ಸಿಜನ್ ಸಪ್ಲೈ ಪ್ರೆಷರ್ ಆಗಿ ಸಪ್ಲೈ ಮಾಡ್ತೀವಿ, ಅದಕ್ಕೆ ನಾನ್ ಇನ್ವೇಸಿವ್ ವೆಂಟಿಲೇಷನ್ ಅಂತೀವಿ. ಪೇಷಂಟ್ಗೆ ಅದು ಮಷೀನ್ ಆಕ್ಸಿಜನ್ ಮತ್ತು ಕಾನ್ಸಂಟ್ರೇಟೆಡ್ ಆಕ್ಸಿಜನ್ ಮತ್ತು ರಿಕ್ವೈರ್ಡ್ ಪ್ರೆಷರ್ ಡೆಲಿವರಿ ಮಾಡ್ತಿರ್ತದೆ. ಇನ್ವೇಸಿವ್ ವೆಂಟಿಲೇಷನ್ ಅಂದರೆ ಪೇಷಂಟ್ಗೆ ಇಲ್ಲಿ ನಾವು ಇಂಟ್ಯುಬೇಷನ್ ಅಂತೀವಿ, ಎಂಡೋಟ್ರೇಕಿಯಲ್ ಟ್ಯೂಬ್ ಅನ್ನು ಇನ್ಸರ್ಟ್ ಮಾಡಿ ಅವಾಗ ಪೇಷಂಟ್ನ ಮಷೀನ್ಗೆ ಕನೆಕ್ಟ್ ಮಾಡ್ತೀವಿ. ಯಾವಾಗ ಮಷೀನ್ ಕನೆಕ್ಟ್ ಮಾಡೋದೇ ಅವಾಗ ಪೇಷಂಟು ಕೃತಕವಾಗಿ ಉಸಿರಾಡುತ್ತೆ. ಆ ಮಷೀನಲ್ಲಿ ಸೆಟ್ ರೇಟ್ ಪ್ರಕಾರ ಉಸಿರಾಟ ಪೇಷಂಟ್ ಹೋಗುತ್ತೆ. ಅದರಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್, ಡಿಫ್ರೆಂಟ್ ಡಿಫ್ರೆಂಟ್ ಮೋಡ್ಸ್ ಇದೆ. ಸೊ ಇಲ್ಲಿ ಪಾರ್ಟ್ಲಿ ಮಷೀನ್ ಈಸ್ ಡೂಯಿಂಗ್ ರೆಸ್ಪಿರೇಟರಿ ಫಂಕ್ಷನ್, ನಾಟ್ ಪೇಷಂಟ್ ಈಸ್ ಡೂಯಿಂಗ್. ಇನ್ ನಾನ್ ಇನ್ವೇಸಿವ್ ವೆಂಟಿಲೇಷನ್ ಪೇಷಂಟ್ ಈಸ್ ಡೂಯಿಂಗ್ ಈಸ್ ಬ್ರೀದಿಂಗ್ ಆರ್ ಹೀ ಈಸ್ ಬ್ರೀದಿಂಗ್ ಈಸ್ ಓನ್, ಮಷೀನ್ ಈಸ್ ಸಪೋರ್ಟಿಂಗ್ ಹಿಮ್. ಇನ್ನು ಓ ಟು ಇನ್ಹೇಲೇಷನ್ ಆಕ್ಸಿಜನ್ ಸಪ್ಲಿಮೆಂಟಲ್ ಆಕ್ಸಿಜನ್ ಕೊಡ್ತಿರ್ಬೇಕಾದ್ರೆ ಪೇಷಂಟ್ನೇ ಉಸಿರಾಡ್ತಿರ್ತಾನೆ, ಜಸ್ಟ್ ಎನ್ರಿಚ್ಡ್ ಆಕ್ಸಿಜನ್ ಕೊಡ್ತಾ ಇರ್ತೀವಿ.
1: ಈಗ ಸೆಪ್ಸಿಸ್ ಅಂದ್ರೆ ಏನು, ಅದು ಎಷ್ಟು ಅಪಾಯಕಾರಿ?
0: ಸೆಪ್ಸಿಸ್ ಇಸ್ ನಥಿಂಗ್ ಬಟ್ ಇನ್ಫೆಕ್ಷನ್. ಸೊ ಏನ್ ಇನ್ಫೆಕ್ಷನ್ ಇದ್ದಾಗ ಅದ್ರ ಪ್ಯಾರಾಮೀಟರ್ಸ್ ಇದೆ. ಇನ್ಫೆಕ್ಷನ್ ವೆನ್ ದ ಟೋಟಲ್ ಡಬ್ಲ್ಯೂ ಪಿ ಸಿ ಕೌಂಟ್ ವಿಚ್ ರೀಚಸ್ ಮೋರ್ ದನ್ 26,000 ಆರ್ 30,000 ಪ್ಲಸ್, ಪೇಷಂಟ್ ಈಸ್ ಹ್ಯಾವಿಂಗ್ ಹೈಪೋಟೆನ್ಷನ್, ಟೆಕಿಕಾರ್ಡಿಯಾ ಆ್ಯಂಡ್ ದೆನ್ ಟೆಕಿಪ್ನಿಯಾ ಅಂತ ಹೇಳಿದ್ರೆ ಅದೊಂದು ಸೆಪ್ಸಿಸ್ ಅಂತೀವಿ. ಅಂದರೆ ಮಲ್ಟಿಪಲ್ ಇನ್ಫೆಕ್ಷನ್, ಇನ್ಫೆಕ್ಷನ್ ವಿತ್ ಮಲ್ಟಿಪಲ್ ಸಿಸ್ಟಮ್ಸ್ ಡಿಸ್ಫಂಕ್ಷನ್.
1: ಹೀಗಾಗಿ ಅದು ತುಂಬಾ ಅಪಾಯಕಾರಿಯಾಗಿ
0: ಮಲ್ಟಿಪಲ್ ಆಗಿ ಸೆಪ್ಸಿಸ್ ಅಲ್ಲಿ ಬಂದ್ರೆ ಪೇಷಂಟ್ ನ್ಯೂಮೋನಿಯಾ, ರೆಸ್ಪಿರೇಟರಿ ಇಲ್ನೆಸ್, ಆಮೇಲೆ ಹಂಗೆ ರೀನಲ್ ಇನ್ಫೆಕ್ಷನ್ಸು, ದೆನ್ ಡಿರೇಂಜ್ಡ್ ರೀನಲ್ ಫಂಕ್ಷನ್, ಡಿರೇಂಜ್ಡ್ ಲಿವರ್ ಫಂಕ್ಷನ್ಸು, ದೆನ್ ಡಿರೇಂಜ್ಡ್ ನ್ಯೂರಲಾಜಿಕಲ್ ಕಂಡೀಷನ್ಸ್, ಇವನ್ ಡಿರೇಂಜ್ಡ್ ಬ್ರೈನ್ ಫಂಕ್ಷನ್ಸು, ದೆನ್ ಕೊನೆಗೆ ಡಿರೇಂಜ್ಡ್ ಕಾರ್ಡಿಯಾಕ್ ಫಂಕ್ಷನ್ಸು, ವಿಚ್ ಆರ್ ಆಲ್ ರಿಲೇಟೆಡ್ ಮಲ್ಟಿ ಸಿಸ್ಟಮ್ ಡಿಸೀಸ್. ವೆನ್ ಇಟ್ ಈಸ್ ಅ ಸೆಪ್ಸಿಸ್, ಇಟ್ಸ್ ಅ ಮಲ್ಟಿ ಸಿಸ್ಟಮ್ ಡಿಸೀಸ್.
1: ಡಾಕ್ಟ್ರೇ, ಈಗ ಐ ಸಿ ಯು ನಲ್ಲಿ ವೈದ್ಯರಾಗಿ ನೀವು ಎದುರಿಸುವ ದೊಡ್ಡ ಸವಾಲುಗಳು ಯಾವುವು?
0: ನಾವು ಎಲ್ಲಿ ವರ್ಕ್ ಮಾಡ್ತಾ ಇರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡೆಸಿಗ್ನೇಟೆಡ್ ಇನ್ಸ್ಟಿಟ್ಯೂಟ್ ಆರ್ ಡೆಸಿಗ್ನೇಟೆಡ್ ಹಾಸ್ಪಿಟಲ್ಸ್ ಅಲ್ಲಿ ಅದರದೇ ಆದ ಪ್ರೊವಿಜನ್ಸ್ ಇರ್ತವೆ. ಸೊ ಆ ಪ್ರೊವಿಜನ್ಸ್ ಅಲ್ಲೇ ಫಸ್ಟ್ ಐ ಸಿ ಯು ಅಲ್ಲೇ ಮ್ಯಾಂಡೇಟರಿ ರಿಸ್ಟ್ರಿಕ್ಷನ್ ಇರುತ್ತೆ ಎಂಟ್ರಿಗೆ. ಓನ್ಲಿ ಡ್ಯೂರಿಂಗ್ ವಿಸಿಟಿಂಗ್ ಅವರ್ಸ್ ಅಂಡ್ ವಿಸಿಟಿಂಗ್ ಟೈಮ್ಸ್ ಅಲೌನ್ಸ್ ಇರುತ್ತೆ ಅಟೆಂಡರಿಗೆ. ಸೊ ಆ ಟೈಮಲ್ಲಿ ಫಸ್ಟ್ ನಮಗೆ ಐ ಸಿ ಯು ಅಲ್ಲೇ ಮುಖ್ಯವಾಗಿದ್ದು ಪೇಷಂಟ್, ಹೀಸ್ ಕಂಡೀಷನ್, ಹೀಸ್ ಪ್ರೋಗ್ರೆಸ್, ಹೀಸ್ ಇಂಪ್ರೂವ್ಮೆಂಟ್. ಸೊ ಆ ಕಡೆಗೆ ನಾವು ಜಾಸ್ತಿ ಲಕ್ಷ್ಯ ಕೊಡ್ತೀವಿ. ಹಾಗೆ ನೀವು ಕೇಳಿದಂಗೆ ಅಟೆಂಡರ್ಸು, ಬೈಸ್ಟ್ಯಾಂಡರ್ಸ್ ಅವರು ಕಾನ್ಶಿಯಸ್, ಇದು ಬಹಳ ಅಪ್ರಿಹೆನ್ಸಿವ್ ಇರ್ತಾರೆ. ಅವ್ರಿಗೆ ಈಗರ್ ಟು ನೋ ವಾಟ್ ಈಸ್ ಹ್ಯಾಪ್ನಿಂಗ್ ವಿತ್ ದೇರ್ ಪೇಷಂಟ್. ಅವರ್ಲಿ ಬೇಸಿಸ್ ಅಲ್ಲೂ ಮೇಮ್ ಕೇಳೋ ಕ್ವಶನ್ಸು ಇರ್ತವೆ. ಅವರಿಗೆ ನಾವು ಕೌನ್ಸಿಲಿಂಗ್ ಸೆಷನ್ಸ್ ಅಂತ ಮಾಡಿ, ಕೌನ್ಸಿಲಿಂಗ್ ಏರಿಯಾ ಅಂತ ಡೆಸಿಗ್ನೇಷನ್ ಮಾಡಿ, ಅಲ್ಲಿ ಹೋಗಿ ಅವರಿಗೆ ನಾವು ಆ ಪೇಷಂಟ್ದು ಕಂಡೀಷನ್ನು, ರೋಗ ಪ್ರೊಗ್ರೆಷನ್ನು, ಡೈಲಿ ರಿಪೋರ್ಟ್ಸ್, ಈವ್ನಿಂಗ್ ರಿಪೋರ್ಟ್ಸ್, ಆಫ್ಟರ್ನೂನ್ ರಿಪೋರ್ಟ್ಸ್ ಅಂತ ಹೇಳಿ ಕೊಟ್ಟುಕೊಂಡು, ಅಥವಾ ಆಫ್ಟರ್ನೂನ್ ಪ್ರೋಗ್ರೆಷನ್, ಈವ್ನಿಂಗ್ ಪ್ರೋಗ್ರೆಷನ್, ಓವರ್ ನೈಟ್ ಪ್ರೋಗ್ರೆಷನ್ ಅವ್ರ ಓವರ್ ನೈಟ್ ಅಡ್ವರ್ಸ್ ಇವೆಂಟ್ಸ್ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಮೊದಲು ಅವರ್ಲಿ ಬೇಸಿಸ್, ಆರ್ ಡೇ ಬೇಸಿಸ್, ಆರ್ ನೈಟ್ ನೈಟ್ ಆ್ಯಂಡ್ ಡೇ ಬೇಸಿಸ್ ಆಗಿ ನಾವು ಬ್ರೀಫ್ ಮಾಡಬೇಕಾಗತ್ತೆ. ಯಾಕಂದ್ರೆ ಪೇಷಂಟ್ಸ್ ಕಂಡೀಷನ್ನು ಕ್ರಿಟಿಕಲ್ ಇರೋದ್ರೆ ಎನಿ ಟೈಮ್ ಎನಿಥಿಂಗ್ ಮೇ ಗೋ ರಾಂಗ್.
1: ಹೌದು.
0: ಸೊ ವಿ ಹ್ಯಾವ್ ಟು ಟೇಕ್ ಕಾನ್ಫಿಡೆನ್ಸ್ ಆಫ್ ಪೇಷಂಟ್ ಫಸ್ಟ್, ದೆನ್ ಬೈಸ್ಟ್ಯಾಂಡರ್ಸ್ ಆ್ಯಂಡ್ ರಿಲೇಟಿವ್ಸ್. ಇದೆಲ್ಲ ಲಾಜಿಸ್ಟಿಕ್ ಆಗಿ ನಾವು ಮ್ಯಾನೇಜ್ ಮಾಡಬೇಕಾಗ್ತದೆ. ಐ ಸಿ ಯು ಅಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಮೊದಲು ನಮಗೆ ಇಂಪಾರ್ಟೆಂಟು ಪೇಷಂಟ್, ಪೇಷಂಟ್ ಕಂಡೀಷನ್, ಪೇಷಂಟ್ ಪ್ಯಾರಾಮೀಟರ್ಸ್, ನಾವು ಕೊಡ್ತಿರೋದ ಟ್ರೀಟ್ಮೆಂಟು, ಚಿಕಿತ್ಸೆ. ಆ ಚಿಕಿತ್ಸೆಗೆ ಪೇಷಂಟು ಹೇಗೆ ರೆಸ್ಪಾಂಡ್ ಮಾಡ್ತಿರೋದು ಭಾಳ ಮುಖ್ಯ ಆಗಿರುತ್ತೆ. ಇನ್ನು ಹೊರಗಡೆ ಬಂದರೆ ಪೇಷಂಟ್ ರಿಲೇಟಿವ್, ಪೇಷಂಟ್ಸ್ಗೆ ಸಂಬಂಧಪಟ್ಟವರು, ಪೇಷಂಟ್ ಜೊತೆ ಇದ್ದವ್ರದ್ದು ಭಾಳ ಆಂಗ್ಸೈಟಿ ಇರುತ್ತೆ, ಮತ್ತು ಗಾಬರಿ ಇರುತ್ತೆ. ಅದನ್ನೇ ನಾವು ಅವರಿಗೆ ಇರೋ ಸಿಚುವೇಶನ್ನು, ನೈಜ ಸಿಚುವೇಶನ್ನನ್ನು ಆ ಟೈಮಿಗೆ ಕಾಲಕ್ಕೆ ತಕ್ಕಂಗೆ, ಈವೆಂಟ್ ತಕ್ಕಂಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಅವರು ಅದನ್ನು ಎಕ್ಸೆಪ್ಟ್ ಮಾಡ್ಕೋತಾರೆ.

0: ಅಕ್ಸೆಪ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಆ ಸ್ಥಿತಿ ಬಗ್ಗೆ ಅರಿವು ಬಹಳ ಇಂಪಾರ್ಟೆಂಟ್. ಆ ಸ್ಥಿತಿ ಬಗ್ಗೆ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಕರೆಕ್ಟಿವ್ ಮೇಜರ್ಸ್ ನಾವು ಕರೆಕ್ಟ್ ಆಗಿ ತೋತಾ ಇದೀವಲ್ಲ, ಟೈಮ್ಲಿ ಕೋಆರ್ಡಿನೇಷನ್ ಆಗ್ತಾ ಇದೆಯಲ್ಲ ಅನ್ನೋದು ಈ ತರ ನೋಡೋದು ಬಹಳ ಇಂಪಾರ್ಟೆಂಟ್
1: ಆಗ್ತದೆ. ಮಳೆಗಾಲದಲ್ಲಿ ಈಗ ಮಳೆಗಾಲ ಪ್ರಾರಂಭ ಆಗಿಬಿಟ್ಟಿದೆ, ಹೆಚ್ಚಾಗುವ ಶ್ವಾಸಕೋಶದ ಕಾಯಿಲೆಗಳು ಹೇಗೆ ರಕ್ಷಣೆ ಅವರು ಮಾಡ್ಕೋಬೇಕು ಅನ್ನೋದನ್ನ.
0: ಯೂಶ್ವಲಿ ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂಗಾರೆ ಇದು ರೆಸ್ಪಿರೇಟರಿ ಇಲ್ನೆಸ್ಗಳು ಬಹಳ ಕಾಮನ್, ಕೆಮ್ಮು, ಶೀತ, ನೆಗಡಿ, ಇದು ಯಾರು ಸಣ್ಣ ಮಗುವಿನಿಂದ ಹಿಡ್ಕೊಂಡು ವಯಸ್ಸಾದವ್ರಿಗೂ ಕಾಮನ್. ಇದ್ರ ಜೊತೆ ಪೇಷಂಟ್ಸ್ ಆಲ್ರೆಡಿ ಕ್ರಾನಿಕ್ ರೆಸ್ಪಿರೇಟರಿ ಇಲ್ನೆಸ್, ಈಗ COPD, ಆಸ್ತಮಾ, ಬ್ರೊಂಕಿಯಾಕ್ಟೈಸಿಸ್ ಈ ತರ ಇರೋ ಪೇಷಂಟ್ಸ್ಗಳು ಎಕ್ಸಾಜರ್ಬೇಷನ್ ಆಗುತ್ತೆ, ಅಂದ್ರೆ ಡಿಸೀಸ್ ಕಂಟ್ರೋಲ್ ತಪ್ಪುತ್ತೆ. ಈ ತರ ಇರೋದ್ರಿಂದ ಮಳೆಗಾಲದಲ್ಲಿ ಫಸ್ಟ್ ಹೈಡ್ರೇಷನ್ ಮೇಂಟೈನ್ ಮಾಡಬೇಕು, ಪ್ರಾಪರ್ ನ್ಯೂಟ್ರಿಷನ್ ಇರಬೇಕು, ಬಿಸಿ ಊಟ ಇರಬೇಕು, ಚಂಕ್ ಫುಡ್ಸ್ ಅವಾಯ್ಡ್ ಮಾಡಬೇಕು. ಈಗ ತುಂಬ ಖಾರ ತಗೋದು, ತುಂಬ ಫ್ರೈಡ್ ಐಟಮ್ಸ್ ತಿನ್ನೋದು ಆ ಥರ ಅವಾಯ್ಡ್ ಮಾಡ್ಕೋಬೇಕು. ಮತ್ತೆ ನಮ್ದು ಏನಾದ್ರು ಪ್ರೀ ಎಕ್ಸಿಸ್ಟಿಂಗ್ ಇಲ್ನೆಸ್ ಇದೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕಂಟಿನ್ಯೂ ಇಟ್ಕೊಂಡಿರುತ್ತೆ. ವಿ ಹ್ಯಾವ್ ಟು ಟೇಕ್ ಪ್ರಾಪರ್ಲಿ ಅವರ್ ಮೆಡಿಕೇಶನ್ಸ್, ಪ್ರಾಪರ್ಲಿ ವಿ ಹ್ಯಾವ್ ಟು ಫಾಲೋ ಅಪ್ ವಿತ್ ಟ್ರೀಟಿಂಗ್ ಡಾಕ್ಟರ್.
1: ಸರಿ ಡಾಕ್ಟ್ರೆ, ಈಗ ಉಸಿರಾಟದ ತೊಂದರೆ ಕಂಡು ಬಂದಾಗ ಯಾವ ವೈದ್ಯರನ್ನು ಸಂಪರ್ಕಿಸಬೇಕು ಅಂತ ನೀವು ಸಾಮಾನ್ಯವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ತೀರಿ?
0: ಸೊ ಇದ್ರ ಸಂಬಂಧ ಇವೇ ಬಹಳ ಚೆನ್ನಾಗಿ ಕೇಳಿದಿರಿ ನೀವು. ಸೊ ಈ ಎಲ್ಲರೂ ಟ್ರೀಟ್ ಮಾಡಬೇಕು. ಇದೇನೋ ಒಬ್ರು ನಾವು ಉಸಿರಾಟದ ತೊಂದರೆ ಆದರೆ ಸ್ಪೆಷಲಿಸ್ಟ್ಗೆ ಹೋಗ್ಬೇಕಂತ,
1: ಅದಕ್ಕೆ
0: ಉಸಿರಾಟದ ತೊಂದರೆ ಎಲ್ರಿಗೂ ಬರೋದು. ಸೊ ಮೋಸ್ಟ್ ಆಫ್ ಪ್ರಾಬ್ಲಮ್ಸ್ ಈಗ ನಾವು ಪೇಷಂಟ್ಸ್ ಅಲ್ಲೇ ಇದೆ, ಕೆಮ್ಮು, ನೆಗಡಿ, ಶೀತ, ದಮ್ಮು, ಜ್ವರ, ಕಫ, ಇದೇ ಲಕ್ಷಣ. ಈ ಲಕ್ಷಣಗಳನ್ನು ಫಸ್ಟ್ ನಮ್ಮ ಪ್ರೈಮರಿ ಫ್ಯಾಮಿಲಿ ಡಾಕ್ಟರ್ ಕನ್ಸಲ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾದ ಕರೆಕ್ಟ್ ಮೆಜರ್ಸ್ ತಗೋಬಹುದು. ಈಗ ಸಾಮಾನ್ಯ ಈ ಮಳೆಗಾಲಲ್ಲಿ ಬರೋದು, ಚಳಿಗಾಲಲ್ಲಿ ಬರೋದು, ಕಾಮನ್ ಕೋಲ್ಡ್, ಕಾಮನ್ ಫ್ಲೂಗಳಿಗೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಗಳು ಚಿಕಿತ್ಸೆ ಕೊಡ್ತಾರೆ. ಇದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಪೇಷಂಟ್ ರಿಪೀಟೆಡ್ ಆಗಿ ಅದೇ ಬರ್ತಾ ಇದೆ, ರಿಪೀಟೆಡ್ ಆಗಿ ನಾವು ಪ್ರತಿ ಸತಿ ಅದೇ ನಮಗೆ ಸಮಸ್ಯೆಗಳು ಅದೇ ಲಕ್ಷಣಗಳು ಕಾಣಿಸ್ಕೊತಾ ಇದೆ ಅಂದರೆ ಫಿಸಿಷಿಯನ್ಸ್ಗೆ ಹೋಗ್ಬೋದು. ಸೊ ಫಿಸಿಷಿಯನ್ಸ್ MD ಜನರಲ್ ಮೆಡಿಸಿನ್ ಫಿಸಿಷಿಯನ್ಸ್ ತೋರಿಸಿ ಅದ್ರ ಮುಂದೆ ಪಟ್ಟದ್ದು ಅದ್ರ ಮುಂದೆ ಪಟ್ಟದ್ರಲ್ಲೇ ಈಗ ಬಂತಲ್ಲ ಇದೆ ನ್ಯೂಮೋನಿಯಾ, ಟ್ಯೂಬೋಕ್ಲೋಸಿಸ್, ಆಸ್ತ್ಮಾ ಈ ತರ ಬಂದ್ಬೋದು. ಸೊ
1: ರೋಗ ವಿಪರೀತಗೊಂಡಾಗ ಸ್ಪೆಷಲಿಸ್ಟ್ ಕಡೆ ಹೋಗಿ ಅಂತ ಡಾಕ್ಟರ್ ನೀವು ಹೇಳ್ತಾ ಇದ್ದೀರಾ. ಹಾಗೆ ಈ ಶ್ವಾಸಕೋಶದ ಆರೋಗ್ಯವನ್ನು ಜನರು ಕಾಪಾಡಿಕೊಂಡು ಹೋಗಲು ಯಾವ ರೀತಿಯ ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಬೇಕು?
0: ಫಸ್ಟ್ ರೆಸ್ಪಿರೇಟರಿ ಹೆಲ್ತ್ ಅಲ್ಲಿ ಸ್ಮೋಕಿಂಗ್ ಅನ್ನೋದನ್ನು ಬಿಟ್ಬಿಡ್ಬೇಕು. ಇಫ್ಸ್ ದೇ ಆರ್ ಸ್ಮೋಕಿಂಗ್ ದೇ ಹ್ಯಾವ್ ಟು ಕ್ವಿಟ್ ದೇ ಸ್ಮೋಕಿಂಗ್.
1: ಹೌದು.
0: ಆಮೇಲೆ ಹೆಲ್ದಿ ಹ್ಯಾಬಿಟ್ಸ್ ಇರಬೇಕು. ಈಗ ಬೆಳಗ್ಗೆ ಅದು ವ್ಯಾಯಾಮ ಮಾಡೋದು ಅಥವಾ ಎಕ್ಸಸೈಸ್ ಮಾಡೋದು, ಪ್ರಾಣಾಯಾಮ ಮಾಡೋದು, ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು, ಶಾರ್ಟ್ ರನ್ನು ಅಥವಾ ಬೈಸಿಕ್ಲಿಂಗ್ ಮಾಡೋದು ಅಥವಾ ಸ್ವಿಮ್ಮಿಂಗ್ ಮಾಡೋದು, ಈ ಥರ ಮಾಡೋದ್ರಿಂದ ರೆಸ್ಪಿರೇಟರಿ ಮಸಲ್ಸ್ ಸ್ಟ್ರೆಂಥನ್ ಆಗ್ತದೆ. ಸೊ ಆಮೇಲೆ ನಮಗೂ ಫ್ರೆಶ್ ಏರ್ ಸಿಗುತ್ತೆ, ಒಳ್ಳೆಯ ಗಾಳಿ ಉಸಿರಾಡೋದ್ರಿಂದ ಲಂಗ್ಸ್ ಎಲ್ಲ ಕ್ಲೀನ್ ಆದಂಗೆ ಆಗುತ್ತೆ. ಆಮೇಲೆ ಇದಕ್ಕೆ ಆಹಾರಕ್ಕೆ ಸಂಬಂಧಪಟ್ಟರೆ ಅತಿಯಾದ ಎಣ್ಣೆಯಲ್ಲಿ ಫ್ರೈಡ್ ಐಟಮ್ಸು, ಅತಿಯಾದ ಫ್ಲೇವರ್ ಅಥವಾ ಕೆಮಿಕಲ್ ಮಿಶ್ರಿತವಾಗಿದ್ದು ಅಥವಾ ಪ್ರೊಸೆಸ್ಡ್ ಫುಡ್ಡು ಅಥವಾ ಸ್ಟೋರ್ಡ್ ಫುಡ್ಡು, ಕೋಲ್ಡ್ ಐಟಮ್ಸು, ಕೋಲ್ಡ್ ಡ್ರಿಂಕ್ಸು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ.
1: ಸರಿ ಡಾಕ್ಟ್ರೆ, ವಾಯು ಮಾಲಿನ್ಯವು ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ? ಯಾಕಂದ್ರೆ ಇದು ಶ್ವಾಸಕೋಶದ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗೋದು.
0: ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಪ್ಲೆಂಟಿ ಆಗಿದೆ. ಈಗ ನಾವು COPD ಅಂತೀವಿ, COPD ಅಲ್ಲಿ ಮೇನ್ಲಿ ವಾಟ್ ಆರ್ ದಿ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಒಂದು ಸ್ಮೋಕಿಂಗ್, ಒಂದು ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಆಮೇಲೆ ಪೇಷಂಟ್ಸ್ COPD ಆಸ್ತಮಾ, ಈಗ ಪ್ರೀ ಎಕ್ಸಿಸ್ಟಿಂಗ್ ಪೇಷಂಟ್ಸ್ಗೆ ವಾಯುಮಾಲಿನ್ಯದಲ್ಲಿ ಫ್ರೀಕ್ವೆಂಟ್ ಆಗಿ ಎಕ್ಸಾಜರ್ಬೇಷನ್ಸ್ ಆಗುತ್ತೆ, ಅಂದರೆ ಅವ್ರದ್ದು ರೋಗದ ಮೇಲೆ ನಿಯಂತ್ರಣ ತಪ್ಪುತ್ತೆ. ಸೊ ಮತ್ತೆ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಜಾಸ್ತಿ ಆದಂಗೆ ಅದರ್ ಇಲ್ನೆಸಸ್, ಕ್ಯಾನ್ಸರ್ಸ್ನು ಆಗೋ ಚಾನ್ಸಸ್ ಇರುತ್ತೆ. ಇಫ್ ಯು ಆರ್ ಇನ್ಹೇಲಿಂಗ್ ಕ್ರಾನಿಕ್ ಕೆಮಿಕಲ್ ಎಲಿಮೆಂಟ್ಸ್ ದೇ ವಿಲ್ ಲೀಡ್ ಇನ್ ಟು ಕ್ಯಾನ್ಸರ್ಸ್, ರೆಸ್ಪಿರೇಟರಿ ಕ್ಯಾನ್ಸರ್ಸ್ ಆರ್ ಅದರ್ ಕ್ಯಾನ್ಸರ್ಸ್ ಈ ಥರ. ಸೊ ವಾಯುಮಾಲಿನ್ಯ ಇದು ಇನ್ ಜನರಲ್ ಆಗಿ ಪ್ರತಿಯೊಬ್ಬರಿಗೂ ಸಣ್ಣ ಮಗುವಿನಿಂದ ಹಿಡ್ಕೊಂಡು ಏಜ್ ಆದ ವೃದ್ಧರಿಗೂ ಹಜಾರ್ಡಸ್ ಟು ಹೆಲ್ತ್. ಸೊ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತಲ ವಾತಾವರಣ ಕಾಪಾಡಿಕೊಂಡಿರೋದೇ ಇದರಲ್ಲಿ ಉತ್ತಮ, ರಾದರ್ ದೆನ್ ಗೆಟಿಂಗ್ ಟ್ರೀಟೆಡ್ ಆರ್ ಗೆಟಿಂಗ್ ಡಯಾಗ್ನೋಸ್ಡ್ ಆ್ಯಂಡ್ ಗೆಟಿಂಗ್ ರೆಮಿಡಿ ಫಾರ್ ಎನಿ ಇಲ್ನೆಸ್.
1: ಪ್ರಿಕಾಷನ್ಸ್ ಅನ್ನು ನಾವು ತೆಗೆದುಕೊಳ್ಳೋದು ಮುಖ್ಯ ಅಂತ ಹೇಳ್ತಿದ್ದೀರಿ. ಡಾಕ್, ನಿಮ್ಮ ವೈದ್ಯಕೀಯ ಜೀವನದಲ್ಲಿ ನಿಮಗೆ ಮರೆಯಲಾರದಂತ ಘಟನೆ ಯಾವುದು ವೈದ್ಯರಾಗಿ?
0: ಮನಸ್ಸಿಗೆ ಹತ್ತಿರವಾಗಿದೆ ಅಂದರೆ ಡ್ಯೂರಿಂಗ್ ಕೋವಿಡ್ ಪೀರಿಯಡ್ ನಾನು ಈ ಪ್ಲೇಸಲ್ಲೇ ಕೆಲಸ ಮಾಡಿದ್ದು. ಬಿಕಾಸ್ ನನಗೆ ನನ್ನ ಮೆಂಟರ್ ಹೇಳಿದರು, ನೀನು ಬೇರೆ ಕಡೆ ಬೇರೆ ಜನ ಸಿಗ್ಬೋದು, ಈ ಪ್ಲೇಸಲ್ಲಿ ನಿನಗೆ ಒಂದು ಅಪಾರ್ಚುನಿಟಿ ಇದೆ, ಇದೇ ಪ್ಲೇಸಲ್ಲೇ ನೀನು ಓದಿರೋದ್ರಿಂದ, ಇದೇ ಪ್ಲೇಸಲ್ಲಿ ಇರೋದ್ರಿಂದ ಜನರಿಗೆ

0: ಸೇವೆ ಮಾಡುವ ಒಂದು ಅಪರ್ಚುನಿಟಿ ಇದೆ ಅಂತ ಹೇಳಿದ್ದಕ್ಕೆ ಇಲ್ಲೇ ನಾನು ನನ್ನ ಪ್ರಾಕ್ಟೀಸ್ ಅನ್ನು ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾನು ಡಿಸ್ಟ್ರಿಕ್ಟ್ ಅಥಾರಿಟೀಸ್ ಮತ್ತು ಡಿಸ್ಟ್ರಿಕ್ಟ್ ಹೆಲ್ತ್ ಅಡ್ಮಿನಿಸ್ಟ್ರೇಟರ್ ಜೊತೆ ಸೇರಿ, ಅವಾಗಿನ ಡಿ ಸಿ ಡಾಕ್ಟರ್ ಸುನೀಲ್ ಕುಮಾರ್ ಅವರು ಮತ್ತು ವೈ ಎಸ್ ಪಟೇಲ್ ಅವರ ಜೊತೆ ಸೇರಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೋವಿಡ್ ಕೇರ್ ಯೂನಿಟ್ ಇನ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂತ ಹೇಳಿ ಅಲ್ಲಿ ಒಂದು 200 bed ಮಾಡಿದೀವಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಇನ್ನೂ ಅದು ಜಾಸ್ತಿ ಔಟ್ ಆಫ್ ಕಂಟ್ರೋಲ್ ಹೋಗ್ತಿದ್ದಂಗೆ ಬಿ ಎಲ್ ಡಿ ಮೆಡಿಕಲ್ ಕಾಲೇಜ್ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಅನ್ನು ರನ್ ಮಾಡಿದ್ವಿ. ಇನ್ನೂ ಮುಂದೆ ಹೋಗಿ ನೋಡುತ್ತಿದ್ದಂಗೆ ಎಲ್ಲಾ ಪ್ರೈವೇಟ್ ಹಾಸ್ಪಿಟಲ್ಸ್ಗೂ ಕೋವಿಡ್ ಕೇರಿಗೆ ಫೆಸಿಲಿಟೀಸ್ ಹಂಗೆ ಮೇಂಟೈನ್ ಮಾಡಿ ಮಾನಿಟರ್ ಮಾಡಿ ಡಿಸ್ಟ್ರಿಕ್ಟ್ ಟೀಮ್ ಜೊತೆ ನಾವು ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡಿರೋದ್ರಿಂದ ಒನ್ ಆಫ್ ದ ಬೆಸ್ಟ್ ಡಿಸ್ಟ್ರಿಕ್ಟ್ ಅಮಾಂಗ್ ಕರ್ನಾಟಕ ಆ್ಯಂಡ್ ಈವನ್ ಬೆಸ್ಟ್ ಡಿಸ್ಟ್ರಿಕ್ಟ್ ಮ್ಯಾನೇಜ್ಡ್ ಇನ್ ಪೆರಿಫರಲ್ ಡಿಸ್ಟ್ರಿಕ್ಟ್ ವೆಲ್ ಮ್ಯಾನೇಜ್ಡ್ ಅಂತ ಪ್ರಶಸ್ತಿನೂ ನಮ್ಮ ಡಿ ಸಿ ಸುನೀಲ್ ಕುಮಾರ್ ಅವರಿಗೆ ಲಭಿತು ಆ ಟೈಮಲ್ಲಿ.
1: ಕೋವಿಡ್ನಲ್ಲಿ ನೀವು ಅನೇಕ ರೋಗಿಗಳನ್ನು ಉಳಿಸಿದ ಹೆಮ್ಮೆ ನಿಮಗಿದೆ ಡಾಕ್ಟ್ರೇ. ಡಾಕ್ಟ್ರೇ, ಹೋಗ್ತಾ ಹೋಗ್ತಾ ಕೊನೆಯದಾಗಿ ನಮ್ಮ ಯುವಕರಿಗೆ ನೀವು ವೈದ್ಯರಾಗಿ ಯಾವ ಸಲಹೆಯನ್ನು?
0: ಯುವಕರಿಗೆ ದೇ ಹ್ಯಾವ್ ಟು ಬಿ ಮೋಟಿವೇಟೆಡ್ ಟು ಡೂ ಸಮಥಿಂಗ್ ಬೆಟರ್ ಫಾರ್ ದ ನೇಷನ್ ಆ್ಯಂಡ್ ಟು ದ ಸೊಸೈಟಿ. ಸೊ ಯುವಕರಿಗೆ ಮೊದಲು ಈ ಥರ ಧೂಮಪಾನದಿಂದ ದೂರ ಇರಬೇಕು. ನಾಟ್ ಓನ್ಲಿ ಸ್ಮೋಕಿಂಗ್, ಆಲ್ಕೋಹಾಲಿಸಮ್ನಿಂದ ದೂರ ಇರಬೇಕು. ಯಾಕಂದರೆ ಆಲ್ಕೋಹಾಲಿಸಮ್ನಿಂದ ವಿಪರೀತ ಅಲ್ಲ ಅವರಿಗೆ ಇಮ್ಯುನೋ ಸಪ್ರೇಷನ್ ಆಗಿ ಅಥವಾ ವೀಕ್ನೆಸ್ ಬಂದು ಅಡಾಪ್ಟ್ ಹೆಲ್ದಿ ಲೈಫ್ ಸ್ಟೈಲ್.
1: ಸರಿ ವೈದ್ಯರೆ, ಸಮಯ ಆಗ್ತಾ ಇದೆ, ನಿಮಗೆ ಸಂಪರ್ಕ ಮಾಡಬೇಕಾದ್ರೆ ಯಾವುದು ನಂಬರ್ ಹೇಳ್ತೀರಾ?
0: ಸೊ ನಮಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 355926.
1: ಪ್ರಿಯ ಕೇಳುಗರೆ, ಡಾಕ್ಟರ್ಗೆ ಸಂಪರ್ಕ ಮಾಡಬೇಕಾದ್ರೆ 355926 ಎಸ್ ಟಿ ಡಿ ಕೋಡ್ ಸಂಖ್ಯೆ ನಿಮಗೆಲ್ಲ ಗೊತ್ತಿದೆ, 08352 ಈ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ ನಮಸ್ಕಾರ ಡಾಕ್ಟರ್.
0: ನಮಸ್ಕಾರ ಮೇಡಮ್.
2: ಇದುವರೆಗೆ
3: ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ಡಾಕ್ಟರ್ ಸಂತೋಷ್ ನೇಮಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.
2: ಇವರನ್ನ ಸಂದರ್ಶಿಸಿದವರು ಸವಿತಾ ದೇಶ್ಮುಖ್,
1: ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಶ್ರೋತೃ ಬಾಂಧವರೇ, ಗ್ರಾಮೀಣಾಭಿವೃದ್ಧಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಈ ಬಗ್ಗೆ ಮಾಹಿತಿ.
2: ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ, ಹನಿ ಹನಿಗೂಡ್ರೆ

ದೇಶದಲ್ಲಿ ಬಿತ್ತನೆಯಾಗುತ್ತಿರುವ 141 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ 65 ಮಿಲಿಯನ್ ಹೆಕ್ಟೇರ್ ಅಂದರೆ 45% ಸಾಗುವಳಿ ಭೂಮಿ ಮಾತ್ರ ನೀರಾವರಿ ಸೌಲಭ್ಯ ಹೊಂದಿದೆ. ಕೇವಲ ಮಳೆಯಾಶ್ರಯದ ಕೃಷಿ ಬಹಳಷ್ಟು ಸಂದರ್ಭಗಳಲ್ಲಿ ಲಾಭದಾಯಕವಾಗಿಲ್ಲ. ಯಾಕೆಂದರೆ ಈ ಥರದ ಕೃಷಿ ಮಳೆಯೊಂದಿಗಿನ ಜೂಜು ಎಂದು ಪರಿಗಣಿತವಾಗಿದೆ. ನೀರು ಕೃಷಿಗೆ ಮೂಲಭೂತ ಆಗಿರೋದ್ರಿಂದ ನೀರಾವರಿ ಸೌಲಭ್ಯ ಯಾವುದೇ ಕೃಷಿಕನ ಆರ್ಥಿಕ ಅಭಿವೃದ್ಧಿಯಲ್ಲಿ ಬೆಂಬಲವಾಗಿ ನಿಲ್ಲುತ್ತೆ. ಈ ಕಾರಣದಿಂದ ನೀರಾವರಿ ಸೌಲಭ್ಯ ಹೊಂದಿರುವ ರೈತರು ಸಾಗುವಳಿಯಲ್ಲಿ ಹೆಚ್ಚು ಹೆಚ್ಚು ತಮ್ಮನ್ನು ತಾವು ತೊಡಗಿಸಿಕೊಂಡು ಆದಾಯ ವೃದ್ಧಿಸಿಕೊಂಡಿರುವುದನ್ನು ನಾವು ಪ್ರತಿನಿತ್ಯ ನೋಡ್ತೇವೆ. ಈ ಕಾರಣದಿಂದ 2015 ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಾರಿಗೆ ಬಂತು. ಈ ಯೋಜನೆಯ ಮುಖ್ಯ ಉದ್ದೇಶ ಸುಸ್ಥಿರ ಸುರಕ್ಷಿತ ನೀರು

ನೀರಾವರಿ ಸೌಲಭ್ಯ ಪ್ರತಿಯೊಬ್ಬ ರೈತನ ಕೃಷಿ ಭೂಮಿಗೂ ಸಿಗುವಂತೆ ನೋಡಿಕೊಳ್ಳುವುದು, ಜೊತೆಗೆ ಪ್ರತಿ ಹನಿಗೂ ಹೆಚ್ಚು ಬೆಳೆ ಈ ಯೋಜನೆಯ ಮುಖ್ಯ ಉದ್ದೇಶ. ಜಿಲ್ಲಾವಾರು ತಾಲೂಕುವಾರು ನೀರಾವರಿ ಯೋಜನೆಗಳನ್ನು ನಿರ್ಮಿಸಿ ಪ್ರತಿ ಗ್ರಾಮಕ್ಕೂ ಯೋಜನೆಯ ಲಾಭ ತಟ್ಟುವಂತೆ ಕೃಷಿ ಸಿಂಚಾಯಿ ಯೋಜನೆ ಗುರಿ ಹೊಂದಿದೆ. ಭೌತಿಕವಾಗಿ ಗುರುತಿಸಲ್ಪಟ್ಟ ಕೃಷಿ ಭೂಮಿಗೆ ನೀರಿನ ಸೌಲಭ್ಯ ಒದಗಿಸಿ ಆ ಮೂಲಕ ಸುತ್ತಲಿನ ಕೃಷಿ ಭೂಮಿಗೆ ಸೌಲಭ್ಯ ವಿಸ್ತರಿಸುವ ಗುರಿಯೊಂದಿಗೆ

ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ನೀರಿನ ಮೂಲಗಳನ್ನು ಕೇಂದ್ರೀಕರಿಸಿ ನೂತನ ತಾಂತ್ರಿಕತೆ ಮತ್ತು ವಿಧಾನಗಳನ್ನು ಬಳಸಿ ಪ್ರತಿ ಹನಿ ನೀರಿನ ಸದ್ಬಳಕೆ ಮಾಡೋದು, ನೀರು ಪೋಲಾಗದಂತೆ ಕೃಷಿ ಜಮೀನನ್ನು ತಂಪುಗೊಳಿಸಿ ಬಹುಕಾಲ ಉಪಯೋಗಕ್ಕೆ ಅಂದರೆ ಕೃಷಿಗೆ ಬರುವಂತೆ ನೋಡಿಕೊಳ್ಳೋದು, ಹನಿ ನೀರಾವರಿ ತುಂತುರು ನೀರಾವರಿ ತಂತ್ರಜ್ಞಾನಗಳನ್ನು ಬಳಸಿ ಎಷ್ಟು ಬೇಕೋ ಅಷ್ಟೇ ನೀರನ್ನು ಒಂದು ಕಾಲಕ್ಕೆ ಬಳಸಿ ನೀರಿನ ಉಳಿತಾಯ ಮಾಡೋದು, ಕೃಷಿ ಹೊಂಡಗಳ ಮೂಲಕ ಮಳೆ ನೀರನ್ನು ಸಂಗ್ರಹಿಸಿ ಕಾಯ್ದಿಟ್ಟುಕೊಳ್ಳೋದು, ಜೊತೆಗೆ ಮಳೆಯ ನೀರು ಹರಿದು ಹೋಗದಂತೆ ತಡೆಯೊಡ್ಡಿ ನೀರನ್ನು ಕೃಷಿ ಜಮೀನಿನಲ್ಲಿಯೇ ಇಂಗುವಂತೆ ನೋಡಿಕೊಂಡು ಅಂತರ್ಜಲ ಮಟ್ಟ ಹೆಚ್ಚಿಸಿಕೊಳ್ಳುವುದು. ಕೃಷಿಗೆ ನೀರೇ ಮೂಲಭೂತವಾಗಿರೋದ್ರಿಂದ ಮಳೆಯಾಶ್ರಯದ ಕೃಷಿ ಪ್ರದೇಶಗಳಲ್ಲಿ ಮಳೆಯ ನೀರಿನ ಸರಿಯಾದ ನಿರ್ವಹಣೆ ಸಂಗ್ರಹಣೆಯ ಬಗ್ಗೆ ತಿಳುವಳಿಕೆ ಮತ್ತು ಮೂಲಭೂತ ಸೌಲಭ್ಯಗಳನ್ನು ರೈತರಿಗೆ ಒದಗಿಸಿಕೊಡುವುದು, ನಗರ ಪ್ರದೇಶಗಳಲ್ಲಿ ಬಳಸಲ್ಪಟ್ಟ ನೀರನ್ನು ಶುದ್ಧೀಕರಿಸಿ ಮರುಬಳಕೆಗೆ ಅಂದರೆ ಕೃಷಿ ಉದ್ದೇಶಗಳಿಗೆ ಬಳಸುವುದು, ಜೊತೆಗೆ ನೀರಾವರಿ ಕ್ಷೇತ್ರದಲ್ಲಿ ಖಾಸಗಿ ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸುವುದು ಕೂಡ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಉದ್ದೇಶಗಳಲ್ಲಿ ಒಂದು. ಯೋಜನೆಯ ಅನುಷ್ಠಾನದಲ್ಲಿ ಕೃಷಿ ಇಲಾಖೆ, ನೀರಾವರಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ನದಿಗಳ ಅಭಿವೃದ್ಧಿ ಮತ್ತು ಪುನರುಜ್ಜೀವನ ಇಲಾಖೆ, ಜಲಶಕ್ತಿ ಇಲಾಖೆ ಹೀಗೆ ಹಲವಾರು ಇಲಾಖೆಗಳು ಈ ಯೋಜನೆಯ ಅನುಷ್ಠಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿವೆ. ಜಲಾನಯನ ಪ್ರದೇಶಗಳ ಅಭಿವೃದ್ಧಿ, ಸಣ್ಣ ಸಣ್ಣ ನೀರಾವರಿ ಘಟಕಗಳ ನಿರ್ಮಾಣ, ಜಲಸಂಗ್ರಹಣಾ ಕೇಂದ್ರಗಳ ದುರಸ್ತಿ ಮತ್ತು ನಿರ್ವಹಣೆ ಮತ್ತು ಅಂತರ್ಜಲ ಮಟ್ಟ ಹೆಚ್ಚು ಮಾಡಲು ಕಾರ್ಯಗತಗೊಳಿಸಬಹುದಾದ ತುರ್ತು ಯೋಜನೆಗಳು, ಈ ಎಲ್ಲವನ್ನ ಇಲಾಖೆಗಳು ತಮ್ಮ ಕಾರ್ಯಸೂಚನೆಯಲ್ಲಿ ಹೊಂದಿವೆ. 60,000 ಕೋಟಿ ರೂಪಾಯಿಗಳ ಆರ್ಥಿಕ ಯೋಜನೆಯೊಂದಿಗೆ 2015-2020 ಹಲವಾರು ಕೃಷಿ ನೀರಾವರಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಯಿತು. ಈಗ 2021-2026 93,068 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಗೆ ಸಮ್ಮತಿ ನೀಡಲಾಗಿದ್ದು, ಇದರಲ್ಲಿ 37,454 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ನೀಡಲಿದೆ. 2021-2026 ಅವಧಿಯಲ್ಲಿ 13.88 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಗುರಿ ಹೊಂದಲಾಗಿದೆ. ಈಗಾಗಲೇ ಚಾಲ್ತಿಯಲ್ಲಿರುವ 60 ಯೋಜನೆಗಳು ಸುಮಾರು 30.23 ಲಕ್ಷ ಹೆಕ್ಟರ್ನಷ್ಟು ಅಚ್ಚುಕಟ್ಟು ಪ್ರದೇಶಗಳ ಅಭಿವೃದ್ಧಿಗೆ ಮೀಸಲಿದ್ದು ಆ ಯೋಜನೆಗಳು ಮುಂದುವರೆಯಲಿವೆ. ಒಟ್ಟಾರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಮೂಲಕ ಪ್ರತಿ ಕೃಷಿಯೋಗ್ಯ ಭೂಮಿಗೂ ನೀರಿನ ಸೌಲಭ್ಯ ದೊರಕಬೇಕು, ಆ ಮೂಲಕ ಪ್ರತಿ ಕೃಷಿಕನೂ ಕೇವಲ ಮೋಡ ನಂಬಿ ಬದುಕು ಸಾಗಿಸದೆ ತನ್ನದೇ ಸುಸ್ಥಿರ ಸುರಕ್ಷಿತ ಕೃಷಿ ಮಾಡಬೇಕೆಂಬುದು ಘನ ಸರ್ಕಾರದ ಆಶಯ. ಈಗಾಗಲೇ ಕೃಷಿ ಹೊಂಡ ನಿರ್ಮಾಣ, ಹನಿ ನೀರಾವರಿ, ತುಂತುರು ನೀರಾವರಿ ಸೌಲಭ್ಯ, ಈ ಎಲ್ಲದಕ್ಕೂ ಸಂಬಂಧಪಟ್ಟ ಇಲಾಖೆಗಳು ರೈತರಿಗೆ ನೆರವು ನೀಡ್ತಾ ಇವೆ. ಈ ನೆರವಿನ ಲಾಭ ಪಡೆದುಕೊಂಡು ಪ್ರಗತಿ ಪಥದತ್ತ ಸಾಗಲು ರೈತ ಮಿತ್ರರಿಗೆ ಸಾಕಷ್ಟು ಅವಕಾಶಗಳಿವೆ.

ಗ್ರಾಮೀಣಾಭಿವೃದ್ಧಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಈ ಬಗ್ಗೆ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಅರುಣ್ ನಾಯಕ್.

0: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಸಮಯ 1:10. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟ್ರಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ವಿಷಯದಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲಾ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಸಕಾರಾತ್ಮಕ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುತ್ತಿದೆ. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ, ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ, ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು ಎಂದು ನೀತಿ ಆಯೋಗ ತಿಳಿಸಿದೆ. ಕೇಂದ್ರ ಸರ್ಕಾರ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನು ಮನ್ನಾ ಮಾಡಿದೆ. ಶೇಕಡಾ 25, 25, 27 ಮತ್ತು 30 ಎಥನಾಲ್ ಬೆರೆಸಿದ ಪೆಟ್ರೋಲ್ ಅನ್ನು ಕೇಂದ್ರ ಅಬಕಾರಿ ಸುಂಕದಿಂದ ವಿನಾಯಿತಿ ನೀಡಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಎಲ್ಲಾ 4 ಇಂಧನ ಶ್ರೇಣಿಗಳು ಈಗ ಶೂನ್ಯ ಅಬಕಾರಿ ಸುಂಕವನ್ನು ಹೊಂದಿರುತ್ತವೆ. ಆಮದು ಮಾಡಿಕೊಂಡ ಕಚ್ಚಾ ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು, ಇಂಗಾಲದ ಹೊರಸೂಸುವಿಕೆಯನ್ನು ತಗ್ಗಿಸಲು ಮತ್ತು ದೇಶೀಯವಾಗಿ ಉತ್ಪಾದಿಸುವ ಎಥನಾಲ್ಗೆ ಬೇಡಿಕೆಯನ್ನು ಹೆಚ್ಚಿಸಲು ಪ್ರಯತ್ನಿಸುವ ಭಾರತದ ಎಥನಾಲ್ ಮಿಶ್ರಿತ ಕಾರ್ಯಕ್ರಮವನ್ನು ಬಲಪಡಿಸುವ ಗುರಿಯನ್ನು ಈ ಕ್ರಮ ಹೊಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ರೈತರ ಕಲ್ಯಾಣವು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ. ಅವರ ಜೀವನವನ್ನು ಸಾಧ್ಯವಾದಷ್ಟು ಸುಲಭಗೊಳಿಸಲು ಯಾವುದೇ ಅವಕಾಶವನ್ನು ಬಿಡುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ

0: ಅವರು, ರೈತರು ದೇಶದ ಆಹಾರ ಭದ್ರತೆ, ಪೋಷಣೆ ಮತ್ತು ಸಮೃದ್ಧಿಯ ಮೂಲಾಧಾರ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಬೆಳೆ ವಿಮಾ ಯೋಜನೆಯು ರೈತರ ಆಧಾರವನ್ನು ರಕ್ಷಿಸುವುದಲ್ಲದೆ ಕೃಷಿ ವಲಯವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದರು. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರು ಕೃಷಿಗಾಗಿ ಸೌರಶಕ್ತಿಯ ಪ್ರವೇಶವನ್ನು ಪಡೆದಿದ್ದಾರೆ ಮತ್ತು ಸಂಬಂಧಿತ ವೆಚ್ಚಗಳನ್ನು ಸಹ ಕಡಿಮೆ ಮಾಡಿದ್ದಾರೆ ಎಂದು ಅವರು ಹೇಳಿದರು. ಕೃಷಿ ಮತ್ತು ಇತರ ಅಗತ್ಯಗಳಿಗಾಗಿ ಕಡಿಮೆ ಬಡ್ಡಿದರದಲ್ಲಿ ಸಾಲಗಳನ್ನು ಸುಲಭವಾಗಿ ಪಡೆಯಲು ಅನುವು ಮಾಡಿಕೊಡುವ ಮೂಲಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರು, ಜಾನುವಾರು ಸಾಕಾಣೆದಾರರು ಮತ್ತು ಮೀನುಗಾರರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಎಂದರು. ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಸರ್ಕಾರದ ಬೀಜದಿಂದ ಮಾರುಕಟ್ಟೆಗೆ ಉಪಕ್ರಮವು ಹೆಚ್ಚು ಪರಿಣಾಮಕಾರಿಯಾಗಿದೆ. ಡ್ರೋನ್ಗಳು ಮಣ್ಣಿನ ಆರೋಗ್ಯ ಕಾರ್ಡ್ಗಳು ಮತ್ತು ನೈಸರ್ಗಿಕ ಗೊಬ್ಬರಗಳಿಗೆ ಸಂಬಂಧಿಸಿದ ರೈತರ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತಿವೆ. ದೇಶಾದ್ಯಂತ ರೈತರಿಗೆ ಆಧುನಿಕ ಕೃಷಿ ಸೌಲಭ್ಯಗಳನ್ನು ಒದಗಿಸುವತ್ತ ಸರ್ಕಾರ ನಿರಂತರವಾಗಿ ಗಮನಹರಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ಕುರಿತು ಒಂದು ವರದಿ.
1: ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಕೃಷಿಯು ರೈತರ ಕಲ್ಯಾಣದ ದೃಷ್ಟಿಕೋನದಿಂದ ಸಂಪೂರ್ಣವಾಗಿ ರಚನಾತ್ಮಕವಾಗಿ ಬದಲಾಗಿದೆ. ಬೀಜದಿಂದ ಮಾರುಕಟ್ಟೆಯವರೆಗೆ ಎಂಬ ಉಪಕ್ರಮದ ಮೂಲಕ ಸಮಗ್ರ ಸಬಲೀಕರಣವನ್ನು ಖಚಿತಪಡಿಸಿಕೊಳ್ಳುವ ಜೊತೆಗೆ ಸರ್ಕಾರ ಅನ್ನದಾತನನ್ನು ದೇಶದ ಆರ್ಥಿಕತೆಯ ಸಂಪೂರ್ಣ ಕೇಂದ್ರದಲ್ಲಿ ಇರಿಸಿದೆ. ಸರ್ಕಾರದ ಉಪಕ್ರಮಗಳು ರೈತರಿಗೆ ತಮ್ಮ ಭೂಮಿಯಲ್ಲಿ ತಕ್ಷಣವೇ ಮರುಹೂಡಿಕೆ ಮಾಡಲು ಆರ್ಥಿಕ ಘನತೆಯನ್ನು ನೀಡುತ್ತದೆ. ಡಿಜಿಟಲ್ ಇ ಮಾರುಕಟ್ಟೆಗಳ ಮೂಲಕ ಪೂರೈಕೆ ಸರಪಳಿಗಳನ್ನು ಸುವ್ಯವಸ್ಥಿತಗೊಳಿಸುವ, ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ಪ್ರಭೇದಗಳನ್ನು ವಿಸ್ತರಿಸುವುದು ಮತ್ತು ಸುಧಾರಿತ ವೈಜ್ಞಾನಿಕ ದತ್ತಾಂಶವನ್ನು ಸದುಪಯೋಗಪಡಿಸಿಕೊಳ್ಳುವುದು ರೈತರ ಸ್ವಾವಲಂಬಿ, ಜಾಗತಿಕವಾಗಿ ಸ್ಪರ್ಧಾತ್ಮಕ ಪೀಳಿಗೆಯನ್ನಾಗಿ ರೂಪಿಸಿದೆ. ಮಣ್ಣಿನ ಆರೋಗ್ಯ ಕಾರ್ಡ್ಗಳು ಮತ್ತು ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ಪ್ರಭೇದಗಳು ಸೇರಿದಂತೆ ಸುಧಾರಿತ ವೈಜ್ಞಾನಿಕ ಪರಿಕರಗಳು ಇಳುವರಿಯನ್ನು ಹೆಚ್ಚಿಸಿದೆ. ಪಿಎಂಎಫ್ಬಿವೈ ಮತ್ತು ಪಿಎಂ ಮತ್ಸ್ಯ ಸಂಪದ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಮೂಲಕ ಕ್ಷಿಪ್ರ ವಿಕಸನವು ವಿಕಸಿತ ಭಾರತದ ಪ್ರಯಾಣದತ್ತ ರೈತರು ಸಕ್ರಿಯವಾಗಿ ತೊಡಗಿರುವುದನ್ನು ಪ್ರತಿಬಿಂಬಿಸುತ್ತದೆ.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ನ ವಿವಿಧ ಸ್ಥಳಗಳ ಮೇಲೆ ಅಮೆರಿಕ ನಿನ್ನೆ ರಾತ್ರಿ ಮತ್ತೊಂದು ಸುತ್ತಿನ ದಾಳಿಗಳನ್ನು ನಡೆಸಿದೆ. ಇರಾನ್ನ ಆಕ್ರಮಣಶೀಲತೆಗೆ ಪ್ರತಿಕ್ರಿಯೆಯಾಗಿ ಈ ದಾಳಿಗಳು ನಡೆದಿವೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ಯುದ್ಧವನ್ನು ಕೊನೆಗೊಳಿಸಲು ಮಾತುಕತೆಗಳನ್ನು ಪುನರುಜ್ಜೀವನಗೊಳಿಸುವ ಪ್ರಯತ್ನಗಳ ಹೊರತಾಗಿಯೂ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚಿದೆ. ಅಮೆರಿಕದ ಸೇನಾ ನೆಲೆಗಳನ್ನು ಹೊಂದಿರುವ ಬಹ್ರೇನ್, ಕುವೈತ್ ಮತ್ತು ಜೋರ್ಡಾನ್ ಮೇಲೆ ಇರಾನ್ ದಾಳಿಗಳನ್ನು ಪ್ರಾರಂಭಿಸಿದ ಕೆಲವೇ ಗಂಟೆಗಳಲ್ಲಿ ಅಮೆರಿಕದಿಂದ ಪ್ರತಿದಾಳಿ ನಡೆದಿದೆ. ಇರಾನ್ನ ದಕ್ಷಿಣದಲ್ಲಿರುವ ಅಬ್ಬಾಸ್, ಸಿರಿಕ್, ಮಿನಾ ಮತ್ತು ಕೆಶ್ಮ್ ದ್ವೀಪಗಳಲ್ಲಿ ಸ್ಫೋಟಗಳು ಸಂಭವಿಸಿವೆ ಎಂದು ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಇನ್ನೊಂದೆಡೆ ಬೆದರಿಕೆಗಳು ಮತ್ತು ಒತ್ತಡದಲ್ಲಿ ಇರಾನ್ ಮಾತುಕತೆ ನಡೆಸುವುದಿಲ್ಲ ಎಂದು ವಿಶ್ವಸಂಸ್ಥೆಗೆ ಇರಾನ್ ರಾಯಭಾರಿ ಹೇಳಿದ್ದಾರೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದು ರಾತ್ರಿ ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಜ್ಟೇಕಾದಲ್ಲಿ ಆರಂಭವಾಗಲಿದ್ದು, ಪ್ರಪಂಚದಾದ್ಯಂತ ಕ್ರೀಡಾಭಿಮಾನಿಗಳು ಒಂದು ತಿಂಗಳ ಕಾಲ ನಡೆಯುವ ಫುಟ್ಬಾಲ್ ಪ್ರದರ್ಶನಕ್ಕಾಗಿ ಸಜ್ಜಾಗಿದ್ದಾರೆ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಪ್ರಾರಂಭವಾಗಲಿದೆ. ಪಂದ್ಯಾವಳಿ July 19 ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ 48 ತಂಡಗಳು ಭಾಗವಹಿಸುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಸ್ಟಾರ್ ಶೆಟ್ಲರ್ ಪಿವಿ ಸಿಂಧು ಭಾರತದವರೇ ಆದ ಇಶಾರಾಣಿ ಬರುವ ಅವರನ್ನು ಎದುರಿಸಲಿದ್ದಾರೆ.

0: ತನ್ವಿ ಶರ್ಮಾ ಅವರು ಭಾರತದವರೇ ಆದ ಮಾಳವಿಕಾ ಬನ್ಸುದ್ ಅವರೊಂದಿಗೆ ಸೆಣಸಲಿದ್ದಾರೆ. ನಿನ್ನೆ ನಡೆದ ಮೊದಲ ಸುತ್ತಿನ ಪಂದ್ಯದಲ್ಲಿ ಪಿವಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಇನೇಸ್ ಕ್ಯಾಸ್ಟಿಲೊ ಅವರನ್ನು 21-13 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪೇಯ ಚಿಯು ಪಿನ್ ಚಿಯಾನ್ ವಿರುದ್ಧ 21-12 22-20 ಅಂತರಗಳಲ್ಲಿ ಜಯ ಗಳಿಸಿದ್ದಾರೆ. ಭಾರತೀಯ ಕ್ರೀಡಾಪಟುಗಳ ಸಾಧನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದು ಒಲಿಂಪಿಕ್ಸ್ನಲ್ಲಿ ಮಹತ್ವಾಕಾಂಕ್ಷಿ ಗುರಿಗಳನ್ನು ಹೊಂದುವಂತೆ ಕರೆ ನೀಡಿದ್ದಾರೆ. ಭಾರತದ ಯುವಜನರು ಕ್ರೀಡಾ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿದ್ದು ಅವರ ಪ್ರದರ್ಶನ ದಿನದಿಂದ ದಿನಕ್ಕೆ ಉತ್ತಮವಾಗುತ್ತಿದೆ ಎಂದು ಅವರು ಹೇಳಿದರು. ವೃತ್ತಿಪರ ಕ್ರೀಡಾ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿ ಭಾರತ ಹೊರಹೊಮ್ಮುತ್ತಿದೆ. ಜಾಗತಿಕ ಕ್ರೀಡಾ ಕ್ಷೇತ್ರದಲ್ಲಿ ದೇಶದ ಸ್ಥಾನಮಾನ ಇನ್ನಷ್ಟು ಬಲಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಒಲಿಂಪಿಕ್ಸ್ಗೆ ಸಂಬಂಧಿಸಿದ ಸಿದ್ಧತೆಗಳು ಭಾರತದ ಆಶೋತ್ತರ ಪ್ರತಿಬಿಂಬವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯವು 2024 ಮತ್ತು 2025 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಸಂಗೀತ, ನೃತ್ಯ, ರಂಗಭೂಮಿ, ಸಾಂಪ್ರದಾಯಿಕ, ಜಾನಪದ, ಬುಡಕಟ್ಟು ಕಲೆ ಹಾಗೂ ಗೊಂಬೆಯಾಟ ಸೇರಿದಂತೆ ವಿವಿಧ ಪ್ರದರ್ಶನ ಕಲಾ ಕ್ಷೇತ್ರಗಳಿಗೆ ಸಂಬಂಧಿಸಿದ ಒಟ್ಟು 108 ಕಲಾವಿದರನ್ನು 2024 ಮತ್ತು 2025 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಅಕಾಡೆಮಿ ಆಯ್ಕೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ

ಸಿದ್ದ ಶ್ರೀರಾಮ್ ಅವರ ಸ್ವರದಲ್ಲಿ ಸಖತ್ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಮುಂದಿನ ಗೀತೆ ಮುಡಿ ಬರ್ತಾ ಇದೆ, ನಿನ್ನ ಸನಿಹಕ್ಕೆ ಈ ಚಿತ್ರದ ಹಾಡು.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ 15ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ಎಲ್ ರತ್ನ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.
4: ಆ ಕೃತವರ್ಣನ ಶಾಪದಿಂದ ಅಲ್ಲಿಂದ ಮುಂದಕ್ಕೆ ಯಾವ ಜೀವಿಗಳು ಕೂಡ ಆ ಸರೋವರದ ನೀರನ್ನು ಕುಡಿಯೋದಕ್ಕೆ ಹೆದರ್ತಾ ಇತ್ತು. ನಾನು ಹುಲಿಯಾಗ್ಬಿಡ್ತೀನಿ ಅಂತ. ಆದರೆ ಹೆಣ್ಣಾಗಿದ್ದಂತಹ ಆ ಕುದುರೆ ಆ ಸರೋವರಕ್ಕೆ ಬಂದು ಆ ನೀರನ್ನು ಕುಡಿಯೋಣ, ಅದು ತತ್ಕ್ಷಣವೇ ಹುಲಿಯಾಗಿಬಿಟ್ಟಿದೆ. ಆವಾಗ ಅರ್ಜುನನಿಗೆ ಬಹಳ ಚಿಂತೆಯಾಗ್ಬಿಡ್ತು. ಕೃಷ್ಣ, ಈಗ ನೀನೇ ಇದನ್ನು ಪರಿಹಾರ ಮಾಡಬೇಕು ಅಂತೇಳಿ ಭಕ್ತಿಯಿಂದ ಕೃಷ್ಣ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ.

ಅಂದ್ರೆ ನಿನ್ನೆ ಹೆಸರು ನಾರಾಯಣ ಅಂತ, ಆದ್ದರಿಂದ ತನ್ನ ಪಾತಕ ಕೋಟಿಯಿಂದ ಅವನು ತನ್ನನ್ನು ಪರಿಹಾರ ಮಾಡಿಕೊಂಡ. ನಿನ್ನನ್ನೇ ನಂಬಿರುವಂತಹ ನಿನ್ನ ಸೇವಕರಿಗೆ ಯಾವತ್ತಾರೂ ಭಯವಿದೆಯಪ್ಪ, ಆದ್ದರಿಂದ ಈ ಭೀತಿಯಿಂದ ನೀನು ಈಗ ನನ್ನನ್ನು ಬಿಡಿಸಬೇಕು ಅಂತ ಹೇಳಿಬಿಟ್ಟು ನರಹರಿಯ ನಾಮಂಗಳಂ ವಾಚಿಸಿದನು ಅಂತ. ಜೈಮಿನಿ ಭಾರತದ ಮೂಲದಲ್ಲೂ ಕೂಡ ನರಸಿಂಹನ ಸ್ಮರಣೆಯನ್ನು ಮಾಡಿದ ಅಂತ ಹೇಳಿದ್ದಾರೆ. ಆದ್ದರಿಂದ ಆ ನರಸಿಂಹಾವತಾರದ ಅವನ ನಾಮಗಳನ್ನು, ಅವನ ಅದ್ಭುತ ಲೀಲೆಗಳನ್ನೆಲ್ಲ ಅವನು ಆ ಸಂದರ್ಭದಲ್ಲಿ ನೆನೆದಿದ್ದಾನೆ. ಹೀಗೆ ಅರ್ಜುನನಿಗೆ ಮಹಾಭಯವಾದಾಗ ಪರಮಾತ್ಮನನ್ನು ಸ್ಮರಣೆ ಮಾಡಿದ್ದನಲ್ಲ, ಆ ಕೂಡಲೇ ಪರಮಾತ್ಮನ ಅನುಗ್ರಹವಾಯಿತು.

ಹೀಗೆ ಅರ್ಜುನ, ನರಹರೇ ನಮ್ಮ ಆಪತ್ತನ್ನು ಪರಿಹಾರ ಮಾಡು, ಭಯವನ್ನು ಪರಿಹಾರ ಮಾಡು ಅಂತ ಪ್ರಾರ್ಥನೆ ಮಾಡೋಣ. ಹುಲಿಯ ಆಕಾರವನ್ನು ಹೊಂದಿದ್ದಂತಹ ಕುದುರೆ ಕುದುರೆಯ ಅಶ್ವಾಕಾರವನ್ನೇ ಪುನಃ ಪಡ್ಕೊಂಡ್ಬಿಟ್ಟಿದೆ. ಆ ಸಂದರ್ಭದಲ್ಲಿ ಜೈಮಿನಿಗಳು ಜೈಮೇಜನಿಗೆ ಹೇಳ್ತಾ ಇದ್ದಾರೆ, ಅಲ್ಲಪ್ಪ ಪಾಂಡವರಿಗೆ ಆಪತ್ತಿನಿಂದ ಭೀತಿ ಅನ್ನೋದು ಎಲ್ಲಿಂದ ಇದೆಯಪ್ಪ? ಯಾಕೆಂತಂದರೆ ಮುರರಿಪು ಕೃಷ್ಣ ಯಾವತ್ತೂ ಕೂಡ ತನ್ನ ಭಕ್ತರ ಭಂಗವನ್ನು ಸಹಿಸುವವನಲ್ಲ, ಅವನು ಸಹಿಸಿಕೊಳ್ಳೋದಿಲ್ಲ. ಆದ್ದರಿಂದ ಖಂಡಿತವಾಗಿಯೂ ಕೂಡ ಪಾಂಡವರಿಗೆ ಆಪತ್ತೆಲ್ಲ ಪರಿಹಾರವಾಗುತ್ತೆ ಅಂತ ಈ ರೀತಿಯಾಗಿ ಸೈನಿಕರೆಲ್ಲರೂ ಕೂಡ ಆ ಭಗವಂತನನ್ನು ಕೊಂಡಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಜೈಮಿನಿಗಳು ಹೇಳ್ತಾ ಇದ್ದಾರೆ, ಈ ಕುದುರೆ ಹೆಣ್ಗುದುರೆಯಾಗಿ ಹುಲಿಯಾಗಿ ಪುನಃ ಕುದುರೆ ಆಯಿತಲ್ಲ, ಇದು ಒಂದು ನಾಟಕದ ದೃಶ್ಯದಂತೆ ಆಯಿತು.

ಇದೊಂದು ನಾಟಕೀಯವಾದಂತಹ ಬೆಳವಣಿಗೆ ಆಯಿತು ಅಂತ. ಆ ನಾಟಕದಲ್ಲಿ ಪಾತ್ರ ಮಾಡೋನು ಒಂದೊಂದು ಪಾತ್ರವನ್ನು ಮಾಡ್ತಾ ಕಡೆಗೆ ತನ್ನ ನಿಜ ರೂಪದಲ್ಲೇ ಎಲ್ಲ ಪಾತ್ರದ ವೇಷವನ್ನು ಕಳಚುವಂತೆ ಕುದುರೆ ಹೆಣ್ಣುಗುದುರೆಯಾಯಿತು, ಹುಲಿಯಾಯಿತು, ಮತ್ತೆ ಆ ಅಶ್ವಮೇಧದ ಕುದುರೆಯಾಗಿ ಮಾಮೂಲಾಗಿ ಅವನ ಮುಂದೆ ನಿಂತುಕೊಳ್ತು. ಇದೆಲ್ಲವೂ ಕೂಡ ಕೃಷ್ಣನ ಅನುಗ್ರಹ ಅಂಥೇಳಿ ಆ ಪರಮಾತ್ಮನನ್ನ ಎಲ್ಲ ಜನಗಳು ಕೂಡ ಹೊಗಳಿದ್ದಾರೆ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ಉತ್ಸಾಹದಿಂದ ಆ ಪಾಳೆಯದಲ್ಲಿ ವಾದ್ಯಗಳನ್ನು ಬಾರಿಸ್ತಾ ಇದ್ದಾರೆ. ಹೀಗೆ ಭಗವಂತನ ಅನುಗ್ರಹದಿಂದ ಕುದುರೆಗೆ ಬಂದಂತಹ ಆಪತ್ತೆಲ್ಲ ಪರಿಹಾರ ಆಗ್ಬಿಟ್ಟು ಆ ಪಾಂಡವರಿಗೆಲ್ಲ ಬಹಳ ಸಂತೋಷವಾಗಿದೆ.

ಭಗವಂತನಿಗೆ ಭಕ್ತರಕ್ಷಾ ವ್ಯಸನಿ ಅಂತ ಬಿರುದು, ಭಕ್ತರನ್ನು ಕಾಪಾಡುವುದೇ ಅವನ ವ್ಯಸನ ಉದ್ಯೋಗ ಅಂತ. ಅದನ್ನೇ ಎಲ್ಲ ಸೈನಿಕರು ಕೂಡ ಕೃಷ್ಣ ಪರಮಾತ್ಮನ ಇದಾನಲ್ಲ, ಅವನಿಗೆ ಪಾಂಡವರಿಗೆ ಬಂದಂತಹ ಎಲ್ಲ ಆಪತ್ತನ್ನು ಪರಿಹಾರ ಮಾಡುವುದೇ ಅವನ ಪ್ರಧಾನ ಕಾರ್ಯವಾಗಿದೆ ಕಾಣುತ್ತೆ. ಇಲ್ಲದಿದ್ರೆ ಹೀಗೆ ತನಗೆ ತಾನೇ ಹುಲಿಯಾಗಿದ್ದ ಈ ಕುದುರೆ ತಾನೇ ತಾನಾಗಿ ಮತ್ತೆ ಕುದುರೆಯ ರೂಪವನ್ನು ತಾಳೋದು ಅಂತಂದ್ರೆ ಭಗವದ್ ಅನುಗ್ರಹವೇ ಸರಿ ಅಂತ ಹೇಳಿ ಪುನಃ ಪುನಃ ಭಗವಂತನನ್ನ ಹೊಗಳತಾ ಇದ್ದಾರೆ. ಹೀಗೆ ಆ ಪಾರಿಪ್ಲವ ದೇಶದಿಂದ ಆ ಕುದುರೆ ಮುಂದಕ್ಕೆ ನಡೀತಾ ಇದೆ. ಕುದುರೆಯ ಹಿಂದೆಯೇ ಎಲ್ಲ ಸೈನಿಕರ ಜೊತೆಯಲ್ಲಿ ಅರ್ಜುನನು ಕೂಡ ಪ್ರಯಾಣ ಮಾಡ್ತಾ ಇದ್ದಾನೆ.

ಆ ಸೈನ್ಯ ಮುಂದಕ್ಕೆ ಹೋಗ್ತಾ ಇದ್ರೆ ಮುಂದ್ಗಡೆ ಸೈನ್ಯ ಹೋದಾಗ ಭೂಮಿ ಕುಗ್ಗತ್ತೆ ಕಾಣತ್ತೆ, ಹಿಂದ್ಗಡೆ ಸೈನ್ಯ ಹೋದಾಗ ಪುನಃ ಏಳತ್ತೆ ಕಾಣತ್ತೆ ಅನ್ನೋ ಹಾಗೆ ಅಷ್ಟು ದೊಡ್ಡ ಚತುರಂಗ ಸೈನ್ಯ ಆ ಪಾರಿಪ್ಲವ ದೇಶದಿಂದ ಮುಂದಕ್ಕೆ ಮುಂದಕ್ಕೆ ನಡೀತಾ ಇದೆ. ಹಾಗೆ ನಡೀತಾ ನಡೀತಾ ವನಿತಾಮಯದ ರಾಜ್ಯದ ಒಳಸೀಮೆಗೆ ಉತ್ಸಾಹದಿಂದ ಪ್ರವೇಶ ಮಾಡಿಬಿಟ್ಟಿದೆ. ಒಂದು ಹೆಂಗಸರದ್ದೇ ರಾಜ್ಯ ಆ ಪ್ರಮೀಳಾ ರಾಜ್ಯ ಅಂತ ಲೋಕದಲ್ಲೂ ಕೂಡ ಇವತ್ತು ತಮಾಷೆ ಮಾಡ್ತಾರೆ. ಆ ಪ್ರಮೀಳೆ ಎಂಬ ಒಬ್ಬ ರಾಣಿ ಹೆಂಗಸರಿಗೆ ಅಧಿಪತ್ನಿಯಾಗಿದ್ದಾಳೆ. ಅಂತಹ ಒಂದು ಪ್ರಮಿಳೆಯ ರಾಜ್ಯಕ್ಕೆ ಈ ಕುದುರೆ ಪ್ರವೇಶ ಮಾಡಿದೆ. ಇಲ್ಲಿ ಕವಿ ಹೆಂಗಸರ ರಾಜ್ಯ ಅಂದರೆ ಹೇಗಿರಬಹುದು, ಅಲ್ಲಿ ಹೆಂಗಸರದ್ದೇ ಎಲ್ಲ ಆಧಿಪತ್ಯ ಅಂತಂದರೆ ಹೆಂಗಸರ ಒಂದು ನಡವಳಿಕೆ ಹೇಗಿರುತ್ತೆ, ಅವರ ಒಂದು ಸ್ವಭಾವ ಹೇಗಿರುತ್ತೆ ಅನ್ನೋದನ್ನು ಕಲ್ಪನೆಯಿಂದ ಬಹಳ ಸುಂದರವಾಗಿ ತಾನೇ ಒಂದು ಕಲ್ಪಿಸಿಕೊಟ್ಟಿದೆ. ಸ್ತ್ರೀ ರಾಜ್ಯ ಅಂದರೆ ಬಹುಶಃ ಹೀಗಿರುತ್ತೆ ಅಂತ ಅದು ಕವಿ ನಾಲ್ಕಾರು ಪದ್ಯಗಳಲ್ಲಿ ಬಹಳ ಸುಂದರವಾಗಿ ಆ ಸ್ತ್ರೀ ರಾಜ್ಯವನ್ನು ವರ್ಣನೆ ಮಾಡಿದ್ದಾನೆ.

ಹೆಂಗಸರದ್ದೇ ರಾಜ್ಯ ಅಂದಾಗ ಅಲ್ಲಿ ಹೆಂಗಸರು ತುಂಬ ಸ್ವಚ್ಛಂದ ಪ್ರವೃತ್ತಿಯರಾಗಿರ್ತಾರೆ. ಅವರಿಗೆ ವಿಶೇಷವಾಗಿ ಎಲ್ಲ ಕಲೆಗಳಲ್ಲೂ ಎಲ್ಲ ರೀತಿಯ ಪಾವೀಣ್ಯತೆ ಇರುತ್ತೆ ಅವರಿಗೆ. ಅವರು ಭೋಗಾಸಕ್ತರಾಗಿರಬಹುದು. ಅಂತಹ ಒಂದು ಹೆಂಗಸ ರಾಜ್ಯದಲ್ಲಿ ಹೆಂಗಸೇ ಆ ರಾಜ್ಯವನ್ನು ಆಳುವಂತಹ ಒಬ್ಬ ರಾಣಿಯಾಗಿರಬೇಕು ಹೊರತು ಗಂಡಸರ ಆಧಿಪತ್ಯವನ್ನು ಅವರು ಒಪ್ಪೋದಿಲ್ಲ. ಹಾಗಾಗಿಬಿಟ್ಟು ಅಲ್ಲೇ ಒಬ್ಬ ಹೆಂಗಸಳೆ ಆ ರಾಜ್ಯವನ್ನು ಆಳ್ತಾ ಇದ್ದಾಳೆ. ಅವಳ ಒಂದು ಆಧಿಪತ್ಯದ ಅಡಿಯಲ್ಲಿ ಇವರೆಲ್ಲರೂ ಕೂಡ ಅಲ್ಲಿ ಬಾಳ್ತಾ ಇದ್ದಾರೆ. ಹಾಗಾದರೆ ಅಲ್ಲಿ ಪುರುಷರ ಪ್ರವೇಶವೇ ಇಲ್ಲವೇ ಅಂತಂದರೆ ಅಲ್ಲಿ ಪುರುಷರು

ಅಲ್ಲಿಗೆ ಯಾವುದೇ ಒಬ್ಬ ಪುರುಷನು ಹೋದರೂ ಕೂಡ ಅವನು ಜೀವಿತವಾಗಿ ಜೀವಂತವಾಗಿ ಹೊರಗೆ ಬರೋಕ್ಕಾಗೋದಿಲ್ಲ. ಅಲ್ಲಿರುವಂಥ ಹೆಂಗಸರು ಅವನನ್ನು ಜೀವಂತವಾಗಿ ಹೋಗೋದಕ್ಕೆ ಬಿಡೋದೇ ಇಲ್ಲ. ತಮ್ಮ ಒಂದು ವಿಶೇಷವಾದಂತಹ ಸೌಂದರ್ಯದಿಂದ, ಮರುಳು ಮಾತುಗಳಿಂದ ಅವನನ್ನು ತಮ್ಮ ಒಂದು ಸ್ವಾಧೀನಕ್ಕೆ ತೆಗೆದುಕೊಂಡು ಅವನ ಜೊತೆಯಲ್ಲಿ ವಿಶೇಷವಾದಂತಹ ಒಂದು ಆನಂದವನ್ನು ಅನುಭವಿಸ್ಬಿಟ್ಟು ಅವನನ್ನು ಜೀವಂತವಾಗಿ ಹಿಂತಿರುಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇನ್ನೂ ಕೆಲವು ವಿಶೇಷ ಸ್ತ್ರೀರಾಜ್ಯದಲ್ಲಿ ಹೀಗಿರಬಹುದು ಅಂತ ಇಲ್ಲಿ ನಾವು ಗಮನಿಸಬೇಕಾಗಿದೆ. ಅಂದರೆ ಸ್ತ್ರೀಯರ ರಾಜ್ಯವಿತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಕವಿ ತನ್ನ ಕಲ್ಪನೆಯಿಂದ ಸ್ತ್ರೀರಾಜ್ಯವಿದ್ದರೆ ಬಹುಶಃ ಹೀಗಿರಬಹುದು ಅಂತ ಹೇಳ್ಬಿಟ್ಟು ತನ್ನ ಒಂದು ಕಲ್ಪನೆಯನ್ನು ನಮ್ಮ ಮುಂದಿಡ್ತಾ ಇದ್ದಾನೆ.

ಅಲ್ಲಿಗೆ ಹೋದಂತಹ ಯಾವನೇ ಒಬ್ಬ ಪುರುಷನಾದರೂ ಕೂಡ ಆ ಸ್ತ್ರೀಯರ ಒಂದು ಪಾಶಕ್ಕೆ ಸಿಕ್ಕಾಕೊಂಡ್ಬಿಡ್ತಾನೆ. ಆ ಸ್ತ್ರೀಯರು ಆ ರೀತಿ ಅವನ ಜೊತೆಯಲ್ಲಿ ವಿಶೇಷವಾಗಿ ರಮಿಸ್ತಾರೆ. ಬಹಳ ಸುಂದರಿಯರಾದಂತಹ ಸ್ತ್ರೀಯರು ನಾನಾ ರೀತಿಯಿಂದ ಅವನನ್ನು ಸಂತೋಷಪಡಿಸ್ತಾರೆ. ಅಷ್ಟೇ ಅಲ್ಲ, ಅವರು ಚಿನ್ನದ ಬಟ್ಟಲಿನಲ್ಲಿ ಒಳ್ಳೆಯ ಮಧುವನ್ನು ಕೊಡಬೇಕಾದ್ರೆ ಅವರ ತುಟಿಯ ಸುಗಂಧ ಅದಕ್ಕೆ ಬೆರೆತಿದೆಯೋ ಅನ್ನೋ ಹಾಗೆ ಅವನಿಗೆ ಭಾವ ಉಂಟಾಗಬೇಕು. ತಾವು ಕುಡಿದಂತಹ ಆ ಒಂದು ಶೇಷವನ್ನು ಅವರಿಗೆ ಕೊಟ್ಟಾಗ ಅದರಿಂದ ಇನ್ನೂ ವಿಶೇಷವಾದಂತಹ ಸಂತೋಷ ಉಂಟಾಗುತ್ತೆ. ಹೀಗೆ ಚಂದ್ರಮುಖಿಯರು ಆನಂದದಿಂದ ಪುರುಷರ ಜೊತೆಯಲ್ಲಿ ಈ ರೀತಿ ನಡ್ಕೊಳ್ತಾ ಇದ್ದಾಗ ಯಾರಾದರೂ ಕೂಡ ಆ ಮೋಹಕ್ಕೆ ವಶರಾಗುವುದು ಖಂಡಿತವಾಗಿಯೂ ಕೂಡ ಇಲ್ಲ ಅನ್ನೋಕ್ಕೆ ಆಗೋಲ್ಲ ಅಂತ ಹೇಳಿಬಿಟ್ಟು ಆ ಶ್ರೀರಾಜ್ಯದಲ್ಲಿ ಸ್ತ್ರೀಯರು ಪುರುಷರನ್ನು ತಮ್ಮ ಒಂದು ಭೋಗಕ್ಕಾಗಿ ಬಳಸ್ಕೊಳ್ತಾರೆ ಅನ್ನೋದನ್ನು

ಸ್ತ್ರೀ ಪುರುಷರು ಚಿನ್ನದ ಬಟ್ಟಲಿನಲ್ಲಿ ಆ ಮಧುವನ್ನು ಕುಡಿಬೇಕಾದ್ರೆ ಹೇಗಾಗತ್ತೆ ಅಂದರೆ ಅದರೊಳಗೆ ತಮ್ಮ ಮುಖವನ್ನು ನೋಡ್ಕೊಳ್ತಾ ಇರ್ತಾರೆ. ಅವರಿಗೆ ಆ ಇಬ್ಬರಿಗೂ ಕೂಡ ತಮ್ಮ ಮುಖವನ್ನು ನೋಡ್ಕೊಳ್ತಾ ಕುಡಿದಾಗ ಆಗುವಂತಹ ಸಂತೋಷ ಇದೆಯಲ್ಲ, ಆ ಪಾತ್ರೆ ಖಾಲಿಯಾಗಿಬಿಟ್ರೆ ಅದರಲ್ಲಿ ತಮ್ಮ ಮುಖದ ಪ್ರತಿಬಿಂಬ ಕಾಣೋದಿಲ್ಲ, ನಾವಿಬ್ಬರು ಒಟ್ಟಿಗೆ ಇರೋದು ಕಾಣೋದಿಲ್ಲ ಅಂತ ಹೇಳಿಬಿಟ್ಟು ಅವ್ರೇನು ಮಾಡ್ತಾರಂತಂದರೆ ನಿಧಾನವಾಗಿ ಒಯ್ಯೋ ನೊಯ್ಯನೆ ಆಸ್ವಾದಿಸಿ ವಿಳಂಬಮಂ ಮಾಡುವರು ಅಂತ ಹೇಳ್ತಾ ಇದ್ದಾನೆ ಕವಿ. ನಿಧಾನವಾಗಿ ಪಾನ ಮಾಡ್ತಾ ಕಾಮದ ಒಂದು ಉದ್ರೇಕವನ್ನು ಅಲ್ಲಿ ಹೊಂದುತ್ತಾ ಇರ್ತಾರೆ. ಇದು ಒಂದು ವಿಶೇಷವಾದಂತಹ ಶೃಂಗಾರದ ಭಾವವನ್ನು ಉಂಟು ಮಾಡುತ್ತೆ ಅಂತ ಹೇಳಿಬಿಟ್ಟು ಪುನಃ ಆ ಒಂದು ಸ್ತ್ರೀರಾಜ್ಯದ ಒಂದು ವೈಶಿಷ್ಟ್ಯವನ್ನೇ ಹೇಳ್ತಾ ಇದ್ದಾನೆ.

ಹೀಗೆ ಆ ರತಿಕೇಳಿಯಲ್ಲಿ ಮೋಹವನ್ನ ಉಂಟು ಮಾಡ್ತಾರೆ. ತಮ್ಮ ಆಲಿಂಗನಾದಿಗಳಿಂದ ಅವರಿಗೆ ಒಂದು ವಿಶೇಷವಾದಂತಹ ಆನಂದವನ್ನ ಉಂಟು ಮಾಡ್ತಾರೆ. ವಿವಿಧ ವಿಧವಾದಂತಹ ಕಂಠಬಂಧಗಳಿಂದ ಅವರಲ್ಲಿ ಆ ಕಾಮಭಾವವನ್ನು ಉದ್ರೇಕಗೊಳಿಸ್ತಾರೆ. ಹೀಗೆ ತಮಗೆ ಸಿಕ್ಕಿದಂತಹ ಪುರುಷರ ಜೊತೆಯಲ್ಲಿ ಸಂತೋಷವನ್ನು ಅನುಭವಿಸ್ತಾರೆ. ಹೀಗಿದ್ದಾಗ ಯಾರಾದರೂ ಒಬ್ಬ ಪುರುಷ, ನಾನು ಇನ್ನು ಇವ್ರ ಜೊತೆಯಲ್ಲಿ ಇದ್ದರೆ ನಾನಿಲ್ಲಿ ಸಾವನ್ನೇ ಪಡೆದು ಬಿಡ್ತೀನಿ, ಇವ್ರ ಜೊತೆಯಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಏನಾದರೂ ಅವನು ಅಲ್ಲಿಂದ ಹೊರಟು ಬಿಡ್ತೀನಿ ಅಂತಂದರೆ ಅಂಥ ಪುರುಷನನ್ನು ಹೋಗೋದಕ್ಕೆ ಬಿಡೋದೇ ಇಲ್ಲ. ವಿಶೇಷವಾದಂತಹ ಒಂದು ಭಾವಗಳಿಂದ ಅವನನ್ನು ಒಲಿಸ್ಕೊಳ್ತಾರೆ ಕವಿ. ಅದನ್ನು ಬಹಳ ಚೆನ್ನಾಗಿ ಹೇಳಿ ಯಾವ ರೀತಿ ಪುರುಷರನ್ನು ಅಲ್ಲಿಂದ ಹೋಗೋದಕ್ಕೆ ಬಿಡೋದಿಲ್ಲ ಅನ್ನೋದನ್ನು ಒಂದು ಕಲ್ಪನೆಯಿಂದ ಹೇಳ್ತಾ ಇದ್ದಾನೆ.

ಪರಿಯಂತರಂ ಬಿಡರವನನು ಅಲ್ಲಿಯೇ ವಿಷಾಂಗನೆಯರು ಅಂತ. ಬಹುಶಃ ಆ ಶ್ರೀರಾಜ್ಯದಲ್ಲಿ ಯಾರು ಒಬ್ಬ ಪುರುಷ ಹೋಗ್ಬಿಟ್ರೆ ಅವನು ಪ್ರಾಣ ಹೋಗೋವರಿಗೂ ಕೂಡ ಅಲ್ಲಿಂದ ಬಿಡುಗಡೆಯಾಗೋದಿಲ್ಲ ಅಂತ ಕಾಣುತ್ತೆ ಅಂತ ಹೇಳಿ ಕವಿ ಒಂದು ಕಲ್ಪನೆಯನ್ನು ಈ ರೀತಿ ಆಗಬಹುದು. ಒಂದು ಶ್ರೀರಾಜ್ಯದಕ್ಕೆ ಒಬ್ಬ ಪುರುಷ ಹೋದರೆ ಯಾವ ರೀತಿ ಮಾಡಬಹುದು, ಇದು ಶ್ರೀರಾಜ್ಯವಿತ್ತೇ ಅಲ್ಲಿ ಹಾಗಿದ್ರೆ ಅನ್ನೋಂಥ ಒಂದು ಐತಿಹಾಸಿಕ ಘಟನೆಯನ್ನಾಗಿ ಕವಿ ನಮಗೆ ತೋರಿಸ್ತಾ ಇಲ್ಲ, ಒಂದು ಕಲ್ಪನೆಯಲ್ಲಿ. ಅದಕ್ಕೋಸ್ಕರವಾಗಿ ಇಲ್ಲಿಂದ ನಾನು ಹೋಗದೆ ಇದ್ರೆ ನನ್ನ ಪ್ರಾಣವೇ ಹೋಗ್ಬಿಡುತ್ತೆ ಅಂತ ಅವನೇನಾದ್ರು ಹೊರಟ್ರೆ ಒಲ್ಲದನ ಚರಣಕ್ಕೆ ಎರಗುವರು, ಅವನ ಕಾಲು ಹಿಡಿಕಿರ್ತಾರೆ ದೀನ ಭಾವದಿಂದ. ಇಲ್ಲಪ್ಪ ನೀನು ಹೋದ್ರೆ ನಾನು ಬದುಕೋದಿಲ್ಲ ಅಂಥೇಳಿ ಹೇಗೋ ಒಡಂಬಡಿಸ್ತಾರೆ, ಕರುಣ ಭಾವವನ್ನು ವಿಶೇಷವಾಗಿ ತೋರ್ತಾರೆ, ಅಯ್ಯೋ ಅಂಥೇಳಿ ಕೂಕ್ಕೊಳ್ತಾರೆ, ಹೇಗೋ ಅವನ ಮೇಲೆ ಪ್ರೀತಿಯ ಮಳೆಗರೆದು ಬಿಟ್ಟು ಹೇಗಾರು ಮಾಡಿ ನೀನು ಇರಬೇಕು ಅಂಥೇಳಿ ಅವನನ್ನು ಇಟ್ಕೊಳ್ತಾರೆ. ಅಲ್ಲೇ ಅವನಿಗೆ ಬಹುಶಃ ಪ್ರಾಣ ಹೋಗೋವರಿಗೂ ಕೂಡ ಅಲ್ಲಿಂದ ಬಿಡುಗಡೆಯೇ ಆಗೋದಿಲ್ಲ ಅಂಥೇಳಿ, ಹೀಗೆ ಈ ರೀತಿ ಬಹುಶಃ ಅಲ್ಲಿಯ ಒಂದು ಶ್ರೀರಾಜ್ಯದ ಕೆಲವು ಸ್ತ್ರೀಯರು ಮಾಡಬಹುದು ಅಂಥೇಳಿ ಕಲ್ಪನೆಯನ್ನು ಕೊಡ್ತಾ ಇನ್ನೂ ವಿಶೇಷವಾಗಿ ಆ ಒಂದು ಶ್ರೀರಾಜ್ಯದ ಬಗ್ಗೆ ಹೇಳ್ತಾ ವರ್ಣಿಸ್ತಾ ಇದ್ದಾನೆ.

ಒಂದು ಸಂಪಿಗೆ ಹೂವಿನ ಮೇಲೆ ದುಂಬಿ ಎರಗಿದರೆ ಆ ದುಂಬಿ ಒಂದು ತಿಂಗಳಿಗೆ ಸತ್ತೋಗತ್ತೆ. ಅದೇ ರೀತಿಯಾಗಿ ಈ ಒಂದು ಸ್ತ್ರೀ ರಾಜ್ಯದಲ್ಲಿ ಬಹುಶಃ ಒಬ್ಬ ಪುರುಷ ಸಿಕ್ಕಿಬಿಟ್ಟ ಅಂದರೆ ಒಂದು ಮಾಸ ಮಾತ್ರದಲ್ಲೇ ಅವನ ಜೀವ ಹೋಗ್ಬಿಡತ್ತೆ ಅಂತ ಕಾಣುತ್ತೆ. ಹಾಗನ್ಕೊಂಡ್ಬಿಟ್ಟು ಅವನು ಕವಿ ತಮಾಷೆಯಾಗಿ ಹೇಳ್ತಾ ಇದ್ದಾನೆ, ಕಿಚ್ಚಿನಲ್ ಪುಗುವಳ ಅವಳು. ಬಹುಶಃ ಅವರಿಗೆ ಆ ಪುರುಷನ ಮೇಲೆ ಬಹಳ ಪ್ರೀತಿ ಇದ್ದರೆ ನಾವು ಸಹಗಮನ ಮಾಡಿಬಿಟ್ಟು ನಮ್ಮ ಶರೀರವನ್ನೇ ಕಳ್ಕೊಂಡ್ಬಿಡ್ಬಹುದು. ಅಲ್ಲದಡೆ ಗರ್ಭಮಂ ಧರಿಸಿ ಪೆಣ್ಣಂ ಪಡೆವಳು. ಅಂದರೆ ಆ ಶ್ರೀರಾಜ್ಯದಲ್ಲಿ ಯಾರಿಗೂ ಕೂಡ ಗಂಡು ಮಗು ಆಗಬೇಕು ಅನ್ನೋಂಥ ಆಸೆಯೇ ಬರೋದಿಲ್ಲ, ಯಾಕೆಂದರೆ ಸ್ತ್ರೀಯರದ್ದೇ ರಾಜ್ಯ ಅದು. ಹೀಗೆ ಅಲ್ಲಿಯ ಶ್ರೀರಾಜ್ಯದಲ್ಲಿ ಪೆರ್ಚಿಪರಂತೆ ಅಲ್ಲಿ ನಾರಿಯರ್, ವಿಶೇಷವಾಗಿ ಅಲ್ಲಿ ಸ್ತ್ರೀಯರದ್ದೇ ಆಧಿಪತ್ಯವಾದ್ದರಿಂದ ಶ್ರೀರಾಜ್ಯದ ವಿಷಯದಲ್ಲಿ ಬಹಳ ಎಚ್ಚರಿಕೆಯಾಗಿರಬೇಕು. ಏನು ಮಾಡಿದರೂ ಕೂಡ ಆ ಶ್ರೀರಾಜ್ಯದ ಯಾವ ಹೆಂಗಸರ ಕೈಗೂ ಕೂಡ ಯಾವ ಸೈನಿಕರೂ ಸಿಕ್ಕಬಾರದು ಅನ್ನೋದನ್ನು ಬಹಳ ಎಚ್ಚರಿಕೆಯಿಂದ ಅರ್ಜುನ ಡಂಗುರದಲ್ಲಿ ಸಾಗಿಸಿದ್ದಾನೆ. ಯಾಕೆಂದರೆ ಸೈನಿಕರು ಮನೆಯನ್ನೆಲ್ಲ ಬಿಟ್ಟು ಬಹಳ ದಿವಸದಿಂದ ಹೊರಗಿರ್ತಾರೆ, ಅಂಥವರಿಗೆ ಈ ತರಹ ಏನಾದರೂ ಅಚಾತುರ್ಯವಾದರೆ ಪ್ರಾಣವೇ ಹೋಗ್ಬಿಡತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರವಾಗಿ ತನ್ನ ಪಾಳೆಯದಲ್ಲಿ ಡಂಗುರದಲ್ಲಿ ಸಾರಿಸಿ ಬಿಟ್ಟಿದ್ದಾನೆ.

ಈ ರೀತಿಯಾಗಿ ನಡ್ಕೊಳ್ಳುವಂತಹ ಈ ಹೆಂಗಸರು ಅವರು ಸಾಮಾನ್ಯ ಹೆಂಗಸರಾಗಿರೋಕ್ ಸಾಧ್ಯವಿಲ್ಲ. ವಿಷಕನ್ಯಕರು ಕ್ಷಣ ಮಾತ್ರದಲ್ಲೇ ಆಕರ್ಷಣೆಯನ್ನು ಮಾಡಿಬಿಡ್ತಾರೆ, ಆ ಪುರುಷನ ಆಯುಷ್ಯವನ್ನೇ ಅಪಹಾರ ಮಾಡಿಬಿಡ್ತಾರೆ. ಆದ್ದರಿಂದ ಮರೆತು ಕೂಡ ಈ ಸ್ತ್ರೀ ರಾಜ್ಯದಲ್ಲಿ ಯಾವುದೇ ಒಂದು ಹೆಂಗಸರ ಸಹವಾಸಕ್ಕೆ ಹೋಗಬೇಡಿ, ಬುದ್ಧಿವಂತೆಯರಾಗಿರಬೇಕು ಅಂಥೇಳಿ ವೃಷಕೇತುವೆ ಮೊದಲಾದಂತಹ ವೀರರಿಗೂ ಸೈನಿಕರಿಗೂ

0: ಕೂಡ ಅರ್ಜುನ ಹೇಳಿದ್ದಾನೆ. ಯಾವನೇ ಒಬ್ಬ ಸೈನಿಕನು ಕೂಡ ಈ ಸ್ತ್ರೀರಾಜ್ಯದ ಹೆಂಗಸರ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ದೂರವಾಗಿರಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಈ ಸ್ತ್ರೀರಾಜ್ಯ ಅನ್ನೋದು ಮೊದಲೇ ಹೇಳಿದಾಗೆ ಕವಿಯ ಒಂದು ಕಲ್ಪನೆ. ಜೈಮಿನಿ ಭಾರತದ 15ನೇ ಸಂಧಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಅರ್ಜುನನ ಅಶ್ವಮೇಧ ಯಾಗದ ರಕ್ಷಣೆಯಲ್ಲಿ ಸುಧನ್ವನ ಸಂಹಾರವಾಗಿ ಸುರಥನ ಸಂಹಾರವಾಗಿ ಭಗವದ್ ಅನುಗ್ರಹದಿಂದ ಹೆಣ್ಣಾದಂತಹ ಹುಲಿಯಾರಂತಹ ಕುದುರೆಯೂ ಕೂಡ ಪರಿಹಾರವಾಯಿತು. ಪಾರ್ವತಿಯ ತಪೋವನದ ಒಂದು ದರ್ಶನದಿಂದ ಇವರಿಗೂ ಕೂಡ ಒಂದು ವಿಶೇಷವಾದಂತಹ ಪಾತಕದ ಪರಿಹಾರವಾಯಿತು ಅಂತ ಹೇಳ್ತಾ ಈ 15ನೇ ಸಂಧಿಯನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 15ನೇ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್.ಎಲ್. ರತ್ನ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್. ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ವೇತನ ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನಾ ಸಭೆ, ಬೆಂಗಳೂರು ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಚರ್ಚೆ. ಗೃಹಲಕ್ಷ್ಮಿ ಯೋಜನೆಯಿಂದ 100,000+ ಅಧಿಕ ಮಹಿಳೆಯರನ್ನು ಕೈಬಿಡಲು ಸರ್ಕಾರ ಹುನ್ನಾರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಸಭೆ ನಡೆಯುತ್ತಿದೆ. ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆಯುತ್ತಿರುವ ಈ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಭಾಗಿಯಾಗಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಬಾರಿ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯದ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಲು ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಗ್ರಾಮೀಣ ಜನರಿಗೆ ಉದ್ಯೋಗ ಖಾತ್ರಿ ಒದಗಿಸುವ ಮನ್ರೇಗಾ ವಿಕಸಿತ ಭಾರತ ಜಿರಾಮ್ಜಿ ವೇತನ ಅನುಪಾತವನ್ನು ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುಪಿಎ ಸರ್ಕಾರ 2006 ಜಾರಿ ಮಾಡಿದ ಮನ್ರೇಗಾ ಯೋಜನೆಯಡಿಯಲ್ಲಿ ಒದಗಿಸಲಾಗುವ ಉದ್ಯೋಗಕ್ಕೆ ನೀಡುವ ಕೂಲಿಯ 90% ಹಣವನ್ನು ಕೇಂದ್ರ ಸರ್ಕಾರ ನೀಡುತ್ತಿತ್ತು. ರಾಜ್ಯ ಸರ್ಕಾರಗಳು ಕೇವಲ 10% ಭರಿಸುತ್ತಿದ್ದವು. ಪ್ರಸ್ತುತ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಜುಲೈ 1 ಜಾರಿ ಮಾಡುತ್ತಿರುವ ವಿಬಿಜಿರಾಮ್ಜಿಯಲ್ಲಿ ಕೇಂದ್ರ ಸರ್ಕಾರ 6:40 ಅನುಪಾತದಡಿ ಹಣ ಒದಗಿಸುತ್ತಿತ್ತು. ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಹೊರೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದನ್ನು ಕನಿಷ್ಠ 80-20 ಅನುಪಾತದಲ್ಲಿ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದ್ದಾರೆ. ವಿಬಿಜಿರಾಮ್ಜಿ ಅಡಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಇಂತಹ ಕೆಲಸ ಮಾತ್ರ ಮಾಡಬೇಕು ಎಂದು ನಿರ್ಬಂಧ ವಿಧಿಸುವುದು ಸರಿಯಲ್ಲ. ರಾಜ್ಯಗಳಿಗೆ ಉದ್ಯೋಗ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇರಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನವದೆಹಲಿಯಲ್ಲಿಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಪಕ್ಷದ ಬಲವರ್ಧನೆ ಕುರಿತಂತೆ ಚರ್ಚೆ ನಡೆಸಿದರು. ಇದೇ ವೇಳೆ ನೂತನ ಸರ್ಕಾರ ರಾಜ್ಯದಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಜನಪರ ಆಡಳಿತ ನೀಡುವುದು ಹಾಗೂ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಕೈಗೊಳ್ಳುವ ವಿವಿಧ ಕಾರ್ಯಕ್ರಮಗಳ ಕುರಿತಂತೆಯೂ ಉಭಯ ನಾಯಕರು ಪರಾಮರ್ಶೆ ನಡೆಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಪೊಲೀಸ್ ಇಲಾಖೆಯ ಒಟ್ಟಾರೆ ಕಾರ್ಯವೈಖರಿ ಹಾಗೂ ನಗರದಲ್ಲಿ ಪೊಲೀಸ್ ಕಾರ್ಯಾಚರಣೆ ಮತ್ತು

0: ಸಾರ್ವಜನಿಕ ಸುರಕ್ಷತೆಯ ಪ್ರಮುಖ ಆದ್ಯತೆಗಳ ಬಗ್ಗೆಯೂ ಚರ್ಚೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಬೆಂಗಳೂರು ನಗರದ ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಇನ್ನೆರಡು ದಿನಗಳಲ್ಲಿ ನೀಲನಕ್ಷೆ ಪ್ರಕಟಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬಿಎಂಟಿಸಿ, ಬಿಎಂಆರ್ಸಿಎಲ್ ಮತ್ತು ಖಾಸಗಿ ಸಹಭಾಗಿತ್ವದೊಂದಿಗೆ ಬೆಂಗಳೂರು ಅರ್ಬನ್ ಮೊಬಿಲಿಟಿ ಮಿಷನ್ ತಂಡವನ್ನು ರಚಿಸಲಾಗುವುದು ಎಂದು ಹೇಳಿದ್ದಾರೆ. ಪ್ರತಿಯೊಂದು ಪೊಲೀಸ್ ಠಾಣೆಗಳಲ್ಲಿ ವಿಶೇಷ ರೌಡಿ ನಿಗ್ರಹ ಪಡೆಯನ್ನು ರಚಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಹೆಚ್ಚುತ್ತಿರುವ ಸೈಬರ್ ಅಪರಾಧಗಳನ್ನು ಮಟ್ಟಹಾಕಲು ಸಮಗ್ರ ನೀತಿಯನ್ನು ಜಾರಿಗೆ ತರಲು ಹಾಗೂ ಮಾದಕ ದ್ರವ್ಯ ಜಾಲದ ವಿರುದ್ಧ ಜಾಗತಿಕ ಮಟ್ಟದ ಅತ್ಯುತ್ತಮ ಮಾದರಿಗಳನ್ನು ಅಧ್ಯಯನ ಮಾಡಿ ಇನ್ನೆರಡು ವಾರಗಳಲ್ಲಿ ಸಮಗ್ರ ನೀಲನಕ್ಷೆ ಸಿದ್ಧಪಡಿಸಲು ನಿರ್ಧರಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಿಂದ 100,00,000 ಅಧಿಕ ಮಹಿಳೆಯರನ್ನು ಕೈಬಿಡಲು ರಾಜ್ಯ ಸರ್ಕಾರ ಯೋಜಿಸುತ್ತಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಪ್ರತಿ ಮನೆಯ ಯಜಮಾನಿಗೂ 2,000 ರೂಪಾಯಿ ನೀಡಲಾಗುವುದು ಎಂದು ಘೋಷಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಈಗ 17 ಜಿಲ್ಲೆಗಳಲ್ಲಿ 112,092 ಹೆಚ್ಚು ಮಹಿಳೆಯರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲು ಹುನ್ನಾರ ನಡೆಸಿದೆ ಎಂದು ದೂರಿದ್ದಾರೆ. ಬಯೋಮೆಟ್ರಿಕ್ ಪರಿಶೀಲನಾ ವಿಧಾನಗಳ ಮೂಲಕ ಸರ್ಕಾರ ಫಲಾನುಭವಿಗಳಿಗೆ ತೊಂದರೆ ನೀಡುತ್ತಿದ್ದು ಮಹಿಳಾ ಸಬಲೀಕರಣಕ್ಕೆ ಸರ್ಕಾರದ ಬದ್ಧತೆಯನ್ನು ಅವರು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದಂತೆ ಅಕ್ರಮ ದಾಖಲೆ ಸೃಷ್ಟಿಸಿರುವ ಕುರಿತು ಬಂದಿರುವ ದೂರುಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ವಿಶೇಷ ತನಿಖಾ ತಂಡ ರಚಿಸಿದ್ದಾರೆ. ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದ ದಾಖಲೆಗಳಲ್ಲಿ ಅಕ್ರಮ ತಿದ್ದುಪಡಿ, ನಕಲಿ ದಾಖಲೆ ಸೃಷ್ಟಿ ಹಾಗೂ ಅಕ್ರಮ ವರ್ಗಾವಣೆಗಳ ಬಗ್ಗೆ ದಾಖಲೆಗಳನ್ನು ವಶಪಡಿಸಿಕೊಂಡು ಸಮಗ್ರ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ವಿಶೇಷ ತನಿಖಾ ತಂಡದಲ್ಲಿ ಪ್ರಾದೇಶಿಕ ಆಯುಕ್ತರ ಕಚೇರಿ, ತಹಶೀಲ್ದಾರ್ ಸುಮಂತ್, ಕಂದಾಯ ಲೆಕ್ಕ ಪರಿಶೋಧಕ ಟಿಎಸ್ ಅನಿಲ್ಕುಮಾರ್, ಶಿರಸ್ತೇದಾರ್ ಶಶಾಂಕ್ ಹಾಗೂ ಪ್ರಥಮ ದರ್ಜೆ ಸಹಾಯಕ ಎಸ್ ನವೀನ್ ಅವರನ್ನು ನೇಮಕ ಮಾಡಲಾಗಿದೆ. ಸರ್ಕಾರಿ ಜಮೀನುಗಳ ಅಕ್ರಮ ವರ್ಗಾವಣೆ ಕುರಿತು ಸಾರ್ವಜನಿಕರಿಂದ ಹಾಗೂ ವಿವಿಧ ವಲಯಗಳಿಂದ ದೂರುಗಳು ಬಂದ ಹಿನ್ನೆಲೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಕಾಲದಲ್ಲಿ ಚುಚ್ಚುಮದ್ದುಗಳು ಹಾಗೂ ಔಷಧಿಗಳು ಲಭ್ಯವಿರುವ ಬಗ್ಗೆ ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ಹಾಸನ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ ತಿಳಿಸಿದ್ದಾರೆ. ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಉಂಡಿಗನಾಳು, ಬಂದೂರು ಹಾಗೂ ಜಾವಗಲ್ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ವಿವಿಧ ಯೋಜನೆಗಳಡಿ ಅನುಷ್ಠಾನ ಮಾಡಲಾಗಿರುವ ಕಾಮಗಾರಿಗಳನ್ನು ಪರಿಶೀಲಿಸಿದ ಅವರು, ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿಯ ವ್ಯವಸ್ಥೆಗಳ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದರು. ಅಂಗನವಾಡಿಯಲ್ಲಿ ಅಳವಡಿಸಿರುವ ನಲ್ಲಿಯಲ್ಲಿ ನೀರು ಬರದಿರುವುದನ್ನು ಗಮನಿಸಿ ಕೂಡಲೇ ಸರಿಪಡಿಸಿ ವರದಿ ಮಾಡುವಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ಜಾವಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಪಿಎಸ್ ಶಾಲೆಗೆ ಭೇಟಿ ನೀಡಿ ಶಾಲೆಯ ಸ್ವಚ್ಛತೆಯನ್ನು ಕಾಪಾಡುವಂತೆ ಹಾಗೂ ನೀರು ಪೋಲಾಗದಂತೆ ನಲ್ಲಿಗಳನ್ನು ಅಳವಡಿಸಲು ಶಾಲಾ ಶಿಕ್ಷಕರಿಗೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜ ಹಾಗೂ ಸಮರ್ಪಕ ರಸಗೊಬ್ಬರ ಪೂರೈಕೆ ಖಚಿತಪಡಿಸುವ ನಿಟ್ಟಿನಲ್ಲಿ ಯಾದಗಿರಿಯಲ್ಲಿ ಕೃಷಿ ಇಲಾಖೆ ಜಿಲ್ಲಾದ್ಯಂತ ವ್ಯಾಪಕ ತಪಾಸಣೆ ಮತ್ತು ಜಾಗೃತಿ ಕಾರ್ಯಾಚರಣೆ ನಡೆಸಿದೆ. ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಪರವಾನಗಿ ಇಲ್ಲದೆ ಬಿಟಿ ಹತ್ತಿ ಬೀಜ ಮಾರಾಟ ಮಾಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಪೊಲೀಸರು ಜಂಟಿಯಾಗಿ ದಾಳಿ ನಡೆಸಿ 100,000+ ಮೌಲ್ಯದ ಹತ್ತಿ ಬೀಜಗಳನ್ನು ವಶಪಡಿಸಿಕೊಂಡಿದ್ದಾರೆ. ರಸಗೊಬ್ಬರ ವಿತರಣೆಯಲ್ಲಿ ನಿಯಮ ಉಲ್ಲಂಘನೆ ಕಂಡುಬಂದ ಹಿನ್ನೆಲೆಯಲ್ಲಿ ಶಹಾಪುರ ನಗರದ 2 ಗೊಬ್ಬರ ಮಾರಾಟ ಕೇಂದ್ರಗಳ ಪರವಾನಗಿ ಅಮಾನತುಗೊಳಿಸಲಾಗಿದೆ. ಅನುಮಾನಾಸ್ಪದವಾಗಿ ಬಿತ್ತನೆ ಬೀಜ ಅಥವಾ ರಸಗೊಬ್ಬರ ಮಾರಾಟ ನಡೆಸುತ್ತಿರುವುದು ಕಂಡುಬಂದರೆ ತಕ್ಷಣ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಎಂದು ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕ ರತೀಂದ್ರನಾಥ್ ಸುಗೂರ್

0: ತಿಳಿಸಿದ್ದಾರೆ. ರಾಜ್ಯದ ಹಲವೆಡೆ ಮಳೆಯಾಗಿದೆ. ಉಡುಪಿ ಜಿಲ್ಲೆಯ ಕಟಪಾಡಿಯಲ್ಲಿ 73 ಸೆಂಟಿಮೀಟರ್, ದಕ್ಷಿಣ ಕನ್ನಡ ಜಿಲ್ಲೆಯ ಪಡುಮರ್ನಾಡಿನಲ್ಲಿ 57 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಹಲವೆಡೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಹಲವೆಡೆ ಇಂದು ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಹಾಗೂ ಇತರೆ ಉಪಖನಿಜಗಳ ಗಣಿಗಾರಿಕೆ ಮತ್ತು ಸಾಗಾಣಿಕೆಯನ್ನು ಕಟ್ಟುನಿಟ್ಟಾಗಿ ತಡೆಗಟ್ಟುವಂತೆ ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಾವಣಗೆರೆ ವಿಶ್ವವಿದ್ಯಾಲಯದಿಂದ ಸಿದ್ಧಪಡಿಸಲಾಗುತ್ತಿರುವ 2024-25 ಸಾಲಿನ ಜಿಲ್ಲಾ ಮಾನವ ಅಭಿವೃದ್ಧಿ ವರದಿ ಹಾಗೂ ಸಮಗ್ರ ಮತ್ತು ಸುಸ್ಥಿರ ಅಭಿವೃದ್ಧಿ ಯೋಜನೆ 2031 ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಿಖರ ಅಂಕಿಅಂಶ ನೀಡಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿತ್ತೆ ಮಾಧವ ವಿಠಲ್ರಾವ್ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ವೇತನ ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನಾ ಸಭೆ. ಬೆಂಗಳೂರು ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಚರ್ಚೆ. ಗೃಹಲಕ್ಷ್ಮಿ ಯೋಜನೆಯಿಂದ 1 ಲಕ್ಷಕ್ಕೂ ಅಧಿಕ ಮಹಿಳೆಯರನ್ನು ಕೈಬಿಡಲು ಸರ್ಕಾರ ಹುನ್ನಾರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: June 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಇನ್ನು ಜಿಲ್ಲಾ ವಾರ್ತಾಪತ್ರ ಸಂಜೆ 6:30, ಕೃಷಿ ರಂಗ ಕಾರ್ಯಕ್ರಮ 6:51, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಶಿವಪ್ರಕಾಶ್ ಅವರೊಡನೆ ಸಂದರ್ಶನವಿದೆ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ನೀರುಗುಂದ ಪಾಳ್ಯದ ಕಂಚಿರಾಯ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಸಿರಿಗಂಧ 7:45, 9:15 ಬಿಜೆ ಭರತ್ ಹಾಡಿರುವ ಭಾವಗೀತೆಗಳು, 9:30 ಅವನ ಪ್ರೇಮ ನಾಟಕ ಪ್ರಸಾರವಾಗ್ತಾ ಇದೆ, ಮೂಲ ಕಥೆ ವಾಣಿಯವರದು, ರೇಡಿಯೋ ರೂಪ ಹೆಚ್ಎಸ್ ಪಾರ್ವತಿ. ಇನ್ನು ರಾತ್ರಿ 10:00 ಆರೋಗ್ಯ ಸಂಚಿಕೆ, ಕಣ್ಣಿನ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಇದಾದ ಬಳಿಕ ಮೆದುಳು ಚ್ವರಕ್ಕೆ ಚಿಕಿತ್ಸೆ ಕುರಿತಾಗಿ ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 10:30 ಎನ್ಡಿಎ ಸರ್ಕಾರ 12 ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣವಿದೆ. ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಈಗ ಸಮಯ 3:01:30. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ.

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆದ್ಮೇಲೆ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 3:35. ಇದು ಗುರುವಾರದ ಗುಡ್ ಟೈಮ್. ಮಧ್ಯಾಹ್ನ ಕಳೀತಾ ಇದೆ, ಸಂಜೆ ಅಂತ ಸಾಕ್ತಾ ಇದ್ದೀವಿ. ಎಲ್ಲರೂ ಲಂಚ್ ಬಾಕ್ಸ್ ಮುಗಿಸಿದ್ದೀರಾ? ಕಾರ್ಯಕ್ರಮ ಕೂಡ ಊಟ ಕೂಡ ಅಂತ ನಾನು ಹೇಳ್ತಾ ಇರೋದು. ಈಗ ಹೊಂಬಿಸಿಲು ಆರಂಭ ಆಗ್ತದೆ. ಹೊಂಬಿಸಿಲಿನಲ್ಲಿ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ. ಎಂದಿನಂತೆ ನೀವು ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9480910013 ಅಥವಾ ನಮ್ಮ ದೂರವಾಣಿ ಸಂಖ್ಯೆ 0800228106ಗೆ ಕಳುಹಿಸಿಕೊಡ್ಬೋದು. ಪ್ರತಿ ಸಂದೇಶದಲ್ಲೂ ನಿಮ್ಮ ಮುದ್ದಾದ ಹೆಸರು, ಊರಿನ ಹೆಸರನ್ನು ಟೈಪ್ ಮಾಡೋದನ್ನು ಮರಿಲೇಬಾರ್ದು. ಪ್ರಶ್ನೆ ಈ ರೀತಿಯಾಗಿದೆ. ಗುಂಪಿಗೆ ಸೇರದ ಪದ ಆರಿಸಿ. ತಮಟೆ, ದಪ್ಪು, ತಾಳ, ಜಗ್ಗಲಿಗೆ. ಯಾವುದು ಇಲ್ಲಿ ಗುಂಪಿಗೆ ಸೇರಲ್ಲ? ತಮಟೆ, ದಪ್ಪು, ತಾಳ, ಜಗ್ಗಲಿಗೆ. ಯಾವುದು ಗುಂಪಿಗೆ ಸೇರಲ್ಲ? ಬೇಗ ಬೇಗ ನಮಗೆ ವಾಟ್ಸಪ್ ಮಾಡಿ ಕೇಳ್ತಾರೆ. ಇದು ಹೊಂಬಿಸಿಲು.

ಅಧ್ಯಕ್ಷ ಯಾರು ಅಂತ ನೋಡೋ ಹೊತ್ತು, ಅಂದರೆ ಯಾರು ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ವಿ. ಗುಂಪಿಗೆ ಸೇರಿದ ಪದ ಆರಿಸಿ. ತಮಟೆ, ದಪ್ಪು, ತಾಳ, ಜಗ್ಗಲಿಗೆ, ಈ ನಾಲ್ಕು ಪದಗಳಲ್ಲಿ ಯಾವುದು ಒಂದು ಗುಂಪಿಗೆ ಸೇರಲ್ಲ ಅಂತ ಕೇಳಿದ್ವಿ. ಸಾಕಷ್ಟು ಜನ ಸರಿ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ. ಕೆಲವರಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಷನಲ್ಲಿದ್ದಾರೆ. ಪರವಾಗಿಲ್ಲ, ಸರಿ ಉತ್ತರವನ್ನು ನಾವು ಹೇಳೋಣ. ಈಗ ಜಗದಾಂಬಿಕಾ, ಹಂಸವೇಣಿ, ರಾಧಾಕೃಷ್ಣ ಚಲ್ಲಹಳ್ಳಿ, ಬಿಂದು ಪ್ರಕಾಶ್ ಬೆಂಗಳೂರು, ಅನಿಲ ಭೀಷ್ಟಣ್ಣನವರ ಚಿಕ್ಕೋಡಿ, ಕಲ್ಲೇಶ್ವರ ಕುಮಾರ್ ತುಮಕೂರು, ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆ, ವಾಲ್ಮೀಕಿ, ಮರಿಲಿಂಗಪ್ಪ ಕಂಪ್ಲಿ, ಮಂಜುನಾಥ್ ಇಂದರಗಿ ಬೆಳಗಾವಿ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರು, ಇವರು ಸರಿ ಉತ್ತರವನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸರಿ ಉತ್ತರ ಏನಾಗಿತ್ತು ಅಂದರೆ ತಾಳ. ಅದು ಹೇಗೆ ಅಂತ ಪ್ರಶ್ನೆ ಮಾಡ್ಬೋದು ತಪ್ಪು ತಪ್ಪಾಗಿ ಉತ್ತರ ಕೊಟ್ಟಿರೋರು. ತಮಟೆ, ದಪ್ಪು, ತಾಳ, ಜಗ್ಗಲಿಗೆ, ಇದರಲ್ಲಿ ತಮಟೆ, ದಪ್ಪು, ಜಗ್ಗಲಿಗೆ ಮೂರು ಕೂಡ ಚರ್ಮವಾದ್ಯಗಳು, ಮೂರು ಚರ್ಮವಾದ್ಯಗಳು. ತಾಳ ಅನ್ನೋದು ಘನವಾದ್ಯಕ್ಕೆ ಬರುತ್ತೆ, ಅಥವಾ ಲೋಹವಾದ್ಯಗಳು ಅಂತ ಏನು ಕರಿತೀವಿ ಅದಕ್ಕೆ ಬರುತ್ತೆ. ಹಾಗಾಗಿ ತಾಳ ಅಲ್ಲಿ ಗುಂಪಿಗೆ ಸೇರಲ್ಲ. ಸೊ ತಾಳ ಅನ್ನೋ ಉತ್ತರ ಕೊಟ್ಟಿದ್ದ ಎಲ್ರಿಗೂ ಕೂಡ ಅಭಿನಂದನೆಗಳು. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕನ್ನಡ ಕಾಮನ ಬಿಲ್ಲು. ಈಗ ಮತ್ತೊಂದು ಪ್ರಶ್ನೆಯನ್ನು ಕೇಳುವ, ಪ್ರಶ್ನೆ ಕೇಳಿಸ್ಕೊಳ್ಳಿ. ಜವಾಹರ್ಲಾಲ್ ನೆಹರೂರವರ ಡ್ಯಾಶ್ ದಿನಗಳ ಅಧಿಕಾರಾವಧಿ ಹಿಂದಿಕ್ಕಿ ನರೇಂದ್ರ ಮೋದಿಯವರು ಭಾರತದ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಯನ್ನು ಪಡೆದಿದ್ದಾರೆ. ಓಕೆ, ಜವಾಹರ್ಲಾಲ್ ನೆಹರೂರವರ ಡ್ಯಾಶ್ ದಿನಗಳ ಅಧಿಕಾರಾವಧಿ ಹಿಂದಿಕ್ಕಿ ನರೇಂದ್ರ ಮೋದಿಯವರು ಭಾರತದ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಯನ್ನು ಪಡೆದಿದ್ದಾರೆ, ಅಥವಾ ಇತಿಹಾಸ ನಿರ್ಮಿಸಿದ್ದಾರೆ, ಅಥವಾ ದಾಖಲೆ ಮಾಡಿದ್ದಾರೆ. ಡ್ಯಾಶ್ ಈ ಖಾಲಿ ಜಾಗದಲ್ಲಿ ಏನು ಬರಬೇಕು, ನಿಮ್ಮ ಉತ್ತರ ಏನು? ಬೇಗ ಬೇಗ ವಾಟ್ಸಪ್ ಮಾಡಿ ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಹೊಂಬೆಸಿಲು ಕನ್ನಡ ಕಾಮನಬಿಲ್ಲು.

ಕಲಾ ಏನ್ಲ ಕಲಾ ಅಂತವೆಲ್ಲ ಹಳ್ಳಿ ಕಡೆ ಭಾಷೆ ಮಾತಾಡುವಂಥ ಭಾಷೆಗಳು. ಕೆಲವರು ನಂಬರ್ ಹೇಳಬೇಕು ಇವ್ರದ್ದು ಹೆಸರು ಹಾಕಿಲ್ಲ ಅಂತ ಬರ್ಕೊಳ್ಳೋ ಅಷ್ಟರಲ್ಲಿ ಹೆಸರು ಕಳಿಸ್ಬಿಟ್ರಿ ಪರವಾಗಿಲ್ಲ. ನಿಮ್ಮ ಹೆಸರು ಇಲ್ಲದಿದ್ದರೆ ನಿಮ್ಮ ಉತ್ತರ ಸರಿ ಇದ್ದರೂ ಕೂಡ ನಾವು ಹೇಳುವುದಿಲ್ಲ. ಓಕೆ, ಯಾಕಂದರೆ ನಿಮ್ಮ ಹೆಸರು ಬೇಕಲ್ವಾ. ನಾವೇನಂತ ಹೇಳಬೇಕು, ಮೊಬೈಲ್ ನಂಬರ್ ಹೇಳ್ದಂಗೆ ಆಗುತ್ತೆ, ನಾನು ಆಮೇಲೆ ಕಂಪ್ನಿ ಹೆಸರು ಎಲ್ಲ ಹೇಳಬೇಕಾಗತ್ತೆ. ಈಗ ಪ್ರಶ್ನೆ ಕೇಳಿದ್ವಿ ನಾವು, ಜವಾಹರಲಾಲ್ ನೆಹರೂರವರ ಡ್ಯಾಶ್ ದಿನಗಳ ಅಧಿಕಾರಾವಧಿ ಹಿಂದಿಕ್ಕಿ ನರೇಂದ್ರ ಮೋದಿಯವರು ಭಾರತದ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ದಾಖಲೆ ಬರೆದಿದ್ದಾರೆ. ಸಾಕಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟವ್ರು ಇಲ್ಲೂ ಕೂಡ, ಪರವಾಗಿಲ್ಲ. ಸರಿ ಉತ್ತರ ಕೊಟ್ಟವ್ರು ಯಾರ್ಯಾರು ಅಂತಂದರೆ ಬಾಬಾ, ಕಲ್ಯಾಣ್ ಬೆಂಗಳೂರು, ವಿಜಯಲಕ್ಷ್ಮಿ ಸಿ, ಮೈಸೂರು, ಸುರೇಂದ್ರ ಕುಂದಾಪುರ, ಎನ್ ಜಿ ಬಸವರಾಜು, ಚಿತ್ರದುರ್ಗ, ಹೆಚ್ ಆರ್ ರುದ್ರಸ್ವಾಮಿ, ಚಿಕ್ಕಬಳ್ಳಾಪುರ, ನೇತ್ರ ಕೆಂಗೇರಿ, ಪ್ರಕಾಶ್ ಅಕ್ಕಪ್ಪಾಡಿ, ಚಂದ್ರಕಾಂತ್ ಹವಾಲ್ದಾರ್, ಪದ್ಮ ಗುಬ್ಬಿ. ಇವರ ಉತ್ತರ ಸರಿಯಾಗಿದೆ. ಸರಿ ಉತ್ತರ ಏನಂದರೆ 4398. 4398 ಅಂತ ಉತ್ತರ ಕಳಿಸಿರೋದು ಸರಿ ಅಂತ ಹೇಳ್ತಾ ಇದ್ದೀವಿ. 4399 ಅಂತ ಸಕ್ಕಜನ ಕಳಿಸಿದ್ದೀರಾ, ಅದು ತಪ್ಪಾಗತ್ತೆ. ಯಾಕಂದರೆ 4398 ದಿನಗಳ ಕಾಲ ಜವಾಹರಲಾಲ್ ನೆಹರು ಅವರು ಅಧಿಕಾರ ನಡೆಸಿದ್ದು. ಈ ದಾಖಲೆಯನ್ನು ಹಿಂದಿಕ್ಕಿ 4399 ದಿನ ಮಾಡಿದಲ್ವ ಈಗ, ಅವಾಗ ಅದು ನರೇಂದ್ರ ಮೋದಿಯವರ ದೀರ್ಘಕಾಲದ ಅಧಿಕಾರಾವಧಿ ಅಂತ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ನಾವು ಯಾರ ದಾಖಲೆಯನ್ನು ಹಿಂದಿಕ್ಕೆ ಅಂತ ಹೇಳಿದ್ರಲ್ಲ, ಅವರು ಎಷ್ಟು ದಿನ ಸರ್ವಿಸ್ ಮಾಡಿರೋ ಅನ್ನೋದು ಕೊಡಬೇಕಿತ್ತು. ನೀವೇನು ನಾನೇ ಫಸ್ಟ್ ಉತ್ತರ ಕೊಡಬೇಕು ಅನ್ನೋ ಬರೋದಲ್ಲಿ ಏನಾದ್ರು ಕನ್ಫ್ಯೂಸ್ ಆಗಿ ಬೇಗ ಬೇಗ ಅಥವಾ ಟೈಪಿಂಗ್ ಮಿಸ್ಟೇಕ್ ಆಗಿರೋದಂತ ಯೋಚನೆ ಮಾಡಿ, ಪರವಾಗಿಲ್ಲ. 4398 ಉತ್ತರ ಗೊತ್ತಾಯ್ತಲ್ಲ. ಕೇಳ್ತಾರಿ, ಇದು ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
5: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
6: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
5: ಒಳ್ಳೆ ಟೀಚರ್ಸ್ ಇರಬೇಕು,
6: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
5: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
7: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSS ATEB.AC.IN ಅಥವಾ ಕಾಲ್ 9916253458.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು
8: ಪರಿಚಯಿಸಿದೀವಿ. ಸರಿಯಾಗಿ ಕೇಳಿಸಿಕೊಂಡು ಗಮನವಿಟ್ಟು ದಯವಿಟ್ಟು ಸರಿ ಉತ್ತರ ಕಳಿಸಿಕೊಡಿ. ಪ್ರಶ್ನೆ ಈ ರೀತಿಯಾಗಿದೆ, 100 million ಎಂದರೆ ಎಷ್ಟು? 100 million ಎಂದರೆ ಎಷ್ಟು? ಎಷ್ಟು ಕೋಟಿ ಅಂತ? 100 million ಅಂದ್ರೆ ಎಷ್ಟು ಕೋಟಿ ಯೋಚನೆ ಮಾಡಿಪ್ಪ. ಜಾಸ್ತಿ ಬಿಸ್ನೆಸ್ ವ್ಯಾಪಾರ ವ್ಯವಹಾರ ಅಂತಿದ್ದರೆ ನಿಮಗೆ ಬೇಗ ಉತ್ತರ ಕೊಡೋಕೆ ಆಗುತ್ತೇನೋ, ಅಥವಾ ಇಲ್ಲ ನಾನು ಮ್ಯಾಥ್ಸಲ್ಲಿ ಸಖತ್ ಫಾಸ್ಟ್ ಅಂದರೆ ನೀವು ಕೂಡ ಕೊಡಬಹುದು. 100 million ಎಂದರೆ ಎಷ್ಟು ಕೋಟಿ? ಉತ್ತರನ ನಮ್ಮ ವಾಟ್ಸಪ್ ಸಂಖ್ಯೆ 9480091013 ಗೆ ಕಳಿಸಿ ಅಥವಾ 0800881206 ಗೆ ಕರೆ ಮಾಡಿ ತಿಳಿಸಿ.

0: ಸಾಕಷ್ಟು ಜನ ಸರಿ ಉತ್ತರಗಳನ್ನ ಕಳಿಸಿದ್ದಾರೆ. ಹೆಸರು ಹೇಳೋಕ್ಕೆ ತುಂಬ ಸಮಯ ಆಗುತ್ತೆ. ಅಂದರೆ ಇವ್ರ ಹತ್ರ ಎಲ್ಲ ಅಷ್ಟು ದುಡ್ಡಿದೆ ಅಂತನೋ ಅಥವಾ ಯಾವಾಗಲೂ ಕೌಂಟ್ ಮಾಡ್ತಾನೇ ಇರ್ತಾರೆ, ಎಣಿಸ್ತಾನೇ ಇರ್ತಾರೆ, ಲೆಕ್ಕಾಚಾರ ಹಾಕ್ತಾನೇ ಇರ್ತಾರೆ ಅಂತ ನಾನು ಅನ್ಕೋಬೇಕು ಅಂತ ಅನಿಸುತ್ತೆ. ಯಾಕಂದರೆ ನನಗೆ ಸ್ವಲ್ಪ ಲೆಕ್ಕ ಹಾಕೋಕ್ಕೆಲ್ಲ ಕಷ್ಟ ಆಗ್ಬಿಡ್ತು. ಇವರೆಲ್ಲ ಏನು ಟಕ ಟಕ ಟಕ ಟಕ ಅಂತ ಹಣ ಈ ಮಷಿನ್ಗೆ ಹಾಕ್ರೆ ನೋಟ್ ಹೆಂಗೆ ಸೌಂಡ್ ಮಾಡ್ಕೊಂಡು ಬರ್ತಾ ಇರುತ್ತೋ, ಫಾಸ್ಟಾಗಿ ಹಂಗೆ ಬರ್ತಾ ಇದೆ ಉತ್ತರಗಳು ಹೆಸರುಗಳು. ನಾವು ಕೇಳಿದ್ವಿ 100 ಮಿಲಿಯನ್ ಎಂದರೆ ಎಷ್ಟು ಕೋಟಿ, ಕೋಟಿ ಕೋಟಿ ಎಷ್ಟು ಉತ್ತರಗಳು ಬಂದಿದೆ. ಬಿಂದು ಪ್ರಕಾಶ್ ಬೆಂಗಳೂರು, ಎನ್ ಆರ್ ಪ್ರಸಾದ್ ರಾಜಾಜಿನಗರ್, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರ, ರಘುನಾರಾಯಣ್ ಬೆಂಗಳೂರು, ಸೋಮಶೇಖರ್ ಶಾಮನೂರು ದಾವಣಗೆರೆ, ಜಯಶ್ರೀ ಸುನಿಲ್ ರಾಜಾಜಿನಗರ, ಲಕ್ಷ್ಮೀದೇವ ಮಸಾತನೂರು, ಜಾಫರ್ ಹಂಪಿ, ಮಹೇಶ್ ಬಿಸಿಸಿ ಲೇಔಟ್, ಸುಜಾತ ಕೆ ನಟರಾಜ್ ಹಾಸನ್, ಪೂಜಾ ದಾವಣಗೆರೆ, ಅರ್ಚನಾ ಪಾಟೀಲ್ ಕೊಪ್ಪಳ ಸೇರಿದಂತೆ ಸಾಕಷ್ಟು ಜನ ಶಾರದಾ ರಾಯಚೂರು ಅವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಹರಿಹರನ್ ವಿಜ್ಞಾನ ನಗರದಿಂದ, ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ, ಮೋನಿಕಾ ದಾವಣಗೆರೆಯಿಂದ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಶ್ರುತಿ ಬಿ ಎಂ ಚಿಕ್ಕಮಗಳೂರು, ಶ್ವೇತಾ ಎಸ್ ರಾವ್ ಸುಳಿಯಾದಿಂದ, ವೆಂಕಟೇಶ್ ಬೆಂಗಳೂರು ಸರಿಯಾದ ಉತ್ತರ, ಹೊನ್ನೂರು ಅಲ್ಲಿ ಹನುಮಂತ್ಪುರದಿಂದ, ಮುನಿರಾಬಾದ್ದಿಂದ ನೋಬಲ್ ಟೈಲರ್ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರ, ಸುಷ್ಮಾ ಕಾರ್ತಿಕ್ ಆನೇಕಲ್ನಿಂದ, ಮತ್ತು ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ. ಎಷ್ಟು ಜನದ ಹೆಸರು ಹೇಳಿದ್ರಿ, ಸಮಯ ಆಗ್ತಾ ಇದೆ. ಸಾಕು ಜನ ಸರಿ ಉತ್ತರ ಕಳಿಸಿದ್ರಾ? ಸರಿಯಾದ ಉತ್ತರ 10 ಕೋಟಿ. 100 ಮಿಲಿಯನ್ ಎಂದರೆ 10 ಕೋಟಿ. 10 ಕೋಟಿ ಎಂದು ಉತ್ತರ ಕಳಿಸಿರುವ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು.
1: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿ.

0: ಕೇಳಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್. ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: June 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ SB ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ FM ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ಕನ್ನಡ ಕವನವಿಲು ಎಫ್ಎಂ ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ. ಯಾವ ಸಮಯ ಆಗಿದೆ? 5:01. ಗುರುವಾರ ಸಂಜೆ ಈ ಸಮಯದಲ್ಲಿ ನಿಮ್ಮೆಲ್ಲರ ಜೊತೆ ಆಗ್ತಾ ಇರೋದು ಆರ್ಜೆ ಪ್ರವೀಣ್ ಜೋಶ್. ಶುರು ಮಾಡುವಂತಹ ಸಮಯ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ನಾನ್ ಸ್ಟಾಪ್ ಸಂಜೆಯಲ್ಲಿ ಅದ್ಭುತವಾದ ಗೀತೆಗಳು, ಅದರ ಜೊತೆಯಾಗಿ ಮಾತುಕತೆ, ಹರಟೆ ಎಲ್ಲವೂ ನಿಮ್ಮ ಜೊತೆ ಆಗುತ್ತೆ. ಕೇಳ್ತಾನೆ ಇರಿ ಕನ್ನಡ ಕವನವಿಲು ಎಫ್ಎಂ ರೈನ್ಬೋ ಕಾರ್ಯಕ್ರಮನ ಇದೀಗ ಶುರು ಮಾಡೋಣ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾನ್ ಸ್ಟಾಪ್ ಸಂಜೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬ್ಲೂ ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯರ್ಸ್ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ಜೂನ್ 11 ವಿಶ್ವಸಂಸ್ಥೆ ಘೋಷಿಸಿರೋ ಹಾಗೆ ಇವತ್ತು ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲೇ, ಅಂದರೆ ಅಂತಾರಾಷ್ಟ್ರೀಯ ಆಟ ಓಟದ ದಿನ ಅಂತ ಕರಿಬೋದು. ಇದರ ಅಂಗವಾಗಿ ವಿಶೇಷವಾದ ಕಾರ್ಯಕ್ರಮದಲ್ಲಿ ನೀವಿದ್ದೀರಿ ಇವತ್ತು. ಇನ್ಫ್ಯಾಕ್ಟ್ ಈ ಜೂನ್ 11 ಅತ್ಯಂತ ಇತ್ತೀಚೆಗೆ ಅಂದರೆ UN ಅವರು ವಿಶ್ವಸಂಸ್ಥೆಯಲ್ಲಿ ಕೇವಲ 2024 ಕೈಗೊಂಡಂತಹ ಒಂದಿಷ್ಟು ಮೀಟಿಂಗ್ಗಳ ಮುಖಾಂತರವಾಗಿ 2024 ಅಂದರೆ ಇದಕ್ಕೆ 3ನೇ ವರ್ಷ ಇವತ್ತು ಈ ಒಂದು ವಿಶ್ವ ಆಟದ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ನೆನಪಿರಬಹುದು, ಚಿಕ್ಕ ಮಕ್ಕಳಿರುವಾಗ ನಾವು ಅಥವಾ ಚಿಕ್ಕ ಹುಡುಗರಿದ್ದಾಗ ನಾವು ಮನೋರಂಜನೆಗೆ ಮಾತ್ರ ಆಟ ಆಡ್ತಾ ಇದ್ವಿ. ಆದರೆ ಇದರ ಹಿಂದೆ ಆರೋಗ್ಯ, ಸಂತೋಷ, ಸ್ನೇಹ, ಕಲಿಕೆ, ಜೀವನದ ಮೌಲ್ಯಗಳು ಇವೆಲ್ಲವೂ ಅಡಗಿರುತ್ತೆ ಅನ್ನೋದು ಬಹುಶಃ ಈಗ ಅರ್ಥ ಆಗುತ್ತೆ. ಇವತ್ತಿನ ಮಕ್ಕಳನ್ನು ನೋಡಿದಾಗ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ. ನೀವು ಚಿಕ್ಕ ಮಕ್ಕಳಿದ್ದಾಗ ಆಡ್ತಿದ್ದಂಥ ಆಟಗಳು ಯಾವುದು, ನಿಮ್ಮ ಬಾಲ್ಯಕ್ಕೆ ಹೋಗಿ ಆ ದಿನಗಳನ್ನು ನೆನೆಸ್ಕೊಂಡು ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ವಾಟ್ಸಪ್ ಸಂಖ್ಯೆ 9489001013 ಕೇಳ್ತಾನೆ ಇಲ್ಲಿ. ಚೂರ್ ಮಾಡಿರಿ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲವು.

ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಸ್ಗಳಲ್ಲಿ ನಿಲಯದ ನಮ್ಮ ಸಂಜೆ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇದೀಗ ಸಮಯ 5:30:20. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ಕಾರ್ಯಕ್ರಮಗಳಿಗೆ ಸ್ವಾಗತ, ಸುಸ್ವಾಗತ.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಇದೀಗ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90ರ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕೇಳೋಣ ಮುಂದಿನ ಗೀತೆಯಾಗಿ ಒಂದು ಸರಳ ಪ್ರೇಮ ಕಥೆ ಚಿತ್ರದ್ದು. ಅರ್ಮಾನ್ ಮಲಿಕ್ ಅವರ ಧ್ವನಿಯಲ್ಲಿ ಗೀತೆಗೆ ಸಾಹಿತ್ಯ ಸಿದ್ದು ಕೋಡಿಪುರ ಮತ್ತು ಸುನಿ ಅವರದು, ಸಂಗೀತ ವೀರ್ ಸಮರ್ಥ್ ಅವರದಾಗಿದೆ. ಇದೀಗ ಕೇಳೋಣ ಒಂದು ಸರಳ ಪ್ರೇಮ ಕಥೆ ಚಿತ್ರದ ಈ ಗೀತೆಯನ್ನು.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಕೇಳೋಣ ವಿಷ್ಣುಪ್ರಿಯ ಚಿತ್ರದ ಗೀತೆಯನ್ನ ನಜೀಂ ಅಶ್ರದ್ ಅವರ ಧ್ವನಿಯಲ್ಲಿ. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಗೋಪಿ ಸುಂದರ್ ಅವರ ಸಂಗೀತವಿದೆ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಸಿದ್ಧಾರ್ಥ ಬೆಳಮನು ಹಾಗೂ ಐಶ್ವರ್ಯ ರಂಗರಾಜನ್ ಅವರ ಧ್ವನಿಯಲ್ಲಿ ಶಾಕಾಹಾರಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಈ ಗೀತೆಗೆ ಸಾಹಿತ್ಯ ಸಂದೀಪ್ ಸುನ್ಕದ್ ಅವರದು, ಸಂಗೀತ ಮಯೂರ್ ಅಂಬೇಕಲ್ಲು ಅವರದು.
1: ಆಹಾ, ಊರೊಳಗೆ ಒಂದು ನರಿ ಪಾಚಿಕೊಂಡಿತ್ತಂತೆ, ಹುಲಿ ತರ ವೇಷ ಹಾಕೊಂಡಿತ್ತಂತೆ, ಕಳ್ಳನರಿ ಕಣ್ಬಿಡ್ತಂತೆ, ಈ ಕಾಡೊಳಗ್ ಬಂದ್ಬಿಡ್ತಂತೆ.
0: ಮ್ಯಾಕ್ಸ್ ಚಿತ್ರದ ಗೀತೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ. ಗೀತೆಗೆ ಸಾಹಿತ್ಯ ಅನೂಪ್ ಭಂಡಾರಿ, ಸಂಗೀತ ಬಿ ಅಜನೀಶ್ ಲೋಕನಾಥ್ ಅವರದು.

ರಾಯಲ್ ಚಿತ್ರದ ಗೀತೆ ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿ, ಜೊತೆಗೆ ಎಂಎಂ ಮಾನಸಿ ಅವರು ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಅವರ ಸಂಗೀತವಿದೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ.
1: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
2: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
1: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
2: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
1: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبان ہند پروگرام تو خبری تھی نیوز آن AIR ایپ پر دستیاب
3: آکاشوانی اینت تمل نکلچوں نیوز آن AIR ایپل کھڑکوں

0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.
2: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
3: ಹಲ್ಲುಜ್ತಾ ಇದೀನಿ ಕಣಮ್ಮ.
2: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
3: ಸರಿ, ನಿಲ್ಸಿದೀನಿ ಬಿಡು.
2: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
4: ಆಯ್ತ್ ಕಣಕ. ಕೈ ಮುಸರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
2: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
4: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
5: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
6: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಇದೀಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಬೆಂಗಳೂರು. ಇದೀಗ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಈ ಸಂಜೆ 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:51ಕ್ಕೆ ಕೃಷಿ ರಂಗ, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ಡಾ ಶಿವಪ್ರಕಾಶ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ತುರುವೇಕೆರೆ ತಾಲೂಕು ನೀರ್ಗುಂದ ಪಾಳ್ಯದ ಕಂಚಿರಾಯ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಲಿದ್ದೀರಿ. 7:45ಕ್ಕೆ ಸಿರಿಗಂಧ ಕಾರ್ಯಕ್ರಮ, 9:15ಕ್ಕೆ ಬಿಜೆ ಭರತ್ ಅವರು ಹಾಡಿರುವ ಭಾವಗೀತೆಗಳು, 9:30

0: ಸಂವಾದಕ್ಕೆ ನಾಟಕ ಅವನ ಪ್ರೇಮ, ಮೂಲಕಥೆ ವಾಣಿ, ರೇಡಿಯೋ ರೂಪ ಎಚ್ಎಸ್ ಪಾರ್ವತಿ. ರಾತ್ರಿ 10 ಗಂಟೆಗೆ ಆರೋಗ್ಯ ಸಂಚಿಕೆ. ಕಣ್ಣಿನ ಲೇಜರ್ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಅನಂತರ ಮೆದುಳು ಜ್ವರಕ್ಕೆ ಚಿಕಿತ್ಸೆ ಕುರಿತು ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ರಾತ್ರಿ 10:30ಕ್ಕೆ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ, ವಿಷಯ ವಿಜ್ಞಾನ ಮತ್ತು ತಂತ್ರಜ್ಞಾನ. ಇನ್ನು ನಾಳಿನ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30ಕ್ಕೆ ಚಿಂತನ ದಿವಾಕರ್ ಡೊಂಗ್ರೆ ಅವರಿಂದ, 6:35ಕ್ಕೆ ಕನ್ನಡ ರತ್ನ ಭಂಡಾರ, 6:40ಕ್ಕೆ ದೇಶಭಕ್ತಿ ಗೀತೆ, 6:45ಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ರೈತರಿಗೆ ಸಲಹೆ 6:50ಕ್ಕೆ, 7:15ಕ್ಕೆ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ, ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತರಾದ ಡಾ ಎಸ್ವಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ. 7:45ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. ಚಿತ್ರಗೀತೆಗಳು 8:35ಕ್ಕೆ. 8:50ಕ್ಕೆ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ವಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು, ಭಾಗವಹಿಸುತ್ತಾರೆ ನಿವೃತ್ತ ಸುವೇದಾರ್ ಎನ್ಕೆ ಶಿವಣ್ಣ, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 9:30ಕ್ಕೆ ಗಾನಗಂಗೆ, 10:30ಕ್ಕೆ ಸುನಹರೆ ಪಲ್, 11:00ಗೆ ಸವಿ ನೆನಪು, 12:05ಕ್ಕೆ ವನಿತಾ ವಿಹಾರ, ಹಾಸನದ ಶುಕ್ತಿ ಯೋಗಾ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮ. ಇನ್ನು ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಸಂಚಿಕೆ, ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾ ರಾಮರಾಜು ಬಿ ಸಹ ಪ್ರಾಧ್ಯಾಪಕರು, ರೋಗ ನಿರೋಧಕ ವಿಭಾಗ ಅಮೃತ್ ಆಯುರ್ವೇದ ಮೆಡಿಕಲ್ ಕಾಲೇಜು ಚಿತ್ರದುರ್ಗ ಇವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್, ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00ಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ. 1:20ಕ್ಕೆ ಚಿತ್ರಗೀತೆಗಳು, 1:30ಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40ಕ್ಕೆ ಗಾಂಧಿ ಸ್ಮೃತಿ. ಇನ್ನು ನಾಳೆ ಸಂಜೆ ಕಾರ್ಯಕ್ರಮಗಳು, 5:30ಕ್ಕೆ ಗಿರ್ಮಿಟ್ ಕಾರ್ಯಕ್ರಮ, 6:15ಕ್ಕೆ ಕನ್ನಡ ರತ್ನ ಭಂಡಾರ, 6:30ಕ್ಕೆ ಅವಲೋಕನ, 6:51ಕ್ಕೆ ಕೃಷಿ ರಂಗ, ಕೃಷಿಯಲ್ಲಿ ಮಹಿಳೆಯರಿಗೆ ಇರುವ ಅವಕಾಶಗಳು ಈ ಕುರಿತು ಶ್ವೇತಾ ಪಿಎಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜಾನಪದ ಸಂಗೀತ ಮೂಡಿಬರಲಿದೆ. 7:45ಕ್ಕೆ ಸಿರಿಗಂಧ, 9:15ಕ್ಕೆ ಗೀತಾ ಸತ್ಯಮೂರ್ತಿ ಅವರು ಹಾಡಿರುವ ಭಾವಗೀತೆಗಳು, 9:30ಕ್ಕೆ ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ, ರಾತ್ರಿ 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ವಿದುಷಿ ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆ, ವಯಲಿನ್ ಅಶ್ವಿನ್ ಕಲ್ಯಾಣ್, ಮೃದಂಗ ರಂಜಿನಿ ಸಿದ್ಧಾಂತಿ, ಮೋರ್ಚಿನ್ ಚಿದಾನಂದ್. ರಾತ್ರಿ 10:30ಕ್ಕೆ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ, ವಿಷಯ ಜನವಿಶ್ವಾಸ್. ಇವಿಷ್ಟು ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ. ಕೇಳ್ತಾ ಇದ್ದೀರಿ ಕನ್ನಡ ರತ್ನ ಭಂಡಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ PhD ಪಡೆದರು. ಕಂಚಿನ ಕಂಠ, ಸ್ಫುಟವಾದ ಮಾತು, ಕವನಗಳನ್ನು ಕಥೆಗಳನ್ನು ಬರೆದರು. ಆದರೆ ಸಾಹಿತ್ಯವೇ ಜೀವನ ಅನ್ನಲಿಲ್ಲ, ಚಿತ್ರರಂಗವೇ ಜೀವನ ಅಂದರು. ಸುಮಾರು 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯ ಮಾಡಿದರು.

0: ರಂಗಭೂಮಿಯಲ್ಲೂ ಸಕ್ರಿಯರಾಗಿದ್ದರು. ಕಲಾವಿದ ಲೋಹಿತಾಶ್ವ,
1: ಇವತ್ತಿನ ಸ್ಥಿತಿಯೊಳಗೆ ಹೇಗಿದೆ ಅಂತಂದರೆ, ನೀವು ತಲೆ ಕರ್ಕೊಂಡು ಕೈ ಕಟ್ಟಿಕೊಂಡು ಅವರು ಹೇಳಿದ ಹಾಗೆ ಕೇಳಿಕೊಂಡು ನೇರವಾಗಲ್ದೆ ಹೋದ್ರೆ ಪರೋಕ್ಷವಾಗಿ ಆದರೂ ಇಂಥದ್ದನ್ನು ಮಾಡಿದಾಗ ಬೆಳ್ಕೊಂಡೋಗೋಕ್ಕೆ ಸಾಧ್ಯ ಇದೆ. ನೂರಾರು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಹಾಗಿಲ್ಲದೆ ಆ ಹಠ ಮಾಡಿ ಸಿನಿಮಾ ಮಾಡಿದ್ರು, ನಿನ್ನ ಸಹಾಯವೇ ಬೇಡ ಅಂತ ಮಾಡಿದ್ರು ಸಿನಿಮಾಗಳನ್ನ ತೋರ್ಸೋಕ್ಕಾಗ್ತಾಯಿಲ್ಲ. ನಮ್ಮ ವರ್ಗೂ ರಾಮಚಂದ್ರಪ್ಪನವ್ರು ಸಿನಿಮಾಗೆ ಬೇಕಾದಷ್ಟು ಮಾಡಿದ್ದಾರೆ, ಹೆಚ್ಚು ಜನಕ್ಕೆ ತೋರಿಸೋಕ್ಕೆ ಸಾಧ್ಯ ಆಗಿದೆ. ಆ ಈಗ ನೋಡಿ, ಡಬ್ಬ ಇಟ್ಕೊಂಡು ಪಾಪ ಅವರೇ ಓಡಾಡಬೇಕು, ಥಿಯೇಟ್ರಿಗೆ ಹೋಗಿ ಜನಕ್ಕೆ ಸಿನಿಮಾ ತೋರಿಸ್ಬೇಕು ಅಂತ ಹೋಗಬೇಕು. ನಾನು ಹಿಂದೆ ಮಾರ್ಜಾಲ ಅಂತ ಒಂದು ಸಿನಿಮಾ ಮಾಡಿದ್ದೆ, ಸುಬ್ರಹ್ಮಣ್ಯಂ ಅಂತ ಒಬ್ಬರು ಟ್ರಾವೆಲ್ಸ್ನವರು, ಗಾಂಧಿನಗರದ ದುಡ್ಡೇ ಬೇಡ ನಾನು ಮಾಡ್ತೀನಿ ಅಂತ ಮಾಡಿದ್ರು, ಇಡೀ ಗಾಂಧಿನಗರ ಸಿನಿಮಾನ ಬೆಳೆಯಕ್ಕೆ ಬಿಡಲಿಲ್ಲ. ಇಂಥದ್ದೆಲ್ಲ ನಡೀತದೆ, ಹಠಗಳಿದ್ದಾವೆ. ಆದ್ದರಿಂದ ಗುಲಾಮಗಿರಿಯನ್ನು ಪ್ರತಿ ಸ್ಟೇಜಲ್ಲೂ ಇವತ್ತಿನ ಸಮಾಜದೊಳಗೆ ಬಯಸ್ತಾರೆ. ಆದರೆ ಗುಲಾಮಗಿರಿಯ ವಿರುದ್ಧವಾಗಿ ಪ್ರತಿಭಟಿಸ್ತಕ್ಕಂಥ ಶಕ್ತಿಗಳೂ ಸಹ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾ ಇದ್ದಾವೆ. ಆದರೆ ಇದು ಈ ಮಟ್ಟಕ್ಕೆ ತಕ್ಕ ಹಾಗೆ ಅದು ಬೆಳೆಯೋ ಕಾಲ ಒಂದು ಬರಬೇಕು. ಶಕ್ತಿ ಇದ್ದೊಂದು ಬದುಕ್ತಾನೆ, ಒಂದು ಹುಲಿ ಬದುಕುತ್ತೆ, ಜಿಂಕೆ ಬದುಕೋದ್ಬೇಡ್ವಾ? ಈಗ ಸಮಾಜದಲ್ಲೂ ತಾಕತ್ತಿರೋ ಕಪ್ಪು ಹಣ ಬಂದು ಸೇರಿಕೊಡುತ್ತೆ, ಅಧಿಕಾರ ಬಂದು ಸೇರಿಕೊಳ್ಳಿ, ಅಧಿಕಾರ ಹೇಗೆ ಸಿಗುತ್ತೆ ಅಂತ ನೀವು ನೋಡಿದ್ದೀರಿ. ಬೆಳಗ್ಗೆ ಎದ್ದು ನಮ್ಮ ಕಣ್ಣಿಗೆ ಕಾಣುತ್ತೆ. ಯಾವ ಪ್ರಾಮಾಣಿಕನೂ ಬದುಕೋದಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ಸ್ಥಿತಿ ಇದೆ. ನಿಜವಾಗಿ ಸಮಾಜಮುಖಿಯಾಗಿ ಚಿಂತನೆ ಮಾಡ್ತಕ್ಕಂಥ ಮನುಷ್ಯ ಯಾವ ಕೆಲಸವನ್ನು ಮಾಡೋಕ್ಕಾಗ್ತಾಯಿಲ್ಲ. ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಆಲ್ಮೋಸ್ಟ್ ಲಕ್ಷುರಿ. ನಾನು ಮೊನ್ನೆ ನನ್ನ ಸ್ನೇಹಿತರೊಬ್ಬರಿಗೆ ಹೇಳಿದೆ, ಸೋಷಿಯಲ್ ವರ್ಕ್ ಮಾಡೋದಿಯಲ್ಲ ಸ್ವಾಮಿ, ಸೋಷಿಯಲ್ ವರ್ಕ್ಗೆ ಐಡೆಂಟಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತೀರಲ್ಲ ನೀವು, ಸೋಷಿಯಲ್ ವರ್ಕ್ ಆಲ್ಸೋ ಇಸ್ ಲಕ್ಷುರಿ. ನನ್ನ ಜೀವನ ಅದು ಅಚ್ಚುಕಟ್ಟಾಗಿದ್ದರೆ ಮಾತ್ರ ನಾನು ಸೋಷಿಯಲ್ ವರ್ಕ್ ಹೋಗೋಕ್ಕೆ ಸಾಧ್ಯ. ಇದ್ರೆ ಬೆಳಗ್ಗೆ ಇದ್ದರೆ ನನ್ನ ಹೊಟ್ಟೆಪಾಡೆ ಆದರೆ ಹೇಗೆ ಮಾಡೋಕ್ಕಾಗುತ್ತೆ? ನೀವು ಸೋಗನ್ನು ಹಾಕದೆ ಹೋದರೆ ನೀವು ನಿಮ್ಮ ನಿಜವಾದ ಸ್ವರೂಪವನ್ನು ಆಯಿಸಿ ಭಾಷೆಯನ್ನು ಎಷ್ಟೋ ಸಾರಿ ವ್ಯಕ್ತಿತ್ವದ ಅಭಿವ್ಯಕ್ತಿ ಅಂತಾರೆ. ಆದರೆ ಇವತ್ತು ವ್ಯಕ್ತಿತ್ವದ ಅಭಿವ್ಯಕ್ತಿ ಅಲ್ಲ, ನಮ್ಮ ನಾವು ಏನಲ್ವೋ ಅದನ್ನು ಹೇಳೋದಕ್ಕೆ ಬಳಸ್ತಾ ಇದ್ದೀವಿ ನಾವೀಗ, ಅದನ್ನು ಮುಚ್ಚಿಡ್ತಿದ್ದೀವಿ. ಎಕ್ಸ್ಪ್ರೆಷನ್ ಅಲ್ಲ ಈಗಾಗಿದೆ, ಸೋಗು ಅಷ್ಟೇ. ನಿಜವಾದ ಮುಕ್ಕಳಿದ ನೇರವಾಗಿ ಹೀಗೆ ಮಾತಾಡೋದ್ರಿಂದ ಇದನ್ನು ಕೇಳಿಸ್ಕೊಂಡು ಎಷ್ಟೋ ಜನ ನನ್ನ ಶತ್ರುಗಳಾಗ್ತಾರೆ. ನನ್ನ ಕೊನೆಯ ಕ್ಷಣಗಳ ತನಕ ಎಂಥದೇ ಬರಬಾರದ ದುರಂತಗಳು ಬಂದರೂ ಸಹ ನಾನು ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕೋದು ಹೇಗೆ ಅಂತ ಕಲ್ತುಕೊಂಡಿದ್ದೀನಿ. ನನಗೆ 8 ತಿಂಗಳ ಒಂದು ಮೊಮ್ಮಗ ಅಂಕುರ್ ಅಂತ ಒಬ್ಬ ಹುಡುಗ ಇದ್ದಾನೆ, ನನ್ನ ಶರತ್ತನ ಮಗ. ಇನ್ನೊಬ್ಬ ನನ್ನ ಮಗಳ ಮಗ, ಅವನಿಗೆ ಈಗ 2 ವರ್ಷ. ಪ್ರತಿ ಹೆಜ್ಜೆನಲ್ಲೂ ಅವರು ನನಗೆ ಅದ್ಭುತವಾದ ಮೇಷ್ಟ್ರಗಳಾಗಿದ್ದಾರೆ. ಪ್ರೀತಿ ಅಂದರೆ ಏನು, ದ್ವೇಷ ಅಂದರೆ ಏನು, ಮರೆಯೋದು ಅಂದರೆ ಏನು, ಯಾವುದನ್ನು ಮರಿಬೇಕು, ಯಾವುದನ್ನು ಮರಿಬಾರ್ದು, ಯಾವುದು ಸರಿ ಯಾವುದು ತಪ್ಪು, ಯಾವುದನ್ನು ಗ್ರಹಿಸಬೇಕು, ಯಾವುದನ್ನು ಸಂಗ್ರಹಿಸಬೇಕು, ಅವಕ್ಕೆ ಗ್ರಹಿಕೆ ಅಂದರೆ ಏನು, ಸಂಗ್ರಹ ಅಂದರೆ ಏನು ಗೊತ್ತಿಲ್ಲದೆ ಇರಬಹುದು, ಆದರೆ ನನಗೆ ಅದರ ಮುಖಾಂತರ ಗೊತ್ತಾಗ್ತಾ ಹೋಗುತ್ತೆ. ಅವರು ಯಾವುದನ್ನು ನಿರಾಕರಿಸ್ತಾರೆ, ಯಾವುದನ್ನು ಪಡ್ಕೋತಾರೆ. ನಾವು ಇದಕ್ಕೆ ಬೇರೆ ಬೇರೆ ಆರೋಪಗಳನ್ನು ಹೊರಿಸಿ ವಿವಿಧ ರೂಪಗಳನ್ನ ಮಾಡಿ ವಿಕೃತ ಮಾಡಿ ನೆಮ್ಮದಿಯನ್ನು ಕಳ್ಕೊಂಡಿದ್ದೀವಿ. ಅವ್ರು ನೆಮ್ಮದಿ ಇಲ್ಲ. ಏನು ಚೆನ್ನಾಗಿ ಹೇಳ್ತಾರೆ ಜನಪದದಲ್ಲಿ, ಅಳುವ ಕಂದನ ತುಟಿಯು ಹವಳದ ಕುಡಿಹಂಗ, ಹುಬ್ಬು ಬೇವಿ ನೆಸಳಾಂಗ, ಕುಡಿ ಹುಬ್ಬು ಬೇವಿ ನೆಸಳಾಂಗ. ಏನು ಅದ್ಭುತವಾದಂಥ ಸಲಹೆ ಕೊಡ್ಬೋದು, ಸೂಚನೆ ಕೊಡ್ಬೋದು. ನಿಯತ್ತಾಗಿರಿ ಅಷ್ಟೇ. ಅಡುಗೆ ಮಾಡ್ತೀರಾ, ನಿಯತ್ತಾಗಿ ಅಡುಗೆ ಮಾಡಿ. ಓದ್ತೀರಾ, ಶ್ರದ್ಧೆಯಿಂದ ನಿಯತ್ತಾಗಿ ಏಕಾಗ್ರ ಚಿತ್ತದಿಂದ ಓದಿ. ಅದರಿಂದ ಬರುವ ಪ್ರಯೋಜನ ನಂತರದ್ದು. ಮಾಡುವಾಗ ಮಾಡುವ ಕೆಲಸದಲ್ಲಿ ಗಮನ ಹರಿಸಿ ಏಕಾಗ್ರ ಚಿತ್ತತೆಯಿಂದ ನಿಯತ್ತಿನಿಂದ ಮಾಡಿದ್ರೆ ಇಲ್ಲದೆ ಹೋದರೆ ಯಾರಿಗೆ ತಲುಪಬೇಕೋ ತಲುಪೋದಿಲ್ಲ, ಮತ್ತು ನಮ್ಮ ನೆಮ್ಮದಿ ಹಾಳಾಗುತ್ತೆ. ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಇತ್ತೀಚೆಗೆ ನನಗನ್ಸಿರೋದು ಸ್ವಲ್ಪ ಈ ಯೋಗ ಪ್ರಾಣಾಯಾಮ ಇತ್ಯಾದಿಗಳು. ನನಗೆ ಡಯಾಬಿಟಿಕ್ ಆದ್ದರಿಂದ ನಾನು ಕೆಲವರು ಸಜೆಸ್ಟ್ ಮಾಡಿರು, ಎಲ್ಲ ಮಾಡ್ತಾ ಹೋದಾಗ ಹೌದು ಶಾಂತಿ ಅಂತಂದರೆ ಬಿಡುಗಡೆ ಪಡ್ಕೊಳ್ಳೋದು. ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ, ಅದ್ಭುತವಾದ ಭಾಷಣಕಾರರು ಬಿಟ್ರಿ, ಅವರು ಉಪನ್ಯಾಸಗಳನ್ನ ಕೇಳಿ ನನಗೆ ಭಾಳ ಸಂತೋಷ ಆಗಿದೆ. ಮುಕ್ತಿ ಅಂದ್ರೆ ಏನು, ಕಳ್ಕೊಳ್ಳೋದು ಅಷ್ಟೇ. ಕಳ್ಕೊಳ್ಳಿ ಒಂದೊಂದಾಗ ಕಳ್ಕೊಳ್ಳೋದು ಅಷ್ಟೇ. ವ್ಯಾಮೋಹಗಳನ್ನ ಕಳ್ಕೊತಾ ಹೋದ್ರೆ ಸಂತೋಷ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ.
2: ಇದುವರೆಗೂ ಕನ್ನಡ ರತ್ನ ಭಂಡಾರ ಕೇಳಿದಿರಿ. ಇದೀಗ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
3: ಆಕಾಶವಾಣಿ ಸಂಪ್ರತಿ ವಾರ್ತಾ ಶೂಯಂತಾಂ, ಪ್ರವಾಚಿಕಾ ಸುಷಮಾ ಕುಮಾರಿ. ಆದೌ ಮುಖ್ಯ ವಾರ್ತಾ. ಓಮಾನ್ ದೇಶಸ್ಯ ಟ್ಯಾಂಕರ್ ಆಕ್ರಮಣಸ್ಯ ವಿಷಯೆ ಭಾರತೇನ ಪ್ರಬಲಂ ವಿರೋಧಂ ಪ್ರಕಟಿತಂ. ಎಂ ಟಿ ಜಲವೀರ ನೌಕಾಯಾಃ ಸರ್ವೇ ಕರ್ಮಚಾರಿಣಃ ಸುರಕ್ಷಿತಾಃ ಇತಿ ಸೂಚನಾ ಅಸ್ತಿ. ನೀತಿ ಆಯೋಗಸ್ಯ ಸಭಾಯಾಂ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ವಿಕಸಿತ ಭಾರತಸ್ಯ ಕೃತೆ ಕೌಶಲಸ್ಯ ವೃತ್ತ್ಯಾವಸರಸ್ಯ ಚ ಮಹತ್ವಂ ಪ್ರತಿಪಾದಿತಂ. ಆಂಧ್ರಪ್ರದೇಶಸ್ಯ ಮದ್ಯ ಪರಿವಹನ ಭ್ರಷ್ಟಾಚಾರ ಪ್ರಕರಣಸ್ಯ ಹೈದರಾಬಾದೆ ಇಡಿ ಇತ್ಯನೇನ ಸಹಸಾ ಅನ್ವೇಷಣಂ ಕೃತಂ. ಭಾರತೇನ ಮಾಲ್ದೀವ್ಸ್ ದೇಶಂ ಪ್ರತಿ ಖಸರಾ ರೋಗಸ್ಯ ಸೂಚ್ಯೌಷಧೀನಾಂ ಚಿಕಿತ್ಸಾ ಸಹಾಯಂ ಪ್ರೇಷಿತಂ. ಅಪಿ ಚ ಅದ್ಯ ರಾತ್ರೌ ಬೃಹತ್ತಮಃ ಫಿಫಾ ವಿಶ್ವ ಚಷಕ ಕ್ರೀಡಾ ಆರಭ್ಯತೆ, ಯತ್ರ ಮೆಕ್ಸಿಕೊ ದಲಂ ದಕ್ಷಿಣ ಆಫ್ರಿಕಾ ದಲಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಓಮಾನ್ ದೇಶಸ್ಯ ತಟೆ ಏಕಸ್ಯಾಃ ನೌಕಾಯಾಃ ಉಪರಿ ಸದ್ಯಃ ಏವ ಕೃತಸ್ಯ ಆಕ್ರಮಣಸ್ಯ ಭಾರತೇನ ನಿಂದಿತಂ, ಯಸ್ಮಿನ್ ತ್ರಯಃ ಭಾರತೀಯ ನಾಗರಿಕಾಃ ಮೃತಾಃ. ನವದಿಲ್ಯಾಂ ಅಂತರ್ ಮಂತ್ರಿಮಂಡಲೀಯ ವಾರ್ತಾಹರ ಸಮ್ಮೇಳನಂ ಅಭಿಸಂಬೋಧಯನ್ ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಾಯಸವಾಲಃ ಅವದತ್ ಯತ್ ಸರ್ವಕಾರೇಣ ಅಮೆರಿಕಾ ದೇಶಸ್ಯ ಚಾರ್ಜ್ ಡಿ ಅಫೇರ್ಸ್ ಇತ್ಯೇತಾನ್ ಆಹೂಯ ಪ್ರಬಲಂ ವಿರೋಧಂ ಪ್ರಕಟಿತಮಸ್ತೀತಿ. ಸಹ ಅಸ್ಮಿನ್ ಪ್ರದೇಶೇ ನೌಕಾಯಾನಸ್ಯ ಉಪರಿ ನಿರಂತರಂ ಆಕ್ರಮಣಾನಿ ಅತೀವ ಚಿಂತಾಸ್ಪದಂ ವರ್ಣಿತಾನಿ ತಥಾ ಚ ಶಾಂತಿಂ ಸ್ಥಿರತಾಂ ಚ ಪುನಃ ಸ್ಥಾಪಯಿತುಂ ಸಂವಾದಸ್ಯ ಕೂಟನೀತೇಃ ಚ ಆಹ್ವಾನಮಪಿ ಅಕರೋತ್.
4: We attach high importance to the welfare and well-being.
5: हम अपने नाविकों के कल्याण और सुरक्षा को बहुत महत्व देते हैं. हमने कल ओमान तट पर हुए जहाज पर हमले की कड़ी निंदा की, जिसमें दुर्भाग्यवश हमने 3 भारतीय नागरिकों को खो दिया. हमने इस घटना के विरोध में भारत अमरीकी मिशन उपप्रमुख को तलब किया था. क्षेत्र में जहाजों पर लगातार हो रहे हमले बेहद चिंताजनक हैं. ये हमले तुरंत बंद होने चाहिए. हम संवाद और कूटनीति का भी आह्वान करते हैं ताकि क्षेत्र में जल्द से जल्द शांति और स्थिरता बहाल हो सके.
3: गल्फ क्षेत्रस्य अपर सचिवः असीम आर महाजनः अवदत् यत् सर्वकारः पश्चिम एशिया क्षेत्रस्य स्थितिं निकटतया निरीक्षमाणः अस्ति. भारतीय अभियानेन च अहोरात्रं सहायता सेवाः अपि आरब्धवन्तः. सः अवदत् यत् अस्मिन् मासे अष्टदिनांके ओमान देशस्य समीपे लक्षिताः MT मारिवेक्स नौकायाः सर्वे 24 भारतीयाः कर्मचारिणः सुरक्षिततया रक्षिताः सन्ति. ते शीघ्रमेव स्वदेशं प्रत्यागमिष्यन्ति इत्यपेक्षया अस्ति. पत्तर नौ वहन जलमार्ग मन्त्रालयस्य अपर सचिवः मुकेश मंगलः अवदत् यत् मृतकानां नाविकानां परिवारान् सीमेन वेलफेयर फंड सोसाइटी इत्यस्य माध्यमेन प्रत्येकस्मै 10,00,000 रूप्यकाणां अनुग्रह राशिः प्रदीयते. सः अग्रे सूचितवान् यत् अद्य ओमान देशस्य शीनासपत्तनस्य समीपे समुद्रीय सुरक्षा घटनायां संलग्नः गिनी बिसाउ इत्यस्य ध्वजेन युक्तः MT जलवीर इत्यस्मिन् स्थिताः सर्वेपि 20 भारतीय कर्मचारिणः सुरक्षिताः सन्ति. निर्वासन प्रयासाः च प्रचलन्ति. अत्रान्तरे देशे उर्वरकस्य इन्धनस्य च आपूर्तिः स्थिरास्ति इति प्रशासनेन आश्वासितम्. उर्वरक विभागस्य अपर सचिवा अपर्णा एस शर्मा इत्येषा अवोचत् यत् पर्याप्तानि भण्डाराणि उपलभ्यन्ते. अनेक देशैः आयातः च सुनिश्चितः अस्ति. पेट्रोलियम प्राकृतिक ईंधन मंत्रालय से संयुक्त सचिवा सुजाता शर्मा इत्येष अकथयत यत् आंतरिक शोधनागाराणि उच्च क्षमतया कार्यं कुर्वन्ति. अशोधित तैलस्य पेट्रोल इत्यस्य डीजल इत्यस्य LPG इत्यस्य च प्राकृतिक ईंधनस्य आपूर्तिः अप्रभाविता अस्ति इति सा अवोचत. प्रधानमंत्री नरेन्द्र मोदी अवदत् यत् साम्प्रतं विश्वं अनिश्चिततायाः अस्थिरतायाश च अनुकालम् अनुभवति. परं भारतदेशः आत्मविश्वासेन दृढसंकल्पेन च अग्रेसरति. नवदिल्ल्यां राष्ट्रपतिभवने नीति आयोगस्य 10th शासक परिषदः अध्यक्षतां कुर्वन् सः अकथयत् यत् यथा यथा भारतं विकसितभारतस्य लक्ष्यस्य समीपं गच्छति तथा तथा केन्द्रराज्यसर्वकारयोः उत्तरदायित्वं वर्धयन्ति. तेन भणितं यत् राज्येषु पारस्परिक सहयोगः संवादः विचाराणाम् आदान प्रदानम् आवश्यकं भवेत्. विषयेऽस्मिन् नीत्यायोगः महत्वपूर्णां भूमिकां निर्वाहयति. नीति आयोगस्य सहयोगेन सर्वेषां राज्याणां केन्द्रशासित प्रदेशानां च मध्ये विचार विनिमयः सम्यक् भवेत्. विकसितभारतस्य लक्ष्यं प्रति बलमपि वर्धिष्यति. सभायामस्यां देशे कौशल विकासस्य संवर्धनं वृत्त्यवसराणि अपि वर्धयिष्यन्ति. वर्षस्य अस्य विषयो विद्यते 47-2000 वर्षपर्यन्तं विकसित भारताय समावेशी मानव विकासः. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೇ ಅಪಿ ಉಪಲಬ್ಧೋ ಭವಿಷ್ಯತಿ. ಪ್ರವರ್ತನ ನಿದೇಶಾಲಯೇನ ಆಂಧ್ರಪ್ರದೇಶ ರಾಜ್ಯ ಮದ್ಯ ಪದಾರ್ಥ ನಿಗಮ ಲಿಮಿಟೆಡ್ ಇತ್ಯಸ್ಯ ಕಥಿತೆ ಪರಿವಹನ ಪ್ರವಂಚನಾಕಾಂಡೆ ಹೈದರಾಬಾದೇ ಪಂಚ ಸ್ಥಳೇಷು ಸಹಸಾನ್ವೇಷಣಂ ಕೃತಂ. ಪ್ರವರ್ತನ ನಿದೇಶಾಲಯಸ್ಯ ಅಧಿಕಾರಿಣಃ ಕಥಯಂತಿ ಯತ್ ಆರೋಪಿಜನಃ ಶಾಸಕೀಯ ಕೋಶಾತ್ ಪಂಚನವತ್ಯಧಿಕ ಕೋಟಿ ರೂಪ್ಯಕಾಣಾಂ ವಿತ್ತಹರಣಂ ಕೃತವಂತಃ ತಥಾ ಚ ಸ್ವ ಸಹಯೋಗಿನಾಂ ಕೃತೆ ಅವೈಧ ಲಾಭಃ ಅರ್ಜಿತಃ. ಭಾರತೇನ ಪ್ರತಿರಕ್ಷಣ ವ್ಯಾಪ್ತಿಂ ಸುದೃಢಂ ಕರ್ತುಂ ಸಾರ್ವಜನಿಕ ಸ್ವಾಸ್ಥ್ಯಸ್ಯ ರಕ್ಷಣಾರ್ಥಂ ಚ ಪ್ರಯತ್ನಾನ್ ಸಮರ್ಥಯಿತುಂ ಮಾಲ್ದೀವ ದೇಶಂ ಪ್ರತಿ 20,000 ಯಾವತ್ ಖಸರಾ ಸೂಚ್ಯೌಷಧೀನಾಂ ಪ್ರಾಯಃ 3 ಟನ್ ಚಿಕಿತ್ಸಾ ಸಾಮಗ್ರೀಂ ಚ ಪ್ರೇಷಿತಂ. ವಿದೇಶ ಮಂತ್ರಾಲಯಃ ಅವದತ್ ಯತ್ ಏತತ್ ಸಹಯೋಗಂ ದ್ವೀಪರಾಷ್ಟ್ರೇ ವರ್ಧಮಾನಾನಾಂ ಖಸರಾ ಪ್ರಕರಣಾನಾಂ ನಿವಾರಣೆ ಸಹಾಯಂ ಕರಿಷ್ಯತಿ ತಥಾ ಚ ಮಾಲ್ದೀವ್ಸ್ ಸರ್ವಕಾರಸ್ಯ ಪ್ರತಿಕ್ರಿಯಾ ಉಪಾಯಾನ್ ಸುದೃಢಂ ಕರಿಷ್ಯತಿ ಇತಿ. ತಸ್ಯ ನೇಬರ್ಹುಡ್ ಫಸ್ಟ್ ವಿಜನ್ ಮಹಾಸಾಗರ್ ಇತ್ಯೇತಯೋಃ ಅಂತರ್ಗತಂ ಭಾರತಂ ಮಾಲ್ದೀವ್ಸ್ ದೇಶೇನ ಸಹ ಸಂಯುಕ್ತ ಪ್ರಾಥಮಿಕತಾಸು ನಿಕಟತಯಾ ಕಾರ್ಯಂ ಕರ್ತುಂ ಪ್ರತಿಬದ್ಧಂ ಅಸ್ತಿ. ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವ ಅದ್ಯ ರಾಜಸ್ಥಾನೆ ಜೈಸಲ್ಮೇರ ಜನಪದೆ ರಾಮಗಢೆ 20 kW ಕ್ಷಮತಾಯುತಸ್ಯ ಎಫ್ಎಂ ಪ್ರೇಷಕಸ್ಯ ಆಭಾಸೀಯ ಉದ್ಘಾಟನಂ ಅಕರೋತ್. ಜೈಪುರಸ್ಯ ಆಕಾಶವಾಣಿ ಪರಿಸರೆ ಸಮಾಯೋಜಿತೆ ಏಕಸ್ಮಿನ್ ಕಾರ್ಯಕ್ರಮೆ ಉದ್ಘಾಟನ ಕಾರ್ಯಮಿದಂ ಸಂಪನ್ನಂ. ಅನೇನ ಸಹ ರಾಜ್ಯೆ ಎಫ್ಎಂ ಪ್ರೇಷಕಾಣಾಂ ಸಂಖ್ಯಾ ವಿವರ್ಧ್ಯ 49 ಜಾತಾ. ನೂತನಃ ಪ್ರೇಷಕಃ ಸೀಮಾವರ್ತಿ ಕ್ಷೇತ್ರೇಷು 80 kilometers ಪರಿಮಿತೆ ಕ್ಷೇತ್ರ ರೇಡಿಯೋ ಪ್ರಸಾರಣಸ್ಯ ಆವರಣಂ ಪ್ರದಾಸ್ಯತಿ. ಏತೇನ ಜನಾಃ ವಿವಿಧಾಃ ಸೂಚನಾಃ ಶೈಕ್ಷಿಕ ಸಾಮಗ್ರ್ಯಃ ಪ್ರಾಪ್ತುಂ ಶಕ್ನುವಂತಿ. ಸಭಾಂ ಸಂಬೋಧಯನ್ ಶ್ರೀ ವೈಷ್ಣವಃ ಅವದತ್ ಯತ್ ದೇಶಸ್ಯ ಸೀಮಾ ಕ್ಷೇತ್ರೇಷು ಕಾಶ್ಮೀರತಃ ಕಚ್ಛ ಪರ್ಯಂತಂ ಆಕಾಶವಾಣಿ ದೂರದರ್ಶನಯೋಃ ಪ್ರಸಾರಣ ಸೇವಾಯಾಃ ವಿಶಿಷ್ಟಾಃ ಲಾಭಾಃ ಪ್ರಾಪ್ಸ್ಯಂತೆ.
6: मैं निवेदन करूंगा आकाशवाणी के सभी साथियों से और विशेषकर डीजी साहब से, राजीव जी से और हमारे प्रसार भारती के चेयरमैन श्री प्रसून जोशी जी से कि अब हम एक नए तरीके से सोचें आकाशवाणी के बारे में. हम आज के समय के हिसाब से आकाशवाणी को डिजिटल फर्स्ट और हाइपर लोकल इन दो सूत्रों में बांधे. जो भी डिजिटल प्लेटफॉर्म हमारे पास आज अवेलेबल है, अपना खुद का वेव्स ओटीटी है, उस प्लेटफॉर्म को यूज करें. लोकल आर्ट, लोकल संस्कृति, लोकल खान पान को आगे लाने का एक बहुत बड़ा प्लेटफॉर्म बनाए. अगले 1,000 दिनों में एक मास्टर प्लान बना के आकाशवाणी और दूरदर्शन का पूरा ट्रांसफॉर्मेशन करें. आपको पूरा फ्रीडम है, जो आप कहोगे वो पॉलिसी बनेगी. पॉलिसी बनाने वाले आप, इम्प्लीमेंट करने वाले आप.
3: प्रशासनेन एथोनॉल मिश्रित पेट्रोल उत्पाद शुल्कम अपसारितम. वित्त मंत्रालयेन एकया अधिसूचनया प्रकाशितम यत् 20 30% एथोनॉल मिश्रित पेट्रोल उत्पादं केंद्रीय उत्पाद शुल्क श्रेण्यात् पूर्णतया विमुक्तम्. मंत्रालयेन उक्तं यत् अस्य शैथिल्यस्य उद्देश्यं भारतीय एथोनॉल मिश्रण कार्यक्रमं सुदृढीकरणमस्ति. 26,000 वर्षस्य फीफा विश्व चषक क्रीडायाः आरम्भः अद्य रात्रौ मेक्सिको नगरस्य ऐतिहासिके एस्टाडियो एजेटेका क्रीड़ा गृहे आरभ्यते. इति वार्ताः.
2: आकाशवाणी इदीग जिल्ला वार्ता पत्र.
7: तुमकूरु जिल्ला वार्ता पत्र बरदवरु रघु एएन तुमकूरु ओदुतिरुववरु सर्वमंगला एम. ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಸುತ್ತಮುತ್ತ ಸುಮಾರು 35 crore ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಗೆ ಭೇಟಿ ನೀಡಿದ ಅವರು, ಮಲ್ಲಘಟ್ಟದ ಗಂಗಾಧರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು.

0: ರೈತರು ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗುವಂತೆ ಕಾಲುವೆ ವ್ಯವಸ್ಥೆ, ಸಮುದಾಯ ಭವನ, ಅತಿಥಿ ಗೃಹ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿರುವುದಾಗಿ ಹೇಳಿದರು. 23 ವರ್ಷಗಳ ನಂತರ ತುಮಕೂರಿನಲ್ಲಿ ನಡೆದ ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ನಲ್ಲಿ 9 ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದು, ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ಬಹುಮಾನ ನೀಡಲಾಯಿತು. ಸಿಂಗಲ್ಸ್ ವಿಭಾಗದಲ್ಲಿ ಅಗ್ರಶ್ರೇಯಾಂಕದ ಯೂಸ್ಟಿನಾ ಮಿಕುಲ್ಟೇಸಿ ಪ್ರಶಸ್ತಿ ಪಡೆದರು. ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳಿಂದ ಸರ್ಕಾರದ ಆರ್ಥಿಕ ವ್ಯವಸ್ಥೆಗೆ ಸುಮಾರು 30% ಕೊಡುಗೆ ಸಿಗುತ್ತಿದೆ. ಸಣ್ಣ ಕೈಗಾರಿಕೆಗಳ ಬೆಳವಣಿಗೆಗೆ ತಂತ್ರಜ್ಞಾನ ಅಳವಡಿಕೆ ಅತ್ಯಂತ ಅಗತ್ಯ ಎಂದು ಡಾ ಜಿ ಪರಮೇಶ್ವರ್ ಅಭಿಪ್ರಾಯಪಟ್ಟರು. ದಕ್ಷಿಣ ಭಾರತದ ಕಾಸಿಯಾ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕೈಗಾರಿಕಾ ಕ್ಷೇತ್ರವನ್ನು ಇನ್ನಷ್ಟು ಬಲಪಡಿಸುವ ಅಗತ್ಯವಿದೆ ಎಂದು ಅವರು ಹೇಳಿದರು. ಅಂತರಸನಹಳ್ಳಿ ಕೈಗಾರಿಕಾ ಪ್ರದೇಶ ಹಾಗೂ ವಸಂತ ನರಸಾಪುರ ಕೈಗಾರಿಕಾ ಹಬ್ ಅನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು. ತುಮಕೂರಿನಲ್ಲಿ ಮುಂದಿನ ವರ್ಷಗಳಲ್ಲಿ ಫೈಟರ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆರಂಭವಾಗಲಿದೆ ಎಂದರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲಿನ ಒತ್ತಡ ಕಡಿಮೆ ಮಾಡಲು 2ನೇ ವಿಮಾನ ನಿಲ್ದಾಣ ಮಾಡಲು ಸರ್ಕಾರ ಮುಂದಾಗಿದ್ದು, ನೆಲಮಂಗಲ, ದಾಬಸ್ಪೇಟೆ ಮತ್ತು ಬಿಡದಿ ಬಳಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಲಾಗಿದ್ದು, ತುಮಕೂರು ಜಿಲ್ಲೆಯಲ್ಲಿ 2ನೇ ವಿಮಾನ ನಿಲ್ದಾಣ ಪ್ರಾರಂಭಿಸಲು ಮುಂದಾದರೆ ಅದಕ್ಕಾಗಿ 2500 ಎಕರೆ ಭೂಮಿಯನ್ನು ಗುರುತಿಸಲಾಗಿದೆ ಎಂದರು. ಶಕ್ತಿಯುತ ಭಾರತ ನಿರ್ಮಾಣದಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಸಂಸ್ಥೆಗಳು ಸಹಕರಿಸುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟರು. ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಕೈಗಾರಿಕಾ ಸಂಸ್ಥೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು. ಬೇಡಿಕೆಗೆ ಅನುಗುಣವಾದ ಉತ್ಪನ್ನ ಉತ್ಪಾದಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಭಾರತದ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಗೆ ನೆರವಾಗಬೇಕು ಎಂದರು. ತುಮಕೂರು ಬಳಿ ಕೈಗಾರಿಕೆಗಳ ಸ್ಥಾಪನೆಗೆ ವಿಫುಲವಾದ ಅವಕಾಶಗಳಿವೆ. ವಸಂತ ನರಸಾಪುರ ಶಿರಾ ಕೈಗಾರಿಕಾ ಪ್ರದೇಶ ಹಾಗೂ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆಯಿಂದ ತುಮಕೂರಿನ ಬೆಳವಣಿಗೆಗೆ ಸಹಾಯವಾಗುತ್ತದೆ ಎಂದರು. ಬೆಂಗಳೂರು ತುಮಕೂರು ರೈಲು ಮಾರ್ಗವನ್ನು ಚತುಷ್ಪಥಗೊಳಿಸಲಾಗುವುದು. ಯಲಹಂಕದಿಂದ ಯಶವಂತಪುರ ತುಮಕೂರು ಮಾರ್ಗವಾಗಿ ಅರಸೀಕೆರೆಗೆ ಹೊಸ ಮೆಮು ರೈಲು ಸೇವೆಯನ್ನು ಶೀಘ್ರದಲ್ಲೇ ಪ್ರಾರಂಭಿಸಲಾಗುವುದು ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದರು. ನಗರದಲ್ಲಿ 2 ಪಾದಾಚಾರಿ ಸುರಂಗ ಮಾರ್ಗಗಳ ನಿರ್ಮಾಣಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಯಲಹಂಕದಲ್ಲಿ ಹೊಸ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ತುಮಕೂರಿನ ತಿಮ್ಮರಾಜನಹಳ್ಳಿಯಲ್ಲಿ ಇಂಟಿಗ್ರೇಟೆಡ್ ಕಂಟೈನರ್ ಲಾಜಿಸ್ಟಿಕ್ ಟರ್ಮಿನಲ್ ನಿರ್ಮಾಣಗೊಳ್ಳಲಿದ್ದು, ಇದರಿಂದ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಲಿದ್ದು 2027 ಡಿಸೆಂಬರ್ ವೇಳೆಗೆ ರಾಯದುರ್ಗ ತುಮಕೂರು ರೈಲ್ವೆ ಯೋಜನೆ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು. ಜೂನ್ 30 ಆರಂಭವಾಗಲಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, 2026 ಸಂದರ್ಭದಲ್ಲಿ ಮತಗಟ್ಟೆ ಅಧಿಕಾರಿಗಳು ನೀಡುವ ಗಣತಿ ನಮೂನೆ ಭರ್ತಿ ಮಾಡಿ ಸಲ್ಲಿಸಿದ್ದಲ್ಲಿ ಮಾತ್ರ ಪರಿಷ್ಕೃತ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇರಲಿದೆ. ಮತದಾರರು ತಪ್ಪದೇ ನಮೂನೆ ಭರ್ತಿ ಮಾಡಿ ತಮ್ಮ ಮತಗಟ್ಟೆ ಅಧಿಕಾರಿಗಳಿಗೆ ಅವಧಿಯೊಳಗೆ ಸಲ್ಲಿಸುವಂತೆ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಕೂಡ 2002 ಸಮಗ್ರ ಪರಿಷ್ಕರಣೆಯಾಗಿದ್ದು, ಈಗ 2026 ಮಾಡಲಾಗುತ್ತಿದೆ. ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 2356 ಮತಗಟ್ಟೆಗಳನ್ನು ಗುರುತಿಸಲಾಗಿದೆ. ಇದುವರೆಗೆ ತುಮಕೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವಿವಿಧನಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
2: ಜೂನ್ 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ.

0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ. 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೆ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ರೀ, ಮನೆ ಖರ್ಚಿಗೆ ಹಣ ಕೊಡಿ.
6: ಇದು ರೇಷನ್ಗೆ 15,000, ತರಕಾರಿಗೆ 2,000,
5: ಮತ್ತೆ ವಿದ್ಯುತ್ ಬಿಲ್ಲಿಗೆ
6: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
5: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ. 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
6: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ, ಚುನಾವಣಾ ಅಧಿಕಾರಿ ವಿಶಾಲಾಕ್ಷಿ ಘೋಷಣೆ. ಉಡಾನ್ ಯೋಜನೆಯಲ್ಲಿ ಬೆಂಗಳೂರು ಶಿವಮೊಗ್ಗ ಮಾರ್ಗ ಸೇರಿಸುವಂತೆ ಕೇಂದ್ರಕ್ಕೆ ಸಚಿವ ಎಂಬಿ ಪಾಟೀಲ್ ಪತ್ರ. ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯವರೆಗೆ ಆರ್ಟಿ ವಿಸ್ತರಿಸಿದ್ದ ರಾಜ್ಯ ಸರ್ಕಾರದ ಸುತ್ತೋಲೆಗೆ ಉಚ್ಚ ನ್ಯಾಯಾಲಯ ತಡೆ. ನಗರಗಳ ಸುಸ್ಥಿರ ಅಭಿವೃದ್ಧಿ ಕುರಿತಂತೆ ವಿಶ್ವಬ್ಯಾಂಕ್ ಪ್ರತಿನಿಧಿಗಳೊಂದಿಗೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ. ಕೇಂದ್ರದ ಅನುದಾನ ಸಮರ್ಪಕವಾಗಿ ಬಳಸುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ವಾರ್ತೆಗಳ ವಿವರ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಚುನಾವಣಾ ಕಣದಲ್ಲಿ ಯಾವುದೇ ಪ್ರತಿಸ್ಪರ್ಧಿಗಳು ಇಲ್ಲವಾದ ಹಿನ್ನೆಲೆಯಲ್ಲಿ ಎಲ್ಲಾ 4 ಅಭ್ಯರ್ಥಿಗಳು ಅವಿರೋಧವಾಗಿ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಅವರನ್ನು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾ ಅಧಿಕಾರಿ ಕೆಎಂ ವಿಶಾಲಾಕ್ಷಿ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ದಾರೆ. ಗೆಲುವು ಸಾಧಿಸಿದಂತಹ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ. ನಷ್ಟದ ಕಾರಣಕ್ಕಾಗಿ ಸದ್ಯಕ್ಕೆ ಸ್ಥಗಿತಗೊಂಡಿರುವಂತಹ ಬೆಂಗಳೂರು ಶಿವಮೊಗ್ಗ ವಿಮಾನ ಸೇವೆಯನ್ನು ಶೀಘ್ರದಲ್ಲೇ ನಡೆಯಲಿರುವಂತಹ ಉಡಾನ್ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಸೇರಿಸಬೇಕು ಎಂದು ಮೂಲಸೌಕರ್ಯಾಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಒತ್ತಾಯಿಸಿದ್ದಾರೆ. ಈ ಸಂಬಂಧ ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಅವರಿಗೆ ಪತ್ರ ಬರೆದಿರುವ ಅವರು, ಈ ವಿಮಾನ ಸೇವೆಯ ಪುನರಾರಂಭವು ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ಪ್ರಗತಿಗೆ ನಿರ್ಣಾಯಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶಿವಮೊಗ್ಗದಿಂದ ಬೆಂಗಳೂರು ನಗರಕ್ಕೆ ನೇರ ವಿಮಾನ ಸೇವೆ ಇಲ್ಲದೇ ಇರುವುದರಿಂದ ದೇಶದ ಬೇರೆ ಬೇರೆ ಭಾಗಗಳು ಮತ್ತು ವಿದೇಶಗಳಿಗೆ ತೆರಳುವವರಿಗೆ ತೊಂದರೆಯಾಗಿದೆ. ವಿಜಿಟಿ ಫಂಡ್ ನೆರವಿನ ಮೂಲಕ ಉಡಾನ್ ಯೋಜನೆಯ ಉದ್ದೇಶಿತ ಬಿಡ್ನಲ್ಲಿ ಈ ಮಾರ್ಗದ ಸೇರ್ಪಡೆ ಮಾಡಲು ಕೇಂದ್ರ ಮಧ್ಯಪ್ರವೇಶಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ಆರ್ಟಿಇ ಅಡಿ 8ನೇ ತರಗತಿಯವರೆಗೆ ಇದ್ದ ಉಚಿತ ಶಿಕ್ಷಣವನ್ನು 10ನೇ ತರಗತಿಯವರೆಗೆ ವಿಸ್ತರಿಸಿ ರಾಜ್ಯ ಸರ್ಕಾರ ಹೊರಡಿಸಿದ ಸುತ್ತೋಲೆಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. 2026 ಮೇ 21 ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿದ್ದಂತಹ ಸುತ್ತೋಲೆ ಪ್ರಶ್ನಿಸಿ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಅಶೋಕ್ ಎಸ್ ಕಿಣಗಿ ಅವರಿದ್ದ ಪೀಠ ತಡೆಯಾಜ್ಞೆ ನೀಡಿ ಮಧ್ಯಂತರ ಆದೇಶ ಹೊರಡಿಸಿದೆ. ಆರ್ಟಿಐ ಅಡಿ ಶಾಲೆಗೆ ಸೇರಿರುವ ಮಕ್ಕಳಿಗೆ 8ನೇ ತರಗತಿಯವರೆಗೆ ಉಚಿತ ಶಿಕ್ಷಣಕ್ಕೆ ಅವಕಾಶವಿದೆ. ಆದರೆ ಪರಿಶಿಷ್ಟ ಸಮುದಾಯದ ವಿದ್ಯಾರ್ಥಿಗಳಿಗೆ 9 ಮತ್ತು 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ವಿಸ್ತರಿಸಿ ಶಿಕ್ಷಣ ಇಲಾಖೆ ಆಯುಕ್ತರು ಸುತ್ತೋಲೆ ಹೊರಡಿಸಿದ್ದರು. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಬೆಂಗಳೂರಿನಲ್ಲಿ ಇಂದು ವಿಶ್ವಬ್ಯಾಂಕ್ನ ಪ್ರತಿನಿಧಿಗಳು ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಪ್ರಗತಿಯಲ್ಲಿರುವಂತಹ ವಿವಿಧ ಯೋಜನೆಗಳು, ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ನಗರಗಳ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ. ರಾಜ್ಯದ ನಗರ ಪ್ರದೇಶಗಳಲ್ಲಿ ನಾಗರಿಕರಿಗೆ ಗುಣಮಟ್ಟದ ಮೂಲಸೌಕರ್ಯ ಮತ್ತು ಉತ್ತಮ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೈಗೊಳ್ಳಬಹುದಾದಂತಹ ಮುಂದಿನ ಕ್ರಮಗಳು ಹಾಗೂ ಸಹಕಾರದ ಅವಕಾಶಗಳ ಬಗ್ಗೆಯೂ ಅಭಿಪ್ರಾಯ ವಿನಿಮಯ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವಬ್ಯಾಂಕ್ ಹಿರಿಯ ಜಲತಜ್ಞರಾದಂತಹ ಉಪನೀತ್ ಸಿಂಗ್, ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಭೂಬಾಲನ್ ಉಪಸ್ಥಿತರಿದ್ದರು. ಘನತ್ಯಾಜ್ಯ ನಿರ್ವಹಣೆ ಮಾಡುವ ಪೌರ ಕಾರ್ಮಿಕರಿಗೆ ಸುರಕ್ಷಿತವಾಗಿ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬ ಬಗ್ಗೆ ವೈಜ್ಞಾನಿಕ ತರಬೇತಿ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಜಕ್ಕೂರು ಬಳಿ ಇರುವಂತಹ ಮಹಾತ್ಮ ಗಾಂಧಿ ಜೈವಿಕ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆಗೆ ಭೇಟಿ ನೀಡಿ ವಿವಿಧ ಕಾರ್ಯಕ್ರಮಗಳನ್ನು ಪರಿಶೀಲನೆ ನಡೆಸಿದ ಅವರು, ಜೈವಿಕ ಇಂಧನ ಭವಿಷ್ಯದ ಇಂಧನವಾಗಿದ್ದು ಈ ಬಗ್ಗೆ ಮುಂದಿನ ಪೀಳಿಗೆಗೆ ಹೆಚ್ಚಿನ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ವೈಫಲ್ಯ ಮುಚ್ಚಿ ಹಾಕುವ ಸಲುವಾಗಿ ಕೇಂದ್ರ ಸರ್ಕಾರವನ್ನು ದೂರುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರಕ್ಕೆ ಜಲಜೀವನ್ ಯೋಜನೆಗೆ ಅನುದಾನ ನೀಡಲಾಗುತ್ತಿದೆ, ಆದರೆ ರಾಜ್ಯ ಸರ್ಕಾರ ಸಮರ್ಪಕ ನೀರಿನ ಮೂಲವನ್ನು ಗುರುತಿಸದೆ ಕೇಂದ್ರ ಸರ್ಕಾರದ ಅನುದಾನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮಾತನಾಡಿದ ಪರಿಷತ್ ಸದಸ್ಯ ಸಿಟಿ ರವಿ, ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ಈಗ ಯಾಕೆ ಷರತ್ತು ವಿಧಿಸುತ್ತಿದೆ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆಯಾಗುತ್ತಿಲ್ಲ ಎಂದು ಅವರು ಆರೋಪ ಮಾಡಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ.
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅನುದಾನ ಮಂಜೂರು ಮಾಡುವ ವೇಳೆ ತಾರತಮ್ಯ ಮಾಡಿದೆ ಎಂದು ಹಿಂದುಳಿದ ವರ್ಗಗಳ ಮಠಗಳ ಮುಖ್ಯಸ್ಥರ ವೇದಿಕೆಯ ಅಧ್ಯಕ್ಷ ಪ್ರಣವಾನಂದ ಸ್ವಾಮೀಜಿ ಆರೋಪ ಮಾಡಿದ್ದಾರೆ. ಹಣಕಾಸು ಇಲಾಖೆ ಹೊರಡಿಸಿದ ಆದೇಶವನ್ನು ಉಲ್ಲೇಖಿಸಿರುವ ಅವರು, ಆಯವ್ಯಯದ ಶೇಕಡ 52% ಅನುದಾನವನ್ನು ಕೇವಲ ಸಮುದಾಯದ ಸಂಸ್ಥೆಗಳಿಗೆ ಮಂಜೂರು ಮಾಡಲಾಗಿದೆ ಎಂದು ದೂರಿದ್ದಾರೆ. ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ ಹೆಚ್ಚಿನ ಅನುದಾನ ಹಂಚಿಕೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಶೇಕಡ 60% ಅನುದಾನ ಒಂದೇ ಸಮುದಾಯಕ್ಕೆ ಹೋಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾಡಿನ ಹೆಸರಾಂತ ವೀರಗಾಸೆ ಹಿರಿಯ ಕಲಾವಿದ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಹಾದೇವಪ್ಪ ವಿಧಿವಶರಾಗಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಮಹಾದೇವಪ್ಪ ವೀರಗಾಸೆ ಕಲೆಯನ್ನು ತಮ್ಮ ಉಸಿರಾಗಿಸಿಕೊಂಡಿದ್ದರು. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ವೀರಗಾಸೆ ಕಲೆಯ ಪ್ರದರ್ಶನವನ್ನು ಅವರು ನೀಡಿದ್ದರು. ಮಹಾದೇವಪ್ಪ ಅವರ ನಿಧನಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಮಂಡ್ಯ ಜಿಲ್ಲಾಡಳಿತ, ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಾಗಮಂಗಲ ಶಾಸಕ ಎನ್ ಚಲುವರಾಯಸ್ವಾಮಿ ಕಂಬನಿ ಮಿಡಿದಿದ್ದಾರೆ. ಖೇತ್ ಬಚಾವೋ ಅಭಿಯಾನದಡಿ ಕೃಷಿ ಇಲಾಖೆ ಗದಗ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಹುಲಕೋಟಿ ಸಂಯುಕ್ತ ಆಶ್ರಯದಲ್ಲಿ ಗದಗ ತಾಲೂಕಿನ ಹೊಸಳ್ಳಿ ಹಾಗೂ ಶ್ಯಾಗೋಟಿ ಗ್ರಾಮಗಳಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆ ಹಾಗೂ ಬೀಜೋಪಚಾರದ ಕುರಿತು ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನೊಂದೆಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆಯಡಿ ಖೇತ್ ಬಚಾವೋ ಅಭಿಯಾನದ ಅಂಗವಾಗಿ ಸಮತೋಲನ ರಸಗೊಬ್ಬರಗಳ ಬಳಕೆ ಕುರಿತು ಅರಿವನ್ನು ಮೂಡಿಸಲಾಯಿತು. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಉತ್ತಮ ಪ್ರಗತಿಯನ್ನು ಸಾಧಿಸಿವೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಡಿ ಈವರೆಗೆ 2,330 ಮೃತ ಫಲಾನುಭವಿಗಳ ಕುಟುಂಬಗಳಿಗೆ 46,60,00,000 ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಅಡಿ 369 ಕುಟುಂಬಗಳಿಗೆ 7,12,00,000 ರೂಪಾಯಿ ವಿಮಾ ಪರಿಹಾರವನ್ನು ನೀಡಲಾಗಿದೆ ಎಂದು ಜಿಲ್ಲಾ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕರಾದಂಥ ಎನ್ಜಿ ಪ್ರಭುದೇವ ಆಕಾಶವಾಣಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಖ್ಯಾತ ಗಾಯಕಿ ಶಿವಶ್ರೀ ತೇಜಸ್ವಿ ಸೂರ್ಯ ಭಾರತ ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ ನೀಡುವ 2025 ಪ್ರತಿಷ್ಠಿತ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ. ಭಾರತರತ್ನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಸ್ಮರಣಾರ್ಥ ಸ್ಥಾಪಿಸಲಾದ ಈ ಪ್ರಶಸ್ತಿಯು ದೇಶದ ಶ್ರೀಮಂತ ಕಲಾತ್ಮಕ ಸಂಪ್ರದಾಯಗಳಿಗೆ ಸೇವೆ ಸಲ್ಲಿಸುವಂತಹ ಯುವ ಕಲಾವಿದರಿಗೆ ನೀಡಲಾಗುತ್ತದೆ. ಶಿವಶ್ರೀ ತೇಜಸ್ವಿ ಸೂರ್ಯ ಅವರನ್ನು ಸಂಗೀತ ವಿಭಾಗದಲ್ಲಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕ ಸಂಗೀತ ಕೃತಿಗಳು, ಭಜನೆಗಳು ಮತ್ತು ಅಭಂಗಗಳ ತಮ್ಮ ಭಾವಪೂರ್ಣ ಗಾಯನದ ಮೂಲಕ ಅವರು ಭಾರತ ಮತ್ತು ಪ್ರಪಂಚದಾದ್ಯಂತ ಅನೇಕ ಗೋಷ್ಠಿಗಳಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯುವಕರು ಕೌಶಲ್ಯ ಆಧಾರಿತ ತರಬೇತಿ ಪಡೆದರೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಇರುವ ಕಂಪನಿಗಳಲ್ಲಿ ವಿವಿಧ ಉನ್ನತ ಹುದ್ದೆಗಳನ್ನು ಪಡೆದು ಆರ್ಥಿಕವಾಗಿ ಮುಂದೆ ಬರಲು ಸಹಾಯಕವಾಗಬಲ್ಲದು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಅಭಿಪ್ರಾಯಪಟ್ಟಿದ್ದಾರೆ. ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸ್ವಚ್ಛ ಸಂಕೀರ್ಣ ಘಟಕಗಳಲ್ಲಿ ಸಂಗ್ರಹಣೆ ಮಾಡಲಾಗುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಆಯಾ ತಾಲೂಕಿನ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕಗಳಿಗೆ ಸಾಗಾಣಿಕೆ ಮಾಡಲಾಗುವುದು ಎಂದು ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ನಂದಿನಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಲಭ್ಯವಿರುವಂತಹ ಜೀವ ವೈವಿಧ್ಯತೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳನ್ನು ಪಶ್ಚಿಮ ಘಟ್ಟಗಳ ಮಾದರಿಯಲ್ಲಿ ಸಂರಕ್ಷಿಸುವ ನಿಟ್ಟಿನಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಸಮಿತಿ ಟಾಸ್ಕ್ ಫೋರ್ಸ್ ಅಧ್ಯಕ್ಷ ಮೊಹಮ್ಮದ್ ತಬ್ರೇಜ್ ಆಲಂ ಶರೀಫ್ ಇಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ವಿಜಯನಗರ ಜಿಲ್ಲಾ ಪಂಚಾಯತ್ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿಯಲ್ಲಿ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಕುರಿತು ಜಿಲ್ಲಾ ಮಟ್ಟದ ವಿಶೇಷ ಅನುಷ್ಠಾನ ತರಬೇತಿ ಇಂದು ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ, ಚುನಾವಣಾಧಿಕಾರಿ ವಿಶಾಲಾಕ್ಷಿ ಘೋಷಣೆ. ಉಡಾನ್ ಯೋಜನೆಯಲ್ಲಿ ಬೆಂಗಳೂರು ಶಿವಮೊಗ್ಗ ಮಾರ್ಗ ಸೇರಿಸುವಂತೆ ಕೇಂದ್ರಕ್ಕೆ ಸಚಿವ ಎಂಬಿ ಪಾಟೀಲ್ ಪತ್ರ. ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯವರೆಗೆ ಆರ್ಟಿ ವಿಸ್ತರಿಸಿದ್ದ ರಾಜ್ಯ ಸರ್ಕಾರದ ಸುತ್ತೋಲೆಗೆ ಉಚ್ಚ ನ್ಯಾಯಾಲಯ ತಡೆ. ನಗರಗಳ ಸುಸ್ಥಿರ ಅಭಿವೃದ್ಧಿ ಕುರಿತಂತೆ ವಿಶ್ವಬ್ಯಾಂಕ್ ಪ್ರತಿನಿಧಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ.
ಕೇಂದ್ರದ ಅನುದಾನ ಸಮರ್ಪಕವಾಗಿ ಬಳಸುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಕೃಷಿ ರಂಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕೃಷಿ ರಂಗದಲ್ಲಿ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಶಿವಪ್ರಕಾಶ್ ಅವರೊಡನೆ ಸಂದರ್ಶನ. ಇವರನ್ನ ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ. ಸಂದರ್ಶನಕ್ಕೂ ಮೊದಲು ಒಂದು ಪ್ರಕಟಣೆ.
1: ಜೂನ್ 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಎಲ್ಲ ಕೇಳುಗರಿಗೂ ಮತ್ತು ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಪಿ ಎಂ ಎಫ್ ಎಂ ಇ ಕೆಪೆಕ್, ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಕೆಪೆಕ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಸಿ ಎನ್ ಶಿವಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಸಿ ಎನ್ ಶಿವಪ್ರಕಾಶ್ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ ಸರ್.
3: ಎಲ್ಲರಿಗೂ ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ತಮಗೂ ನಮಸ್ಕಾರ ಸರ್.
2: ಇವತ್ತು ಈ ಒಂದು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಈ ವಿಷಯಕ್ಕೆ ನಮ್ಮ ಸರ್ಕಾರಗಳು, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ತುಂಬ ಮಹತ್ವವನ್ನು ಕೊಡಬೇಕು ಮತ್ತು ಕೊಡ್ತಾನೂ ಇದ್ದಾರೆ. ನಮ್ಮ ರೈತ ಮಕ್ಕಳಲ್ಲಿ ಒಂದು ಜಾಗೃತಿ ಮಾಡಬೇಕು, ಅವರು ತಮ್ಮ ಒಂದು ಸ್ವಂತ ಒಂದು ದಾರಿ ಕಂಡುಕೊಳ್ಳಿ, ಒಂದು ಹೆಜ್ಜೆ ಇಡಲಿ ಅಂಥೇಳಿ ಎಲ್ಲ ಥರದಿಂದ ಸರ್ಕಾರಗಳು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಏನು ಇದು ಸರ್, ಇದು ಪಿ ಎಂ ಎಫ್ ಎಂ ಇ ಅಂದರೆ ಏನು, ಇದರಿಂದ ಹೇಳಿ ಸರ್.
3: ಇದು ಎಲ್ಲದಕ್ಕಿಂತ ಮೊದಲಾಗಿ ಆಕಾಶವಾಣಿಯವರಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕು, ಯಾಕಂದರೆ ಈ ಯೋಜನೆ ಬಗ್ಗೆ ತಾವು ಇಷ್ಟು ಕಾಳಜಿ ವಹಿಸಿ ನಮ್ಮ ರೈತ ಬಾಂಧವರಿಗೆ ಈ ವಿಚಾರನ ಮುಟ್ಟಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ರಲ್ಲ, ಅದಕ್ಕೆ ನಾನು ಚಿರಋಣಿ, ಸರ್ಕಾರನೂ ಚಿರಋಣಿ. ಇದರಲ್ಲಿ ಪಿ ಎಂ ಎಫ್ ಎಂ ಇ ಅಂತ ಅದು ಇಂಗ್ಲಿಷ್ ಅಕ್ಷರಗಳಲ್ಲಿ ಬಂದಿದೆ. ಅದನ್ನು ಪ್ರೈಮ್ ಮಿನಿಸ್ಟರ್ಸ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಅದು ಯೋಜನೆ, ಪಿ ಎಂ ಎಫ್ ಎಂ ಇ ಅದನ್ನು ಕ್ಲೀನಾಗಿ ನೆನ್ಕೋಬಹುದು. ಅದನ್ನು ಕನ್ನಡಕ್ಕೆ ನಾವು ಮಾಡಿದ್ರೆ ಪಿ ಎಂ ಎಫ್ ಎಂ ಇ ಯೋಜನೆ ಅಂದರೆ ಪ್ರಧಾನ ಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ. ಪಿ ಎಂ ಎಫ್ ಎಂ ಇ ಅಂದ ಕೂಡಲೇ ಇನ್ನೊಂದು ಸಂಸ್ಥೆ, ಅದನ್ನು ಸ್ಮಾಲ್ ಆಗಿ ನಾವು ಹೇಳ್ತೀವಿ ಕೆಪೆಕ್ ಅಂದ್ಬಿಟ್ಟು. ಎಲ್ಲ ಪತ್ರಿಕೆಗಳಲ್ಲಿ, ಎಲ್ಲ ಮಾಧ್ಯಮಗಳಲ್ಲಿ ಎಲ್ಲರ ಬಾಯಲ್ಲೂ ಇವಾಗ ಕೆಪೆಕ್ ಸಂಸ್ಥೆ ಬರ್ತಾ ಇದೆ. ಅದನ್ನು ಫುಲ್ ಫಾರ್ಮ್ ಬರೀ ದೊಡ್ಡದಿದೆ. ಇದು ಒಂದು ಕಾರ್ಪೊರೇಟ್ ಮಂಡಳಿ, ಯಾವ ನಮ್ಮ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ನಮ್ಮ ನೆಚ್ಚಿನ ಕೃಷಿ ಸಚಿವರ ಅದ ಚಲುವರಾಯ ಸ್ವಾಮಿ ಸಾಹೇಬರು ಅವರ ಅಂಡರಲ್ಲಿ ಬರುವಂಥ ಕೃಷಿ ಇಲಾಖೆಯ ಒಂದು ಮಂಡಳಿ ಕೆಪೆಕ್ ಸಂಸ್ಥೆ. ಅದರದ್ದು ಫುಲ್ ಫಾರ್ಮು ಬಂದು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ಅಂತ ಗೊತ್ತಾಯ್ತಲ್ಲ. ಹೀಗೆ ಆ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ನಾವು ಶಾರ್ಟ್ ಫಾರ್ಮಲ್ಲಿ ನಿಮಗೆ ನೆನಪಿನಲ್ಲಿ ಉಳಿಲಿಕ್ಕೆ ಕೆಪೆಕ್ ಅಂತ ಕರಿತೀವಿ. ಇದಾಗಿದೆ ಈ ಸಂಸ್ಥೆನೇ ಪಿ ಎಂ ಎಫ್ ಎಂ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ನೋಡಲ್ ಏಜೆನ್ಸಿ ಆಯ್ತಲ್ಲ. ನೋಡಲ್ ಏಜೆನ್ಸಿಯ ನಾವೇನೇನು ಮಾಡ್ತೀವಿ ಅನ್ನೋದು ನಮ್ಮ ಮುಂದಿನ ಪ್ರಶ್ನೆಗಳು ಬರ್ತದೆ ಅಂದ್ಕೊಂಡಿದ್ದೀನಿ
2: ಸರ್. ಇದು ತುಂಬ ಮಹತ್ವವಾದ ಒಂದು ಯೋಜನೆ, ಎಲ್ಲ ಒಂದು ರೈತರ ಮಕ್ಕಳಿಗೆ ಇದು ಉಪಯೋಗ ಆಗಬೇಕು ಅನ್ನೋದು ತಮ್ಮ ಒಂದು ಸರ್ಕಾರದ ಉದ್ದೇಶ ಹೇಳಿ ಸರ್, ಇದ್ರ ಉದ್ದೇಶದ ಬಗ್ಗೆ ಹೇಳಿ.
3: ಈಗ ರೈತರು ಅಂದ ಕೂಡಲೇ ನಮಗೇನಿಸುತ್ತೆ, ವ್ಯವಸಾಯ ಮಾಡೋ ಅಂಥವ್ರು ವ್ಯವಸಾಯದಲ್ಲಿ ಏನೇನಿರುತ್ತದೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಪ್ರಾಂತ್ಯಗಳಿರ್ತದೆ, ಅಲ್ಲಲ್ಲಿ ಇಂತಿಂಥ ಬೆಳೆಗೆ ಮಹತ್ವ ಕೊಟ್ಟಿರುತ್ತೆ. ಸೋಷಿಯೋ ಎಕನಾಮಿಕ್ ರೀಸನ್ಸ್ ಹೋಗಿ ಜಿಯೋಗ್ರಾಫಿಕಲ್ ರೀಸನ್ಸ್ ಅಂತಲೂ ತಗೊಂಡು ನಾವು ಅಲ್ಲಿ ಮಹತ್ವ ಕೊಡ್ತಾ ಇರೋವಂಥ ಚಟುವಟಿಕೆಗಳಿರ್ತದೆ. ಆ

0: ಬೆಳೆಗಳನ್ನು ನಾವು ಬೆಳೆಯಾಗೆ ಮಾರಿದ್ರೆ, ಈಗ ಭತ್ತ ಭತ್ತ ಆಗಿ ಮಾರೋದು, ತೆಂಗಿನಕಾಯಿ ತೆಂಗಿನಕಾಯಿಯಾಗೆ ಮಾರೋದು, ಅಥವಾ ಜೋಳ ಜೋಳದಾಗೆ ಮಾರೋದು, ಗುಲ್ಬರ್ಗ ಕಡೆ ಬೇಳೆ
1: ತೊಗರಿ ಬೇಳೆ
0: ತೊಗರಿ ತೊಗರಿಯಾಗೆ ಮಾರೋದು, ಅಥವಾ ಬೇಳೆ ಬೇಳೆಯಾಗೆ ಮಾರೋದು, ಈ ಥರ ಬಂದಾಗ ಬೆಲೆ ಒಂದು ತಕ್ಕಮಟ್ಟಕ್ಕೆ ಸಿಗುತ್ತೆ, ಅಥವಾ ರೈತನ ಪಾಡು ಎಲ್ಲರಿಗೂ ಗೊತ್ತಿದೆ ಎಷ್ಟೋ ಟೈಮು ಬೆಲೆ ಕುಸಿತ ಆಗಿ ರೈತನಿಗೆ ಭಾರಿ ತೊಂದರೆ ಆಗುತ್ತೆ,
1: ನಷ್ಟ ಆಗುತ್ತೆ.
0: ನಷ್ಟದಲ್ಲಿ ಬರೀ ಈ ಬೆಳೆಗಳೆಲ್ಲ ಹಾರ್ಟಿಕಲ್ಚರ್ ಕ್ರಾಪ್ಸ್ ಬರ್ತದೆ, ಟೊಮೆಟೊ ಬರ್ತದೆ, ಮ್ಯಾಂಗೋ ಮಾವು ಬರ್ತದೆ, ಎಲ್ಲ ಥರದ ಈ ಮಸಾಲೆ ಐಟಮ್ಸ್ ಇರ್ತಾವೆ ನೋಡಿ, ಅವು ಬರ್ತದೆ, ಅರಿಶಿನ ಚಿಲೀಸ್ ಮೆಣಸಿನಕಾಯಿ ಎಲ್ಲ ಬರ್ತದೆ. ಇದು ಬೆಳೆ ಕುಸಿತ ಆಗ್ತಿರ್ತದೆ, ಒಂದೊಂದು ಟೈಮ್ ಏರಿರುತ್ತೆ. ಆದರೆ ಈ ಏನೇ ಆದ್ರೂ ಒಂದು ಮಟ್ಟಕ್ಕಷ್ಟೇ ಲಾಭ, ತುಂಬ ಲಾಭದಾಯಕ ಅನ್ನೋದು ನಾವು ಕಂಡಂಗೆ ಅದನ್ನು ಸಂಸ್ಕರಣೆ ಮಾಡಿದಾಗ, ಸಂಸ್ಕರಣೆ ಅಂದ ತಕ್ಷಣ ಒಂದು ಸಂಸ್ಕೃತದ ಒಂದು ಶಬ್ದ ಬಂದ ತಕ್ಷಣ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡುತ್ತೆ. ಅದ್ರದನ್ನ ಒಂದು ರೂಪ ಬದಲಾಯಿಸೋದು ಅಂತ ಅನ್ಕೊಳ್ಳೋಣ ನಾವು. ನೀವು ಆ ರೂಪ ಬದಲಾಯಿಸಿದ ಕೂಡಲೇ ಏನಾಗುತ್ತೆ, ಅದಕ್ಕೊಂದು ಬೇರೆ ಬೆಲೆ ಸಿಗುತ್ತೆ. ಆ ಬೆಲೆ ಯಾವ ಮಟ್ಟಕ್ಕೆ ಅಂದರೆ 1-2 ಪಟ್ಟು ಜಾಸ್ತಿ ಆಗುತ್ತೆ, ಅದನ್ನು ಮೌಲ್ಯವರ್ಧನೆ ಅಂತೀವಿ ಅಲ್ವಾ. ಆವಾಗ ಏನು ಸಿಗುತ್ತೆ, ರೈತ ಅದನ್ನು ಮಾಡ್ತಾನೋ ಮಾಡೋಕ್ಕಾಗಲ್ವೋ, ನೀವು ಹೇಳ್ದಂಗೆ ರೈತರ ಮಕ್ಕಳು ಮುಂದಿನ ಪೀಳಿಗೆಗಳು ನೆಕ್ಸ್ಟ್ ಜನ್ರೇಷನ್ ಅವರು ಈಗ ಸರಾಸರಿ 27 ವಯಸ್ಸನ್ನು ಜನಸಂಖ್ಯೆ ಇದೆ ಅಂತ ನಮಗೆಲ್ಲ ಗೊತ್ತಿದೆ. ನೀವು ಅದು ಕರೆಕ್ಟಾಗಿ ಹೇಳಿದ್ರೆ ರೈತರು ಮಕ್ಕಳಿಗೆ ಅಂತ ಅವ್ರುಗಳು ಮುಂದಕ್ಕೆ ಬಂದು ಈ ಸಂಸ್ಕರಣೆ ಕೈ ಹಾಕಿದ್ರೆ ಲಾಭದಾಯಕವಾಗಿರ್ತದೆ. ಅವ್ರಿಗೆ ಸ್ವಂತ ಲಾಭ ಅಲ್ಲದೇ ಆ ಬೆಳೆಗೆ ಬೆಲೆ ಸಿಗುತ್ತೆ, ಅದರಿಂದ ಮೌಲ್ಯವರ್ಧನೆ ಒಳ್ಳೆ ಬೆಲೆ. ಮತ್ತೆ ಇವರು ಯಾವುದಕ್ಕೆ ಕೈ ಹಾಕ್ತಾರೋ ಅಲ್ಲಿ ಇವರೊಬ್ಬರೇ ಮಾಡಲಿಕ್ಕಾಗಲ್ಲ, ಇನ್ನೊಂದು 3 ಜನ 5 ಜನ 10 ಜನಕ್ಕೂ ಇವರು ಕೆಲಸ ಕೊಡಲಿಕ್ಕೆ ಅವಕಾಶ ಸಿಗುತ್ತೆ. ಅದರಿಂದ ಏನಾಗುತ್ತೆ, ಇವರುಗೂ ಲಾಭದಾಯಕ, ಲಾಭದಾಯಕ ಆದಮೇಲೆ ಒಂದಷ್ಟು ಜನಕ್ಕೆ ನೌಕರಿನೂ ಸೃಷ್ಟಿಯಾಗುತ್ತೆ. ನೌಕರಿ ಸೃಷ್ಟಿಯಾದಂಗೆ ಎಕಾನಮಿಗೂ ಒಂದು GDPಗೂ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಇವರು ಮಾಡ್ತಾ ಇರ್ತಾರೆ. GDP ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಂಗೆ ನ್ಯಾಚುರಲಿ ಅದಕ್ಕೆ ಅದರಿಂದ ಬರುವಂಥ GST ಜಾಸ್ತಿ ಆಗುತ್ತೆ. ಇದರಿಂದ ಬರುವಂಥ ಬೇಸಿಕ್ ಕಣ್ಣು ಕಾಣಿಸೋದು ಸ್ವಲ್ಪ ಇರಬಹುದು, ಆದರೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಒಂದು ಎಕಾನಮಿ ಇದೆಯಲ್ಲ, ಒಂದು ಎಕಾನಮಿ
1: ಹೌದು,
0: ರೂರಲ್ ಪೀಪಲ್ಸ್ ಪೈಯಿಂಗ್ ಪವರ್ ಅದಿದೆಯಲ್ಲ,
1: ಖರೀದಿ ಮಾಡೋ ಕೆಪಾಸಿಟಿ
0: ಅದು ತುಂಬ ಹೆಚ್ಚಳ ಇರುತ್ತೆ. ಅದನ್ನು ನಾವು ಗಣನೆಗೆ ತಗೋಬೇಕು ಹೊರತು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಮಟ್ಟಿಗೆ ಇದು ಮಹತ್ವವಾದ ಯೋಜನೆ.
1: ತುಂಬ ಸಂತೋಷ. ಈಗ ಈ ಒಂದು ಯೋಜನೆ ಈಗ ಸಂಸ್ಕರಣೆ ಮಾಡಬೇಕು, ಇದಕ್ಕೆ ತಾವು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ, ಈ ಸರ್ಕಾರದ ವತಿಯಿಂದ ಈ ಒಂದು ಉದ್ಯಮ ಮಾಡಲಿಕ್ಕೆ ಈ ಯಾವ ಥರ ಪ್ರೋತ್ಸಾಹ ತಮ್ಮ ಅಥವಾ ಯೋಜನೆಗಳು ತಾವು ಕೊಡ್ತಾ ಇದ್ದೀರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ.
0: ಇದು ಈ ಯೋಜನೆ ಇದೇನು ಹೊಸದಾಗಿಲ್ಲ, ಇವತ್ತು ನಿಮ್ಮ ಗಮನಕ್ಕೆ ಬಂದಿದೆ ಅಂದರೆ ಅಥವಾ ಸ್ವಲ್ಪ ದಿವಸದಲ್ಲಿ ಗಮನಕ್ಕೆ ಬಂದಿತ್ತು ಹೋದ ವರ್ಷ ಅಂದರೆ ಅಷ್ಟು ದಿವಸ ಲೇಟ್ ಆಗಿದೆ ಗಮನಕ್ಕೆ ತಗೊಳ್ಳೋದೊಂದು. ಇದು 2020 ಇದೆ, 5 ವರ್ಷ ಆಗೋಗಿದೆ. ಈ ವರ್ಷ 25-26 ಬಂದು ಎಕ್ಸ್ಟೆಂಡೆಡ್ ಇಯರ್ ಇದು, ಮುಂದಕ್ಕೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಈ 5 ವರ್ಷದಲ್ಲಿ ಈಗಾಗಲೇ 6,300 ಜನ ಆಹಾರ ಸಂಸ್ಕರಣ ಕಿರು ಆಹಾರ ಸಂಸ್ಕರಣೆಯ ಘಟಕಗಳನ್ನು ಈಗಾಗಲೇ ಸ್ಥಾಪನೆ ಮಾಡಿದ್ದಾರೆ,
1: ಪಾಲುದಾರರಾಗ್ಬಿಟ್ಟಿದ್ದಾರೆ.
0: ಎಸ್, ಅವ್ರಿಗೆ ಎಷ್ಟು ಮಟ್ಟಿಗೆ ಸಹಾಯ ಸಿಕ್ಕಿದೆ ಅಂದರೆ 2 ರೂಪ. ಒಂದು ಸಹಾಯ ಧನ ಸಬ್ಸಿಡಿ ಅಂತೀವಲ್ಲ, ಅದು ಔಟ್ ರೈಟ್ ಆಗಿ ಅವ್ರಿಗೆ ಸಿಕ್ಕಿರೋವಂಥದ್ದು. ಯಾವುದಕ್ಕೆ ಲಿಂಕ್ ಆಗಿರುತ್ತೆ ಅಂದರೆ ಒಂದು ಈಕ್ವಲ್ ಅಮೌಂಟ್ ಆಫ್ ಬ್ಯಾಂಕ್ ಲೋನ್ಗೆ ಲಿಂಕ್ ಆಗಿರುತ್ತೆ. ಯಾಕಂದ್ರೆ ಬರೀ ಸಹಾಯಧನ ಕೊಟ್ಬಿಟ್ರೆ ಈ ಇರೋರೆಲ್ಲ ತಗೋತಾರೆ ಅಲ್ವಾ. ಅದರಿಂದ ಅದಕ್ಕೆ ಒಂದು ಐಡಿಯಾ ಇದ್ದು ಮಾಡುವಂಥವರೇ ಮುಂದಕ್ಕೆ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಬ್ಯಾಂಕ್ನ ಸಾಲಕ್ಕೆ ಲಿಂಕ್ ಆಗಿರ್ತದೆ. ಆದರೆ ಎಷ್ಟು ಮಟ್ಟಿಗೆ ಅಂದರೆ 35% ಸಹಾಯಧನ, 100 ರೂಪಾಯಿಗೆ 35 ರೂಪಾಯಿ ಸಹಾಯಧನ PMFME ಸ್ಕೀಮಿಂದ ಬರುತ್ತೆ. ಆದರೆ ಇಲ್ಲಿ ಕರ್ನಾಟಕದು ಭಾರಿ ಶ್ರೇಷ್ಠವಾದ ವಿಷಯ ಇದು, 35% ಇನ್ನು 15% ನಮ್ಮ ರಾಜ್ಯ ಸರ್ಕಾರ ಅಡಿಷನಲ್ ಆಗಿ ಹೆಚ್ಚುವರಿಯಾಗಿ ಕೊಟ್ಟು 35-50% ಆಗುತ್ತೆ,
1: ಅರ್ಧಕ್ಕರ್ಧ.
0: ಎಸ್, ಅದರಲ್ಲಿ ನಿಮಗೆ ಇನ್ನು ಸೂಕ್ಷ್ಮವಾಗಿ ಹೇಳ್ಬಿಡ್ತೀನಿ ನೋಡಿ. ಸಪೋಸಿಂಗ್ 30 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಅನ್ಕೊಳ್ಳಿ ನಿಮ್ದು,
1: ಹೌದು,
0: ಏನು ಮಾಡ್ತೀರಿ? ಈ ಗುಲ್ಬರ್ಗಲ್ಲಿ ನೀವೊಂದು ತೊಗರಿಯನ್ನು ಮಿಲ್ ಮಾಡಿ ಪ್ಯಾಕ್ ಮಾಡಿ ಮಾರೋದಕ್ಕೆ ಒಂದು ಯೂನಿಟ್ ಹಾಕ್ತೀರಿ, ತೊಗರಿ ಮಿಲ್ ಹಾಕೋ ಮಾಡಿದ್ರೆ ಅದಕ್ಕೊಂದು ಶೆಡ್ ಬೇಕು, ಮಷಿನ್ ಬೇಕು, ಸಲಕರಣೆ ಬೇಕು, ಎಲ್ಲದು ಸೇರಿ 30 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಅನ್ಕೊಳ್ಳಿ. ಅದಕ್ಕೆ 3 ಲಕ್ಷ 10% ನಿಮ್ಮ ಕೈಯಿಂದ ಹಾಕ್ತೀರಿ ಅಷ್ಟೇ. ನಮ್ಮ ಡಿ ಆರ್ ಪಿ ಅಂತಾರೆ, ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತಾರೆ, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ. ನಿಮ್ಮ ಮನಸ್ಸಲ್ಲಿ ಅದು ಇದೇ ಐಡಿಯಾ ಅಂದ್ರೆ ಸಾಕು, ನಮ್ಮ ಗಮನ

0: ಗಮನಕ್ಕೆ ಬಂದರೆ ಸಾಕು ಅಥವಾ ಅವನ ಗಮನಕ್ಕೆ ಬಂದರೆ ಸಾಕು, ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಆಫೀಸರ್ ಗಮನಕ್ಕೆ ಬಂದರಾಯಿತು, ಡಿ ಸಿ ಆಫೀಸ್ ಗಮನಕ್ಕೆ ಬಂದರಾಯಿತು, ಸಿ ಓ ಆಫೀಸ್ ಗಮನಕ್ಕೆ ಬಂದರಾಯಿತು, ಅವನು ಹೋಗಿ ಅವ್ರ ಹತ್ರ ಕೂತ್ಕೊಂಡು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟಿಂದ ಹಿಡಿದು ಸಾಲಕ್ಕೆ ಮತ್ತು ಸಹಾಯಧನ ಅಂತ ಸಬ್ಸಿಡಿಗೆ ಬೇಕಾದಂಥ ದಾಖಲಾತಿಗಳನ್ನು ನಿಮ್ಮಿಂದ ಪಡಿತಾನೆ ಅವನು. ಸರ್ ಇಂತಿಂಥದ್ದು ಕೊಡಿ, ಕಾಪೀಸ್ ಕೊಡಿ,
1: ಎಲ್ಲ ಅಧಿಕಾರಿಗಳು ಸೇರಿ ಅವನಿಗೆ ಉದ್ಯಮ ಸ್ಥಾಪನೆ ಮಾಡೋಕೆ ಅವಕಾಶ ಮಾಡಿ.
0: ಎಸ್, ಅವರು ಮಾನಿಟರಿಂಗ್ ಮಾಡ್ತಾ ಇರ್ತಾರೆ ಎಲ್ಲ ಸ್ಟೇಜಲ್ಲಿ. ಇವನು ಜಿಲ್ಲಾ ಸಂಪನ್ಮೂಲ ಎಲ್ಲ ವ್ಯಕ್ತಿ ಇದಾನಲ್ಲ, ಅವನು ಹೋಗಿ ನಿಮ್ಮನ್ನ ಕೈ ಹಿಡಿತಾನೆ. ಎಸ್, ಹ್ಯಾಂಡ್ ಹೋಲ್ಡಿಂಗ್ ಅಂತಲೇ ಅನ್ನೋದು ಅದನ್ನ. ನಿಮ್ಮ ಡಿ ಪಿ ಆರ್ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ದಾಖಲಾತಿಗಳನ್ನು ಹೊಂದಿಸ್ಕೊಂಡು ನಿಮ್ಮನ್ನು ಒಂದು ಬಾರಿ ಬ್ಯಾಂಕ್ ಕರ್ಕೊಂಡೋಗಿ ಮುಖಾಮುಖಿ ಮಾಡಿಸಿ ನಿಮ್ಮನ್ನು ಕಳಿಸ್ಬಿಟ್ಟು ನೆಕ್ಸ್ಟ್ ನಿಮ್ಮ ಅಕೌಂಟಲ್ಲಿ ನಮ್ಮ ಸಬ್ಸಿಡಿನೂ ಬಿದ್ದಿರುತ್ತೆ. ಫಸ್ಟ್ ಬ್ಯಾಂಕ್ ಲೋನು ನಿಮ್ಮ ಅಕೌಂಟ್ ಬರ್ತದೆ, ಸಬ್ಸಿಡಿನೂ ಇರುತ್ತೆ, ಬಟ್ ಬ್ಯಾಂಕ್ ಲೋನ್ ನಿಮ್ಮ ಅಕೌಂಟ್ಗೆ ಅಂತ ಆಗೋದಿಲ್ಲ. ಏನು ಕೊಟೇಶನ್ಸ್ ಕೊಟ್ಟಿರ್ತೀರೋ ಮೆಷಿನ್ರಿ ಡಿ ಪಿ ಆರ್ ಅಲ್ಲಿ, ಅವರವ್ರ ವೆಂಡರ್ಸ್ ಅಕೌಂಟ್ಗೆ ಹೋಗಿ ನೀವೇನಿದ್ರು ಫಾಲೋ ಅಪ್ ಮಾಡಿ ಮಷಿನ್ರಿನೆಲ್ಲ ಇನ್ಸ್ಟಾಲ್ ಮಾಡಿಕೊಂಡು ನೀವು ಉದ್ಘಾಟನೆ ಮಾಡಿ ಶುರು ಮಾಡ್ಬೋದು. ಆ ಮಟ್ಟಕ್ಕೆ ಇದು ಯೋಜನೆ ನಿಮ್ಮ ಕೈ ಹಿಡಿಯುತ್ತೆ.
1: ಎಸ್, ಅವರಿಗೆ ಅವನು ಒಬ್ಬ ಯೋಗ್ಯ ಉತ್ಸಾಹಿನೇ ತಾವು ಹುಡುಕ್ತೀರಿ, ಅವನು ಮಾಡೋ ತಾಕತ್ ಇದೆಯಾ ಇಲ್ಲೋ, ಅವನಿಗೆ ಸ್ವಲ್ಪ ಪ್ರಮಾಣದ ಒಂದು ಧೈರ್ಯ ಅಥವಾ ಒಂದು ಅರ್ಹತೆ ಇದನ್ನೆಲ್ಲ ಸ್ವಲ್ಪ ನೋಡಿ ತಾವು ಪರಿಗಣನೆ ತಗೋತೀರಿ.
0: ತಾವು ಹೇಳೋದು ಒಂದು ರೀತಿ ಕರೆಕ್ಟು, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾನು ಸ್ಪಷ್ಟೀಕರಣ ಕೊಡ್ತೀನಿ ನಮ್ಮ ಆಡಿಯನ್ಸ್ಗೆ. ಏನಂದರೆ ಉತ್ಸಾಹ ಇಲ್ಲದೇ ಇರ್ಬೋದು, ಉತ್ಸಾಹ ತುಂಬ್ತೀವಿ ನಾವು. 15 ಲಕ್ಷ ಸಹಾಯಧನ ನಾನು ಕೊಡ್ತೀನಿ ಅಂತ ನಾನು ಮುಂದಕ್ಕೆ ಬಂದು ನಿಮಗೆ ಏನೋ ಒಂದು ಬೇಕ್ರಿ ಐಟಮು ಅಥವಾ ಎಣ್ಣೆ ಗಾಣ ಹಾಕ್ತೀನೋ ಅಥವಾ ಒಂದು ರಾಗಿ ಮಿಲ್ ಹಾಕ್ಕೊಂಡು ಅದನ್ನು ರಾಗಿ ಮಾಲ್ಟು ರಾಗಿ ಹಸಿಟ್ಟನ್ನು ನಾವು ಪ್ಯಾಕ್ ಮಾಡಿ ಮಾರ್ತೀನಿ ಅನ್ನೋದು ಏನೋ ಒಂದು ನಿಮ್ಗೆ ಐಡಿಯಾ ಇದ್ರೆ ಸಾಕು, ನಿಮ್ಗೆ ಉತ್ಸಾಹನ ನಾವೇ ತುಂಬ್ತೀವಿ. ನಿಮ್ಮ ಪ್ರಾಜೆಕ್ಟ್ಗೆ ಬೇಕಾದಂಥ ಹಣನೂ ನಾವೇ ತುಂಬ್ತೀವಲ್ಲ, ಅದರಿಂದಾಗಿ ಉತ್ಸಾಹ ಇಲ್ಲದೇ ಇದ್ರೂ ನಾವು ಬರ್ತೀವಿ, ನಿಮ್ಮಿಂದ ಬರ್ತೀವಿ ಹೇಳಿ.
1: ತುಂಬ ಸಂತೋಷ, ಯಾಕಂದರೆ ಇಂಥ ಒಂದು ಉದ್ಯಮೆ ನಮ್ಮ ರೈತ ಮಕ್ಕಳು ಮಾಡಲಿ ಅಂತ ಇಂಥ ಕಾಳಜಿ ಪೂರ್ವಕವಾಗಿ ತಾವು ಪ್ರೋತ್ಸಾಹ ಕೊಡ್ತಿದ್ದೀರಲ್ಲ, ತಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳು ಅದಕ್ಕಾಗೇ ನಿಂತಿದ್ದಾರೆ ಅಂತ ಈ ಒಂದು ಯೋಜನೆ ಮಾಡಿಕೊಳ್ಳಿ, ಉಪಯೋಗ ತಗೊಳ್ಳಿ ಅಂತ. ಈಗ ಸರ್, 6,500 ಈ ಒಂದು ಕೃಷಿ ಉದ್ಯಮ ಶುರು ಮಾಡಿದ್ದಾರೆ ಅಂದ್ರಲ್ಲ, ಅವ್ರದ್ದು ಒಂದು ಈಗ ಹಂತ ಯಾವ ಲೆವೆಲ್ಲಿದೆ, ಅವರು ಒಂದು ಲಾಭದಾಯಕವಾಗಿದ್ದಾರಾ, ತೃಪ್ತಿಕರವಾಗಿದ್ದಾರಾ, ಯಾವ ಹೆಂಗಿದ್ದಾರೆ ಅವ್ರದ್ದು ಒಂದು ಪರಿಸ್ಥಿತಿ ಇವತ್ತು?
0: ನೀವು ಭಾರಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸಂಶಯ ಪಟ್ಟಿ ಕೇಳ್ತಾ ಇದ್ದೀರೋ ಅಥವಾ ಒಂದು ಆಸೆಯಿಂದ ಕೇಳ್ತಾ ಇದ್ದೀರೋ ಗೊತ್ತಾಗ್ತಾ ಇಲ್ಲ.
1: ಮತ್ತು ಈಗ ಬಹಳ ಜನ ಯುವಕರು ತಾ ಕೈ ಸುಟ್ಕೋಬಹುದು ಅಂತ ಇರ್ತಾರೆ, ದುಡ್ಡು ತೊಡಗಿಸಿರ್ತಾರಲ್ಲ,
0: ಇಲ್ಲ
1: ಸರ್ಕಾರಕ್ಕೆ ನಷ್ಟ ಮಾಡಬಾರ್ದು ಅನ್ನೋದು ಕೆಲವು ಪ್ರಾಮಾಣಿಕ ರೈತರು ಇರ್ತಾರೆ.
0: ನೋಡಿ, ಭಾರಿ ಒಳ್ಳೆ ಪ್ರಶ್ನೆ ಅಂದಿದ್ದು ನಾನು ಅಪ್ರಿಷಿಯೇಟ್ ಮಾಡಿ. ನಾವಾಗೆ ನಿಮ್ಗೆ ಹೇಳೋದಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ, ಈಗ ಅವಕಾಶ ಸಿಕ್ತು. 6,300 ಜನ ಅಲ್ಲಿ ತಗೊಂಡಿದ್ದಾರೆ ಅಂದಲ್ಲ, ಅದರಲ್ಲಿ ನಮಗೂ ಈ ಪ್ರಾಜೆಕ್ಟನ್ನ ಮಾನಿಟರಿಂಗ್ ಮಾಡೋಕ್ಕೆ ದೊಡ್ಡ ದೊಡ್ಡ ಲೆವೆಲಲ್ಲಿ ಮಾನಿಟರಿಂಗ್ ಆಗ್ತಾ ಇರ್ತದೆ. ಸುಮ್ಮನೆ ಹೀಗೆ ಮಾಡಿ ಹಾಕ್ಬಿಡೋ ಅಂತ ಪ್ರಾಜೆಕ್ಟ್ ಅಲ್ವೇ ಅಲ್ಲ, ಇದು ಯೋಜನೆ ಅಲ್ವೇ ಅಲ್ಲ. ನಮಗೆ ಇದೇ ಥರ ಪ್ರಶ್ನೆನ ಕೇಳಿದಾಗ ನಾವು ಎಲ್ಲ ಪ್ರಿಪೇರ್ ಆಗಿ ಇರೋ ಸತ್ಯಾಂಶನ ಕಲೆಕ್ಟ್ ಮಾಡ್ಕೊಂಡೇವೆ. ಈ ಪ್ರಾಜೆಕ್ಟಲ್ಲಿ ಈ ಯೋಜನೆಯಲ್ಲಿ ಪ್ರಾಜೆಕ್ಟ್ಗಳು ಎಲ್ಲದಕ್ಕೂ ಬ್ಯಾಂಕ್ ಲೋನ್ 50% ಲಿಂಕ್ ಆಗುತ್ತೆ ಅಂತ ಹೇಳಿದ್ದೀನಲ್ಲ ನಿಮಗೆ.
1: ಹೌದು,
0: 3 ವರ್ಷದವರೆಗೆ ಅವಧಿ ಇರ್ತದೆ.
1: ಹೌದು,
0: 3 ವರ್ಷದವರೆಗೂ ಬ್ಯಾಂಕ್ ಅವರಿಗೆ ದುಡ್ಡು ಹಣ ತುಂಬ್ತಾ ಇರ್ತಾರಲ್ಲ, ಅವರು ಹಣ ತುಂಬೋದ್ರ ಮೇಲೆ ಪ್ರಾಜೆಕ್ಟ್ ರನ್ ಆಗ್ತಾ ಇದೆ ಇಲ್ಲೋ ಅಂತ ಕನ್ಫರ್ಮ್ ಆಯ್ತಲ್ಲ. ಇದು ರಿಕವರಿ ರೇಟ್ ಇದರಲ್ಲಿ 92% ಇದೆ. ಅಂದ್ರೆ ನಮ್ಮಿಂದ ತಗೊಂಡಿರೋಂತ ನಮ್ಮ ಫಲಾನುಭವಿಗಳು ಎಲ್ಲರೂ
1: ಯಶಸ್ಸಾಗಿದ್ದಾರೆ.
0: ಎಸ್, ಇದು ಯಾವ್ದೋ ಒಂದೆರಡು ಯಶೋಕತೆಗಳಲ್ಲ,
1: ಅವ್ರದ್ದು ಕೂಡ ಸ್ವಲ್ಪ ತಡ ಆಗಿರುತ್ತೆ, ಅವ್ರು ಕೂಡ ಒಂದ್ ಹಂತಕ್ಕೆ ಮುಂದೆ
0: ಬಂದಿರ್ತಾರೆ.
1: ಶೇಕಡ 100 ಆಯ್ತದ.
0: ಹೌದೌದು, ತುಂಬಾ ಖುಷಿಯಾಗಿದ್ದಾರೆ. ನಮ್ಮ ಯಾವ್ದೋ ಒಂದು ಪತ್ರಿಕೆ ಒಂದು 200 ಜನದ್ದು ದಾಖಲಾತಿ ಮಾಡಿ ಅವ್ರದ್ದು ಸಕ್ಸಸ್ ಸ್ಟೋರೀಸ್ ಅನ್ನ ಬರೆದಿದ್ರು. ಹಾಗೆ ನಾವೂ ಒಂದು ಸರ್ವೆ ಮಾಡಿಸ್ಲಿಕ್ಕೆ ಈಗ ಕೈಗೆ ತಗೊಂಡಿದ್ವಿ. ಬಟ್ ನಮಗೆ ಬ್ಯಾಂಕಿಂದ ಮಾಹಿತಿ ತಗೊಂಡಿದ್ವಲ್ಲ, 92% ರಿಕವರಿ ರೇಟ್ ಇದೆ. ಅದರಿಂದಾಗಿ ಇದು ಭಾರಿ ಯಶಸ್ವಿಯಾಗಿ ನಡೀತಾ ಇರುವಂಥದ್ದು ಒಂದು ಯೋಜನೆ.
1: ತುಂಬ ಸಂತೋಷ ಪ್ರಕಾಶ್ ಸರ್. ಈಗ ಹೇಳ್ಬೇಕಂದ್ರೆ ತಾವು ಈಗ 6,000 ಜನ ಅಂದರೆ ಈಗೇನು ಇವರು ತಗೊಂಡಂಥ ಒಂದು ಉದ್ಯಮಗಳು ಇನ್ನೂ ಸಾಕಷ್ಟು ಇದಲ್ಲದೇನೆ ಇವರು ತಗೊಂಡಂತ ಅಥವಾ ಶುರು ಮಾಡಿದಂತ ಉದ್ಯಮಗಳ ಅಲ್ಲದೇನೆ ಇನ್ನೂ ಹತ್ತಾರು ಉದ್ಯಮಗಳು ಹೊಸ ಉದ್ಯಮಗಳು ಇರ್ಬೋದಲ್ಲ.

0: SHGsu, NGOsu, ಮಹಿಳಾ ಸಂಘದವರು, ಇಂಟ್ರೆಸ್ಟೆಡ್ ಪರ್ಸನ್ಸ್ ಆಫ್ ಇಂಟ್ರೆಸ್ಟ್, ಇನ್ಸ್ಟಿಟ್ಯೂಷನ್ಸ್ ಆಫ್ ಇಂಟ್ರೆಸ್ಟ್ ಅಂತ ನಾವು ಐಡೆಂಟಿಫೈ ಮಾಡಿ ಎಲ್ಲ ಕ್ಯಾಟಗರೀಸ್ ಅವ್ರನ್ನ ಕರೆದು ನಾವು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರು ಅಥವಾ ಅಲ್ಲಿ DC, ಅಲ್ಲಿ CEO, ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟ್ರು ಅವರೂ 3 ಡಿಸ್ಟ್ರಿಕ್ಟು ಬಂದಿದ್ದಾರೆ, ಅಷ್ಟು ಟೈಮ್ ಇಲ್ಲ ಅಂದ್ರೂ ಬಂದಿದ್ದಾರೆ. ಈ ಮಟ್ಟಕ್ಕೆ ನಾವು ಈ ಅರಿವು ಮೂಡಿಸೋ ಕಾರ್ಯಕ್ರಮದಲ್ಲಿ ಮಾಧ್ಯಮದವರನ್ನು ನಾವು ಜೊತೆಗೆ ಹಾಕ್ಕೊಂಡು ನಾವು ಮಾಡಿರೋದ್ರಿಂದ ಏನಾಗಿದೆ ಅಂದರೆ ಎಲ್ಲರಿಗೂ ಆ ಡಿಸ್ಟ್ರಿಕ್ಟ್ಸಲ್ಲಿ ಆ ಒಂದು ತಾಲೂಕು ಅಥವಾ ಹೋಬಳಿವಾರು ಎಂತೆಂಥ ಕೃಷಿ ಉತ್ಪನ್ನಗಳಿವೆ, ಕೃಷಿಯಲ್ಲಿ ತೊಡಗಿರುವಂಥದ್ದು ಕೃಷಿದೇನೆ, ಯಾವುದು ಬೆಳೆಗೆ ಒಂದು ಮಹತ್ವವಾದ ಬೆಳೆ ಯಾವುದು ಇದೆ, ವಿಭಿನ್ನವಾದ ಬೆಳೆಗಳಿವೆ, ನಮಗಿವಾಗ ಅರಿವು ಮೂಡಿದೆ, ಅದನ್ನು ಸಂಸ್ಕರಣೆ ಮಾಡಲಿಕ್ಕೆ ಅಲ್ಲಿ ಜನ ಬಂದರೆ ನಾನು ಲೆಕ್ಕ ಹಾಕ್ದಂಗೆ 200 ಕ್ಯಾಟಗರೀಸ್ ಇದೆ. ಇವತ್ತು ಒಂದು ಸಂಸ್ಥೆ ಹೆಸರು ಹೇಳೋದು ಬೇಡ, ಯಾವುದೋ ಒಂದು ಸಂಸ್ಥೆ ಆಲ್ ಇಂಡಿಯಾ ಲೆವೆಲಲ್ಲಿ ಅಥವಾ ನಮ್ಮ ರಾಜ್ಯದಲ್ಲೂ ಒಂದು ಸಂಸ್ಥೆ, ಬರೀ ಡೈರಿ ಪ್ರಾಡಕ್ಟ್ಸ್, ಅದು ಒಂದು ಕ್ಯಾಟಗರಿ ಆಯಿತು. ನಮ್ಮ PMFME ಯೋಜನೆಯಲ್ಲಿ ಕ್ಯಾಪೆಕ್ ಕೊಡ್ತಾ ಇರೋವಂಥ ಒಂದು ಸಬ್ಸಿಡಿ ಆ್ಯಂಡ್ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರೋವಂಥ ಸ್ಕೀಮಲ್ಲಿ 200 ಕ್ಯಾಟಗರೀಸ್ ಇದೆ. ಬರೀ ಬೇಳೆಯಲ್ಲಿ ಬೇಳೆದೇ ಒಂದು ಕ್ಯಾಟಗರಿ ಆಗ್ತದೆ. ತೊಗರಿ ಬೇಳೆ ಅಂದ್ರೆ
1: ಆ ಕ್ಯಾಟಗರಿಯಲ್ಲಿ ಮತ್ತು 16 ಕ್ಯಾಟಗರಿ ಅಲ್ಲ,
0: ಒಂದು ತೊಗರಿ ಬೇಳೆಯಲ್ಲಿ ಬೇಳೆಯಲ್ಲಿ ಎಷ್ಟು ಕ್ಯಾಟಗರಿ ಇವೆ ಅಲ್ವಾ, ಸಿರಿಧಾನ್ಯ ಅಂತೀವಿ
1: ಅಲ್ಲಿ ಎಷ್ಟು
0: ಸಿರಿಧಾನ್ಯಲ್ಲಿ ಎಷ್ಟು ಕ್ಯಾಟಗರಿ ಇವೆ, ಆ ಒಂದೊಂದು ಸಿರಿಧಾನ್ಯಲ್ಲಿ ಎಷ್ಟು ತರವಾದ ಆಹಾರ ಸಂಸ್ಕರಣೆ ಮಾಡ್ಬೋದು, ರಾಗಿ ಮಾಲ್ಟ್ ಮಾಡ್ಬೋದು, ರಾಗಿ ಹಿಟ್ಟು ಮಾಡ್ಬೋದು, ಈ ಥರ ಯಾವುದು ನಮ್ಮ ಜೋಳ, ನಾವು ಅಲ್ಲಿಗೆ ಹೋದಾಗಲೇ ಗೊತ್ತಾಗಿದ್ದು ಮಾಲ್ದಂಡೆ ಜೋಳದ್ದು ಬಿಜಾಪುರದ್ದು GI ಟ್ಯಾಗ್ ಮೂವ್ ಮಾಡಿ ಅಂತ DC ಅವ್ರಿಗೆ ಹೇಳಿದೆ. ಶಿಗ್ಗಾವಲ್ಲಿ ಒಬ್ಬರು ರೊಟ್ಟಿ ಮಾಡ್ತಾ ಇದ್ದಾರೆ, ನಮ್ಮ PMFM ಬೆನಿಫಿಷಿಯರಿ. ಇವತ್ತು ಅವ್ರದ್ದು ಕಂಟೈನರ್ ಲೋಡ್ ಅಮೆರಿಕಕ್ಕೆ ಹೋಗ್ತಾ ಇದೆ, ರೊಟ್ಟಿ ಮಾಡಿದ್ದ ರೊಟ್ಟಿ. ಆ ರೊಟ್ಟಿನ ಅವ್ರಿಗೆ ಕೇಳಿದೆ, ಎಲ್ಲಿದ್ದು ಜೋಳ ಇವರು ನಿಮ್ಮ ಸುತ್ತಮುತ್ತ ಬೆಳೆಯೋದ? ಸರ್ ಇಲ್ಲ ಸರ್, ನಾವು ಮಾಲ್ದಂಡೆ ಏನಂತ. ಎಲ್ಲಿ ಮಾಲ್ದಂಡೆ? ಬಿಜಾಪುರ. ಹೀಗೆ ಗುಲ್ಬರ್ಗಾದ ರೊಟ್ಟಿ ಅದು ಜೋಳ, ಅಲ್ಲಿ ಲೋಕಲ್ ಜೋಳ, ಅದು ಒಂದು ಶ್ರೇಷ್ಠ ಇದು ಇರುತ್ತೆ ಅಲ್ವಾ. ಹಾಗೆ ರಾಜಮುಡಿ, ನನಗೆ ಗೊತ್ತಿರಲಿಲ್ಲ ರಾಜಮುಡಿ ಅಕ್ಕಿನ ಒಬ್ಬರು ನಮ್ಮ PMFME ಬೆನಿಫಿಷರಿನೇ ಅವರನ್ನು ಅಮೆರಿಕಾಗ ಮಾರ್ತಾರೆ, 8 ಕೋಟಿ ಏನೋ ಟರ್ನ್ ಓವರ್, ನನಗೆ ಗಾಬರಿ ಆಗೋಯ್ತು. ಅದು ಅವ್ರಿಗೆ ಕೇಳಿದೆ, ಎಲ್ಲಿಂದಪ್ಪ ನೀವು ತರ್ತಿದ್ದೀರಿ? ರಾಜಮುಡಿ ಆಂಧ್ರ ಎಂದ ಯಾವ್ದಾದ್ರು ಡಿಸ್ಟ್ರಿಕ್ಟ್ಸ್ ಹೇಳಿದ್ರು. ಅರೆ ನನ್ನ ತಾಲೂಕು ನನ್ನ ಡಿಸ್ಟ್ರಿಕ್ಟ್ ದಾವಕಿಯಾ ನಗರ, ಹನಸೋಗೆ, ಹೊಳೆ ನರಸೀಪುರ, ಅರಕಲಗೂಡು, ಇಲ್ಲಿ ಬೆಳೀತಾ ಇದ್ದದ್ದು. ಅದನ್ನು ದಿವಾನ್ರ ಯಾರೋ ನೋಡಿದಾಗ ಇಷ್ಟು ಚೆನ್ನಾಗಿದೆಯಲ್ಲ ಅಂದ್ರೆ ರೈತರು ರಾಜರಿಗೆ ಮುಡುಪಾಗಿಡ್ತೀವಿ ಅಂತ ಹೇಳ, ಹಂಗೆ ರಾಜಮುಡಿ ಅಂತ ಇದನ್ನ ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾರೆ.
1: ಹಂಗೆ ನಿಜವಾಗೂ ಇಂಥ ಒಂದು ರೈತರ ಏಳಿಗೆಗಾಗಿ ಮುತುವರ್ಜಿ ವಹಿಸುವಂಥ ಒಬ್ಬ ಮಂತ್ರಿಗಳು, ಕೃಷಿ ಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ತಮ್ಮಂಥ ಅಧಿಕಾರಿಗಳು ರೈತರ ಏಳಿಗೆಗಾಗಿ ಈ ಥರ ಶ್ರಮಿಸ್ತಾ ಇರುವುದು ಮತ್ತು ಪ್ರೋತ್ಸಾಹ ಕೊಡ್ತಾ ಇರೋದು ತುಂಬ ಖುಷಿ ಆಗ್ತದೆ. ಯಾಕಂದರೆ ಈಗ ಒಬ್ಬ ಯುವಕ ಅಥವಾ ಯುವತಿ ತಾನು ಏನು ಮಾಡಬೇಕು ಎಲ್ಲ ಎಜುಕೇಷನ್ ಮಾಡ್ಕೊಂಡಿರ್ತಾರೆ, ಮನೆಯಲ್ಲೂ ಕೂಡ ಎಲ್ಲ ಮಾಡ್ತಿರ್ತಾರೆ, ಮುಂದೇನು ಅನ್ನೋದು ಗೊತ್ತಾಗಲ್ಲ, ಎಲ್ಲ ಕಾಂಪಿಟೇಟಿವ್ 100 ಬರೀಲಿಕ್ಕೆ ಹೋಗಿರ್ತಾರೆ. ಅದು ಎಲ್ಲಿ ಒಂದು 100 ಪೋಸ್ಟ್ ಇರುತ್ತೆ, 10,000 ಜನ ಅಪ್ಲೈ ಮಾಡಿರ್ತಾರೆ. ಹಾಗಾಗಿ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಿ ಒಬ್ಬ ನೌಕರಿ ಮಾಡ್ತಾನೆ ಅಂದ್ರೂ ಅದೇನು ದೊಡ್ಡ ಸಾಧನೆ ಆಗಲ್ಲ ಅದು. ಆದರೆ ಒಂದು ಈ ಒಂದು ಸ್ವಂತ ಉದ್ಯಮ ಮಾಡಿರ್ತಾರಲ್ಲ, ಅದರದ್ದು ಇದೇ ಬೇರೆ, ಅದ್ರ ತಾಕತ್ತು, ಅದರದ್ದು ಒಂದು ವ್ಯಾಪ್ತಿ, ಲಿಮಿಟ್ ಅನ್ನೋದಿಲ್ಲ. ಹೀಗೆ ನೀವು ಸಿಗ್ಗಾವ್ದವ್ರು ಈಗ ಅಮೇರಿಕದಲ್ಲಿ ಇದ್ದಾರೆ ಅಂದರೆ, ನನ್ನ ದೋಸ್ತರು ಒಬ್ಬರು ಹಾಗೆ ಇದ್ದಾರೆ, ಅವರು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಮಾಡ್ತಾ ಇದ್ದಾರೆ, ಅವರು ಈಗ ಅದರಲ್ಲಿ ಇಳಿದು ಸುಮಾರು ಒಂದು 25 ವರ್ಷ ಆಗಿಬಿಟ್ಟಿದೆ, ಅವ್ರದ್ದು ತೀರಾ ದೊಡ್ಡದಾಗಿದೆ, ಹೈ ಲೆವೆಲ್ ಹೋಗಿದ್ದಾರೆ ಅವರು. ಆ ಥರ ನಮ್ಮ ಯುವಕರು ಇವತ್ತು ತಮ್ಮಂಥ ಹೀಗೆ ಪ್ರೋತ್ಸಾಹದಾಯಕ ಒಂದು ಯೋಜನೆಗಳನ್ನು ಮಾಡಲಿಕ್ಕೆ 10 ಅವಕಾಶಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಹೀಗೆ ಒಬ್ಬ ಜಿಲ್ಲೆಯಲ್ಲೋ ಅಥವಾ ರಾಜ್ಯ ಮಟ್ಟದಲ್ಲೋ ಅಥವಾ ಒಂದು ತಾಲೂಕು ಮಟ್ಟದಲ್ಲೇ ಒಬ್ಬ ಯುವಕ ಇಂಥದ್ದೊಂದು ಯೋಜನೆ ನಾನು ಮಾಡಬೇಕು ಅಂತಿದ್ದಾಗ ಅವನು ಯಾರನ್ನು ಭೇಟಿ ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ
0: ಸರ್. ಈಗ ಈತ ಒಂದು ಐಡಿಯಾ ಇದ್ದರೆ ಸಾಕು, ನಾವು ಎಲ್ಲ ಡಿಸ್ಟ್ರಿಕ್ಟ್ಸಲ್ಲೂ 15-20 ಜನ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳನ್ನು ನಾಮಿನೇಟ್ ಮಾಡಿರ್ತೇವೆ. ಓಕೆ, ಅವರು JD ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಆಫೀಸು, DC ಆಫೀಸು, CEO ಆಫೀಸು, ಎಲ್ಲಿ ಹೋದ್ರೂ ಗ್ರಾಮ ಪಂಚಾಯತಿ ಲೆವೆಲಿಂದ ಯಾರನ್ನು ಕೇಳಿದ್ರು ಅಥವಾ ನಾವು ಕೊಟ್ಟಿರೋವಂಥ ಎಷ್ಟು ಹೆಲ್ಪ್ ಲೈನ್ಸ್ ಸರ್ವಿಸ್ ಲೈನ್ಸ್ ಹಾಕಿದ್ದೀವಿ ನಮ್ಮ ಹೆಡ್ ಆಫೀಸಲ್ಲೇ. 15 ಜನ ಅದನ್ನು ಫೋನ್ ಕಾಲ್ಸನ್ನು ಅಟೆಂಡ್ ಮಾಡ್ತಾರೆ. ಅವ್ರಿಗೆ ಇಂಥ ತಾಲೂಕು ಅಥವಾ ಇಂಥ ಡಿಸ್ಟ್ರಿಕ್ಟ್

0: ತಂದ ಕೂಡಲೇ ಅಲ್ಲಿ ಡಿ ಆರ್ ಪಿಗೆ ಅವರು ನಂಬರ್ ಕೊಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸ್ತಾರೆ. ಈ ಥರ ಮಾಡಲಿಕ್ಕೆ ನಮ್ಮ ಕೃಷಿ ಸಚಿವರು ನನಗೆ ತುಂಬ ಆಶ್ಚರ್ಯ ಆಯಿತು. ಅವರು ನಮಗೆ ಎಷ್ಟು 2-3 ದಿವಸಕ್ಕೊಂದು ಬಾರಿ ಫೋನ್ ಮಾಡಿ, ಅವರೇ ನನ್ನ ಮಿನಿಸ್ಟರ್ಸು ಫೋನ್ ಮಾಡಲಿಕ್ಕೆ ಟೈಮ್ ಇರಲ್ಲ, ಅಂಥದ್ರಲ್ಲಿ ಇವರು ಫೋನ್ ಮಾಡಿ ಎಷ್ಟಾಯ್ತಪ್ಪ ಅಪ್ಲಿಕೇಶನ್ಸು, ಬ್ಯಾಂಕಿಗೆ ಎಷ್ಟು ಕಳಿಸಿದ್ರಪ್ಪ ಅಂತ ವಿಚಾರಿಸ್ತಾ ಇರ್ತಾರೆ. ನೋಡಪ್ಪ, ಒಂದು ಅಪ್ಲಿಕೇಶನ್ ನಂಗೆ ಬಂದುಬಿಟ್ರೆ 10 ಜನಕ್ಕೆ ನೌಕರಿ ಕೊಟ್ಟಂಗೆ ಕಣಪ್ಪ, ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ ಸ್ಪೀಚ್ಗಳಲ್ಲಿ ಅಂದ ಮಿನಿಸ್ಟರ್ ಹೇಳೋದು ಚಲುವರಾಯ ಸ್ವಾಮಿಯವರು. ನೋಡ್ರಪ್ಪ, ಚೀಟಿ ಇಟ್ಕೊಂಡು ಬಂದೆ, ಅಲ್ಲಿ ನೌಕರಿ ಕೊಡಿಸಿ, ಇಲ್ಲಿ ನೌಕರಿ ಕೊಡಿ, 15 ಲಕ್ಷವರೆಗೆ ಸಹಾಯಧನ ಕೊಡ್ತೀವಿ, ಹೋಗ್ರು ಒಂದು ಆಹಾರ ಸಂಸ್ಕರಣೆ ಮಾಡ್ರು, ನೀವು 10 ಜನಕ್ಕೆ ಕೆಲಸ ಕೊಡ್ಬೋದು ಕಣ್ರು ಅಂತ ನಾನು ಬಂದವ್ರಿಗೆಲ್ಲ ಹೇಳಿ ಕಳಿಸ್ತೀನಿ ಕಣ್ರಪ್ಪ, ನೀವು ಮಾಡಿ. ಈ ವರ್ಷ 5,000 ಘಟಕಗಳು, 5,000 ಫಲಾನುಭವಿಗಳಿಗೆ ನೀವು 15 ಲಕ್ಷವರೆಗೆ ನೀವು ಸಹಾಯಧನ ಕೊಟ್ಟು ನೀವು ಸ್ಥಾಪನೆ ಮಾಡಿಸ್ಲೇಬೇಕು ಅಂತ ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು 206 ಕೋಟಿ ಬಜೆಟ್ಟಲ್ಲಿ ಮೀಸಲಿಟ್ಟು ನಮಗೆ ಎಲ್ಲ 5,000 ಘಟಕಗಳು ಹಾಕಬೇಕಂತ ಆದೇಶ ಮಾಡಿದ್ದಾರೆ. ಈ ಮಟ್ಟಕ್ಕೆ ಸರ್ಕಾರ ಈ ಯೋಜನೆ ಹಿಂದೆ ಇದೆ. ಡಿ ಆರ್ ಪಿ ಸಿದ್ದಾರೆ, JD ಅಗ್ರಿಕಲ್ಚರ್, DD ಅಗ್ರಿಕಲ್ಚರ್, ಅಗ್ರಿಕಲ್ಚರ್ ಆಫೀಸರ್ಸು, DCs, CEOs ಎಲ್ಲರೂ ಈ ಕೆಲಸ ಮಾಡಲಿಕ್ಕಿದ್ದಾರೆ. ನಾವು ಹೆಡ್ ಆಫೀಸಲ್ಲಿ ಇದನ್ನು ಮಾನಿಟ್ರಿಂಗ್ ಮಾಡಿಕೊಂಡು ನಾವು ಅವ್ರಿಗೆ ಏನು ಉತ್ತೇಜನ ಕೊಡಬೇಕು, ಏನು ಕೆಲಸ ಮಾಡಬೇಕು ಮಾಡಿಕೊಡ್ತಾ ಇದ್ದೀವಿ ನಮ್ಮ ಚಲುವರಾಯಸ್ವಾಮಿ ಸಾಹೇಬರ ಅವರ ಡಿರೆಕ್ಷನ್ ಪ್ರಕಾರ.
1: ತುಂಬ ಸಂತೋಷ ಸರ್. ಯಾವುದೇ ಒಬ್ಬ ಯುವಕ ಅಥವಾ ಯುವತಿ ರೈತರ ಮಕ್ಕಳಾಗಿ ಇವತ್ತು ಬೇಗ ಬೇಗನೆ ಬಂದು ಈ ಒಂದು ಅವಕಾಶವನ್ನು ಪಡ್ಕೊಳ್ಳಿ. ಕಳೆದ 5 ವರ್ಷದಿಂದ ಈ ಒಂದು ಯೋಜನೆ ಜಾರಿಗೆ ಬಂದಿದೆ, ಈಗ ಮುಂದಿನ ವರ್ಷ ಏನಾಗ್ತೇನೋ ಏನೋ ಗೊತ್ತಿಲ್ಲ. ಆದರೆ ಈಗಾಗಲೇ ತಾವು ಇದ್ರ ಬಗ್ಗೆ ತಮ್ಗೆ ಬೇಕಾದ ವಿಷಯವನ್ನು ತಾವು ತೆಗೆದುಕೊಂಡು ತಾವು ಕೂಡ ಈ ಒಂದು ಉದ್ಯಮದ ಬಗ್ಗೆ ಸ್ಥಾಪಿಸುವ ಬಗ್ಗೆ ನೀವು ವಿಚಾರ ಮಾಡಿರಿ. ಇನ್ನೂ ಕೂಡ ಸಾಕಷ್ಟು ಅವಕಾಶ ಇದೆ, ಬನ್ನಿ ಈ ಒಂದು ಯೋಜನೆಯಲ್ಲಿ ಪಾಲ್ಗೊಳ್ಳಿ, ನಿಮ್ಮ ಜೀವನವನ್ನು ಒಳ್ಳೇದು ಮಾಡ್ಕೊಳ್ರಿ ಅಂತ ನಾವು ಕೂಡ ಹೇಳ್ತೇವೆ ಸರ್. ಆಕಾಶವಾಣಿಗೆ ಬಂದು ಈ ಒಂದು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ವಿಷಯ ಕುರಿತು ಅತಿ ಮಹತ್ವವಾದ ಮಾಹಿತಿಯನ್ನು ನಮ್ಮ ರೈತ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಮತ್ತು ತಮ್ಮ ರಾಜ್ಯ ಸರ್ಕಾರಕ್ಕೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್, ನಮಸ್ಕಾರ.
2: ಇದುವರೆಗೂ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ಡಾ ಶಿವಪ್ರಕಾಶ್ ಅವರೊಡನೆಯ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಕೃಷಿ ರಂಗದಲ್ಲಿ ಇದೀಗ ಕೇಳೋಣ. ತುರುವೇಕೆರೆ ತಾಲೂಕು ನೀರ್ಗುಂದ ಪಾಳ್ಯದ ಕಂಚಿರಾಯ ಮತ್ತು ಸಂಗಡಿಗರಿಂದ ಭಜನೆ ಪದ.

0: ಇದು ಆಕಾಶವಾಣಿ. ಇದೀಗ ಒಂದು ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: June 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಅಭಿವೃದ್ಧಿ ಪಥ ಸ್ಥಿರ ಮತ್ತು ದೃಢ, ಪ್ರಧಾನಿ ನರೇಂದ್ರ ಮೋದಿ. ಒಮಾನ್ ಕಡಲ ಬಿಕ್ಕಟ್ಟು, ಭಾರತೀಯ ಸಿಬ್ಬಂದಿ ಇದ್ದ ಮತ್ತೊಂದು ಹಡಗಿನಲ್ಲಿ ಅಗ್ನಿ ಅವಘಡ, ಎಂಟಿ ಸೆಟ್ಟಬೆಲ್ಲೋ ಹಡಗಿನ ಮೂವರು ನಾವಿಕರ ಸಾವು. ಗೃಹಿಣಿಯರ ಶ್ರಮಕ್ಕೆ ಸುಪ್ರೀಂಕೋರ್ಟ್ ಮನ್ನಣೆ, ಅಪಘಾತ ಪರಿಹಾರಕ್ಕೆ ಮಾಸಿಕ ಕನಿಷ್ಠ 30,000 ರೂಪಾಯಿ ನಿಗದಿಪಡಿಸಲು ಆದೇಶ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದಿನಿಂದ ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಆರಂಭ, ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಹಣಾಹಣಿ. ವಾರ್ತೆಗಳ ವಿವರ. ಜಗತ್ತು ಅನಿಶ್ಚಿತತೆ ಮತ್ತು ಅಸ್ಥಿರತೆಯ ಅವಧಿಯನ್ನು ಎದುರಿಸುತ್ತಿದ್ದರೂ ಭಾರತವು ತನ್ನ ಅಭಿವೃದ್ಧಿಯ ಪಥದಲ್ಲಿ ಆತ್ಮವಿಶ್ವಾಸ ಹಾಗೂ ದೃಢ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿಕಸಿತ ಭಾರತದ ದೂರದೃಷ್ಟಿ ಸಾಧನೆಗಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಹಕಾರ ಹಾಗೂ ಸಂವಾದ

0: ಅತ್ಯ ಅಗತ್ಯ. ಯುವ ಜನತೆಗೆ ಗುಣಮಟ್ಟದ ಶಿಕ್ಷಣ, ಕೌಶಲ್ಯ ಮತ್ತು ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ಸಶಕ್ತ ಯುವಶಕ್ತಿಯೇ ದೇಶದ ಪ್ರೇರಕ ಶಕ್ತಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಮುಕ್ತ ವ್ಯಾಪಾರ ಒಪ್ಪಂದಗಳು ಎಂಎಸ್ಎಂಇ ವಲಯಕ್ಕೆ ಜಾಗತಿಕ ಮಾರುಕಟ್ಟೆಯಲ್ಲಿ ನೂತನ ಅವಕಾಶಗಳನ್ನು ಕಲ್ಪಿಸಿವೆ ಎಂದು ತಿಳಿಸಿದ ಪ್ರಧಾನಿ, ಮಹಿಳಾ ನೇತೃತ್ವದ ಅಭಿವೃದ್ಧಿಯು ವಿಕಸಿತ ಭಾರತದ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಹೇಳಿದ್ದಾರೆ. ಕೃಷಿ, ಸ್ಟಾರ್ಟ್ಅಪ್, ವಿಜ್ಞಾನ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ನಾರಿ ಶಕ್ತಿಯು ಕೊಡುಗೆಯನ್ನು ನೀಡುತ್ತಿದ್ದು, ರಾಜ್ಯಗಳು ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಒಮನ್ನ ಶಿನಾಸ್ ಬಂದರು ಬಳಿ ಗಿನಿ ಬಿಸೌ ಧ್ವಜದ ಎಂಟಿ ಜಲವೀರ್ ವಾಣಿಜ್ಯ ಟ್ಯಾಂಕರ್ ಹಡಗಿನಲ್ಲಿ ಅಗ್ನಿ ದುರಂತ ಸಂಭವಿಸಿದ್ದು ಕಡಲ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 20 ಭಾರತೀಯ ಸಿಬ್ಬಂದಿಯನ್ನು ಹೊಂದಿರುವಂತಹ ಈ ಹಡಗಿನ ಪರಿಸ್ಥಿತಿಯನ್ನು ಮಸ್ಕತ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಒಮಾನ್ ಜಲಪ್ರದೇಶದಲ್ಲಿ ಕಳೆದ 72 ಗಂಟೆಗಳಲ್ಲಿ ಭಾರತೀಯ ಸಿಬ್ಬಂದಿ ಇದ್ದಂತಹ ಹಡಗುಗಳು ಬಿಕ್ಕಟ್ಟಿಗೆ ಸಿಲುಕುತ್ತಿರುವುದು ಇದು ಸತತ ಮೂರನೆಯ ಬಾರಿಯಾಗಿದೆ. ಈ ನಡುವೆ ನಿನ್ನೆ ರಾತ್ರಿ ಒಮಾನ್ ಕರಾವಳಿಯಲ್ಲಿ ಅಮೆರಿಕ ಪಡೆಗಳ ಕ್ಷಿಪಣಿ ದಾಳಿಗೆ ಒಳಗಾಗಿದ್ದಂತಹ ಎಂಟಿ ಸೆಟ್ಟಬೆಲೋ ಹಡಗಿನಲ್ಲಿದ್ದಂತಹ ಮೂವರು ಭಾರತೀಯ ನಾವಿಕರು ಮೃತಪಟ್ಟಿರುವುದನ್ನು ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ದೃಢಪಡಿಸಿದ್ದಾರೆ. ಹಡಗಿನಲ್ಲಿದ್ದಂತಹ 24 ಭಾರತೀಯರ ಪೈಕಿ 21 ಜನರನ್ನು ರಕ್ಷಿಸಲಾಗಿದ್ದು ಅವರನ್ನು ಸ್ವದೇಶಕ್ಕೆ ಕರೆತರಲು ಕ್ರಮ ಕೈಗೊಳ್ಳಲಾಗಿದೆ. ಕಳೆದ ಜೂನ್ 8ರಂದು ಸಹ ಎಂಟಿ ಮಾರಿವೆಕ್ಸ್ ಹಡಗಿನ ಮೇಲೆ ಅಮೆರಿಕ ಪಡೆಗಳು ದಾಳಿಯನ್ನು ನಡೆಸಿದ್ದವು. ನಾವಿಕರ ಜೀವಕ್ಕೆ ಧಕ್ಕೆ ತರುತ್ತಿರುವಂತಹ ಇಂತಹ ದಾಳಿಗಳನ್ನು ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಐಎಂಒ ತೀವ್ರವಾಗಿ ಖಂಡಿಸಿದೆ. ಒಮಾನ್ ಕರಾವಳಿಯಲ್ಲಿ ಎಂಟಿ ಸೆಟಬೆಲೋ ಹಡಗಿನ ಮೇಲೆ ನಡೆದಂತಹ ದಾಳಿಯಲ್ಲಿ ಮೂವರು ಭಾರತೀಯ ನಾವಿಕರು ಮೃತಪಟ್ಟಿರುವುದನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಅಂತರ್ ಸಚಿವಾಲಯ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್, ಈ ಸಂಬಂಧ ಅಮೆರಿಕ ರಾಯಭಾರಿ ಅಧಿಕಾರಿಯನ್ನು ಕರೆಸಿ ಸರ್ಕಾರ ತೀವ್ರ ಪ್ರತಿಭಟನೆ ದಾಖಲಿಸಿದೆ ಎಂದಿದ್ದಾರೆ. ಗಲ್ಫ್ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಆರ್ ಮಹಾಜನ್ ಮಾತನಾಡಿ, ಗಲ್ಫ್ ಮತ್ತು ಪಶ್ಚಿಮ ಏಷ್ಯಾ ಪರಿಸ್ಥಿತಿಯನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಅಲ್ಲಿನ ಭಾರತೀಯ ರಾಯಭಾರ ಕಚೇರಿಗಳು ಮತ್ತು ದೂತಾವಾಸ ಕಚೇರಿಗಳು ದಿನದ 24 ಗಂಟೆಯೂ ಸಹಾಯವಾಣಿಗಳನ್ನು ನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬಂದರು, ಹಡಗುಗಳು ಮತ್ತು ಜಲಮಾರ್ಗಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮುಕೇಶ್ ಮಂಗಲ್, ಭಾರತೀಯ ನಾವಿಕರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ಬದ್ದರಾಗಿರುವುದಾಗಿ ಪುನರುಚ್ಚರಿಸಿದ್ದು, ನಾವಿಕರ ಕಲ್ಯಾಣ ನಿಧಿ ಸಂಘದಿಂದ ಮೃತ ನಾವಿಕರ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಸೂಚನೆ ನೀಡಲಾಗಿದೆ ಎಂದು ಘೋಷಣೆ ಮಾಡಿದ್ದಾರೆ. ಈ ವೇಳೆ ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಸುಸ್ಥಿರವಾಗಿದ್ದು, ಒಮಾನ್, ರಷ್ಯಾ ಸೇರಿದಂತೆ ವಿವಿಧ ದೇಶಗಳಿಂದ ಯೂರಿಯಾ ಪೂರೈಕೆ ಖಚಿತಪಡಿಸಿಕೊಳ್ಳಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೇಶದಲ್ಲಿ ಅನಿಲ ಪೂರೈಕೆಯು ಸ್ಥಿರವಾಗಿದೆ. ಕಳೆದ 3 ದಿನಗಳಲ್ಲಿ 1.49 ಕೋಟಿ ಸಿಲಿಂಡರ್ಗಳನ್ನು ವಿತರಣೆ ಮಾಡಲಾಗಿದ್ದು, ಕಾಳಸಂತೆ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಗಿದೆ. ಕುಟುಂಬ ಮತ್ತು ಮುಂದಿನ ಪೀಳಿಗೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಗೃಹಿಣಿಯರನ್ನು ದೇಶದ ನಿರ್ಮಾತೃಗಳು ಎಂದು ಸುಪ್ರೀಂಕೋರ್ಟ್ ಇಂದು ಐತಿಹಾಸಿಕ ತೀರ್ಪು ನೀಡಿದೆ. ರಸ್ತೆ ಅಪಘಾತಗಳಲ್ಲಿ ಗೃಹಿಣಿಯರು ಮರಣ ಹೊಂದಿದಂತಹ ಸಂದರ್ಭಗಳಲ್ಲಿ ಪರಿಹಾರವನ್ನು ಲೆಕ್ಕ ಹಾಕುವ ವೇಳೆ ಅವರ ಗೃಹ ಕೆಲಸ ವೇತನರಹಿತವಾಗಿದ್ದರೂ ಅದರ ಮೌಲ್ಯವನ್ನು ಗಣನೆಗೆ ತೆಗೆದುಕೊಂಡು ತಿಂಗಳಿಗೆ ಕನಿಷ್ಠ 30,000 ರೂಪಾಯಿಗಳಾಗಿ ನಿಗದಿಪಡಿಸಬೇಕು ಎಂದು ನ್ಯಾಯಾಲಯ ಆದೇಶ ನೀಡಿದೆ. ಮನೆ ನಿರ್ವಹಿಸುವಂತಹ ಮಹಿಳೆಯರನ್ನು ಕೇವಲ ಗೃಹಿಣಿ ಎಂದು ಕರೆಯುವುದು ಸಮಾಜಕ್ಕೆ ಅವರ ಕೊಡುಗೆ ಮತ್ತು ಮೌಲ್ಯವನ್ನು ಅಲ್ಪವಾಗಿ ಪರಿಗಣಿಸಿದಂತಾಗುತ್ತದೆ ಎಂದು ಸುಪ್ರೀಂಕೋರ್ಟ್ ಅಭಿಪ್ರಾಯಪಟ್ಟಿದೆ. ನ್ಯಾಯಮೂರ್ತಿಗಳಾದಂತಹ ಸಂಜಯ್ ಕರೋಲ್ ಮತ್ತು ಎನ್ ಕೋಟೇಶ್ವರ್ ಸಿಂಗ್ ಅವರ ಪೀಠವು ಕುಟುಂಬದ ಆರೈಕೆ ಮತ್ತು ಮನೆ ನಿರ್ವಹಣೆಯು ಗಮನಾರ್ಹ ಆರ್ಥಿಕ ಮೌಲ್ಯವನ್ನು ಹೊಂದಿದ್ದು ಇದು ಮಾನವ ಬಂಡವಾಳದ ಅಭಿವೃದ್ಧಿಗೆ ಅತ್ಯಗತ್ಯ ಎಂದು ಸ್ಪಷ್ಟಪಡಿಸಿದೆ. ನವೆಂಬರ್ 2001ರಲ್ಲಿ ಪಂಜಾಬ್ನಲ್ಲಿ ನಡೆದಂತಹ ರಸ್ತೆ ಅಪಘಾತದಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದ ಮೇಲ್ಮನವಿ ವಿಚಾರಣೆ ನಡೆಸಿ ಸರ್ವೋಚ್ಚ ನ್ಯಾಯಾಲಯ ಈ ಮಹತ್ವದ ತೀರ್ಪು ಪ್ರಕಟಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹೆಣ್ಣು ಮಗುವಿಗಿಂತ ಗಂಡು ಮಗುವಿಗೆ ಹೆಚ್ಚು ಆದ್ಯತೆ ನೀಡುವ ಮನೋಭಾವ ಇನ್ನೂ ಸಮಾಜದಲ್ಲಿ ಮುಂದುವರೆದಿದೆ ಎಂದು ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಲಿಂಗ ಆಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು ಪಿಎನ್ಡಿಟಿ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ

ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. ಬೇಟಿ ಬಚಾವೋ ಬೇಟಿ ಪಡಾವೋ ಸೇರಿದಂತೆ ಹಲವು ಸರ್ಕಾರಿ ಯೋಜನೆಗಳು ಹೆಣ್ಣು ಮಕ್ಕಳ ಪರ ಕೆಲಸ ಮಾಡುತ್ತಿವೆ ಎಂದು ನ್ಯಾಯಾಲಯ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಆದರೆ ಕೆಲವು ರಾಜ್ಯಗಳಲ್ಲಿ ಇನ್ನೂ ಹೆಣ್ಣು ಮಕ್ಕಳ ಜನನ ಪ್ರಮಾಣ ಕಡಿಮೆ ಇರುವುದು ಸವಾಲಾಗಿ ಉಳಿದಿದೆ ಎಂದು ಹೇಳಿದೆ. ಲಿಂಗ ಆಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು ಪಿಸಿಪಿಎನ್ಡಿಟಿ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. 1991ರಲ್ಲಿ 945 ಇದ್ದಂತಹ ಮಕ್ಕಳ ಲಿಂಗಾನುಪಾತವು 2011ಕ್ಕೆ 919ಕ್ಕೆ ಇಳಿದಿರುವುದನ್ನು ಉಲ್ಲೇಖಿಸಿದ ಸುಪ್ರೀಂಕೋರ್ಟ್ ಈ ಸಮಸ್ಯೆಯ ಗಂಭೀರತೆಯನ್ನು ಎತ್ತಿ ತೋರಿಸಿದೆ. ಇದೇ ವೇಳೆ ವೈದ್ಯರೊಬ್ಬರು ಸಲ್ಲಿಸಿದ್ದ ಮೇಲ್ಮನವಿಯನ್ನು ನ್ಯಾಯಾಲಯ ತಿರಸ್ಕರಿಸಿದೆ. ಮಾಲ್ಡೀವ್ಸ್ ದೇಶದಲ್ಲಿ ಹೆಚ್ಚುತ್ತಿರುವಂತಹ ದಡಾರ ಪ್ರಕರಣಗಳನ್ನು ನಿಯಂತ್ರಿಸಲು ಮತ್ತು ಅಲ್ಲಿನ ಸಾರ್ವಜನಿಕ ಆರೋಗ್ಯ ರಕ್ಷಣೆಗೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ಭಾರತ ಸರ್ಕಾರವು 20,000 ಡೋಸ್ ದಡಾರ ಲಸಿಕೆ ಮತ್ತು ಸುಮಾರು 3 ಟನ್ ವೈದ್ಯಕೀಯ ಸಾಮಗ್ರಿಗಳನ್ನು ಒಳಗೊಂಡ ತುರ್ತು ನೆರವನ್ನು ರವಾನಿಸಿದೆ. ಈ ಸಕಾಲಿಕ ನೆರವು ಮಾಲ್ಡೀವ್ಸ್ನಲ್ಲಿ ಲಸಿಕಾಕರಣ ಪ್ರಕ್ರಿಯೆಯನ್ನು ಬಲಪಡಿಸಲು ಮತ್ತು ಅಲ್ಲಿನ ಸರ್ಕಾರದ ರೋಗ ನಿಯಂತ್ರಣ ಪ್ರಯತ್ನಗಳಿಗೆ ಹೆಚ್ಚಿನ ಶಕ್ತಿ ತುಂಬಲು ನೆರವಾಗಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವಂತಹ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಇಂದು ನಡೆದ 16 ಆಟಗಾರರ ಸುತ್ತಿನ ಪಂದ್ಯದಲ್ಲಿ ಪಿವಿ ಸಿಂಧು ಭಾರತದವರೇ ಆದಂತಹ ಇಶಾರಾಣಿ ಬರುವ ಅವರನ್ನು 22-20, 21-12 ನೇರ ಸೆಟ್ಗಳಿಂದ ಸೋಲಿಸಿದರು. ಮುಂದಿನ ಪಂದ್ಯದಲ್ಲಿ ಸಿಂಧು ಚೆನ್ ಸು ಯು ಅವರನ್ನು ಎದುರಿಸಲಿದ್ದಾರೆ. ಮತ್ತೊಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಮಾಳವಿಕಾ ಬನ್ಸೋದ್ ವಿರುದ್ದ 21-13, 21-15 ಹಂತದಲ್ಲಿ ಜಯ ದಾಖಲಿಸಿ ಅಂತಿಮ 8ರ ಘಟಕ್ಕೆ ಪ್ರವೇಶ ಪಡೆದಿದ್ದಾರೆ. ಇನ್ನು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಜೋಡಿ ನ್ಯೂಜಿಲೆಂಡ್ನ ಮೈಕೆಲ್ ಓವನ್ ಮತ್ತು ಡೈಲನ್ ಸೋಡ್ಜಾಸಾ ಜೋಡಿಯನ್ನು 21-17, 21-7 ಸೆಟ್ಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದು ರಾತ್ರಿ ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಲ್ಜೆಕ್ಟಾದಲ್ಲಿ ಆರಂಭಗೊಳ್ಳಲಿದ್ದು, ಪ್ರಪಂಚದಾದ್ಯಂತ ಕ್ರೀಡಾ ಅಭಿಮಾನಿಗಳು 1 ತಿಂಗಳ ಕಾಲ ನಡೆಯುವಂತಹ ಫುಟ್ಬಾಲ್ ಪ್ರದರ್ಶನಕ್ಕಾಗಿ ಸಜ್ಜಾಗಿದ್ದಾರೆ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 12:30 ಅಂದರೆ ಮಧ್ಯರಾತ್ರಿ 12:30 ಪ್ರಾರಂಭವಾಗಲಿದೆ. ಪಂದ್ಯಾವಳಿ ಜುಲೈ 19ರವರೆಗೆ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದಂತಹ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ 48 ತಂಡಗಳು ಭಾಗಿಯಾಗುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ಭಾರತ ಮತ್ತು ನೇಪಾಳ ನಡುವೆ ಹೊಸ ಡಿಜಿಟಲ್ ಹಣ ವರ್ಗಾವಣೆ ವ್ಯವಸ್ಥೆ ಆರಂಭವಾಗಿದೆ. ಇದು ಭಾರತದ ಯುಪಿಎ ಮತ್ತು ನೇಪಾಳದ ಎನ್ಪಿಐ ವ್ಯವಸ್ಥೆಗಳನ್ನು ನೇರವಾಗಿ ಸಂಪರ್ಕಿಸುತ್ತದೆ. ಇದರಿಂದ ಎರಡೂ ದೇಶಗಳ ಜನರು ಮೊಬೈಲ್ ಬ್ಯಾಂಕಿಂಗ್ ಅಥವಾ ಡಿಜಿಟಲ್ ವ್ಯಾಲೆಟ್ಗಳ ಮೂಲಕ ತಕ್ಷಣವೇ ಮತ್ತು ಸುರಕ್ಷಿತವಾಗಿ ಹಣವನ್ನು ಕಳುಹಿಸಬಹುದಾಗಿದೆ. ಈ ವ್ಯವಸ್ಥೆ ಹಣಕಾಸು ಸೇವೆಗಳನ್ನು ಹೆಚ್ಚು ಜನರಿಗೆ ತಲುಪಿಸುವುದರ ಜೊತೆಗೆ ಭಾರತ ನೇಪಾಳ ಆರ್ಥಿಕ ಹಾಗೂ ಡಿಜಿಟಲ್ ಸಂಬಂಧಗಳನ್ನು ಬಲಪಡಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಅಭಿವೃದ್ಧಿ ಪಥ ಸ್ಥಿರ ಮತ್ತು ದೃಢ, ಪ್ರಧಾನಿ ನರೇಂದ್ರ ಮೋದಿ. ಒಮಾನ್ ಕಡಲ ಬಿಕ್ಕಟ್ಟು, ಭಾರತೀಯ ಸಿಬ್ಬಂದಿ ಇದ್ದ ಮತ್ತೊಂದು ಹಡಗಿನಲ್ಲಿ ಅಗ್ನಿ ಅವಘಡ, ಎಂಟಿ ಸೆಟಬೆಲ್ಲೋ ಹಡಗಿನ 3 ನಾವಿಕರ ಸಾವು. ಗೃಹಿಣಿಯರ ಶ್ರಮಕ್ಕೆ ಸುಪ್ರೀಂಕೋರ್ಟ್ ಮನ್ನಣೆ, ಅಪಘಾತ ಪರಿಹಾರಕ್ಕೆ ಮಾಸಿಕ ಕನಿಷ್ಠ 30,000 ರೂಪಾಯಿ ನಿಗದಿಪಡಿಸಲು ಆದೇಶ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದಿನಿಂದ ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಆರಂಭ. ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ, ದಕ್ಷಿಣ ಆಫ್ರಿಕಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಗಂಟೆಗೆ.

ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ. ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಸುಂದರವಾದ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿವೆ.

ಅರಮಾನ್ ಮಲ್ಲಿಕ್, ಶ್ರೇಯಾ ಘೋಷಾಲ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ದಿ ವಿಲನ್ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಪ್ರೇಮ್ ರವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯರವರ ಸಂಗೀತವಿದೆ.

ಕೇಳೋಣ ಮುಂದಿನ ಗೀತೆಯಾಗಿ ಶ್ರೀರಾಮ್ ಚಿತ್ರದ ಒಂದು ಗೀತೆ, ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ. ವಿ ನಾಗೇಂದ್ರ ಪ್ರಸಾದ್ ರವರ ಸಂಗೀತಕ್ಕೆ ಗುರುಕಿರಣ್ ರವರ ಸಾಹಿತ್ಯವಿದೆ.

0: ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ ಶ್ರೀರಾಮ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತೆಗೆ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದಾಗಿದ್ದು, ಸಂಗೀತ ಗುರು ಕಿರಣ್.
1: ಬಂದು ನಿಂತಾಗ ನಿಂತು ನೀ, ನಕ್ಕಾಗ ನಕ್ಕು ನೀ, ಸೆಳೆದಾಗ ಸೋತೇ ನಾನಾಗ.
2: ಅಂದಿಗೂ ಇಂದಿಗೂ ಎಂದೆಂದಿಗೂ
3: ಮಾಹಿತಿಗೆ ಮಿತಿಯಿಲ್ಲ,
2: ಮನರಂಜನೆಗೆ ಕೊನೆಯಿಲ್ಲ.
4: ನೆನಪೆ ನಿತ್ಯ ಮಲ್ಲಿಗೆ,
2: ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
3: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
2: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಂತ ಆಕಾಶವಾಣಿಗೆ 90

ಯುದ್ಧಕಾಂಡ ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದಿರಿ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು.

ಯಾರೇ ನೀನು ಚೆಲುವೆ ಚಿತ್ರದ ಗೀತೆಯನ್ನು ಶ್ರೀನಿವಾಸ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಹಂಸಲೇಖಾರವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿತ್ತು.

ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz ಹಾಗೂ ಡಿಆರ್ಎಂ ತರಂಗಾಂತರ 603 kilohertz ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇದೀಗ ಕೇಳೋಣ ಕದಂಬ ಚಿತ್ರದ ಗೀತೆಯನ್ನು ಎಸ್ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ. ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದ್ದು.

ಸ್ನೇಹ ಚಿತ್ರದ ಗೀತೆಯನ್ನು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದಿರಿ. ಈ ಗೀತೆಗೆ ಸಂಗೀತ ವಿ ರವಿಚಂದ್ರನ್ ಅವರದಾಗಿತ್ತು.

ಮುತ್ತಿನ ಹಾರ ಚಿತ್ರದ ಗೀತೆ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ ಹಂಸಲೇಖಾರವರ ಸಾಹಿತ್ಯ ಸಂಗೀತ ಈ ಗೀತೆಗಿದೆ.

ಸೂರ್ಯವಂಶ ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರಾರವರ ಸ್ವರಗಳಲ್ಲಿ, ಸಾಹಿತ್ಯ ಎಸ್ ನಾರಾಯಣ್, ಸಂಗೀತ ವಿ ಮನೋಹರ್.

ಉಲ್ಲಾಸ ಉತ್ಸಾಹ ಚಿತ್ರದ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜಿ ವಿ ಪ್ರಕಾಶ್ ಕುಮಾರ್ ಅವರ ಸಂಗೀತಕ್ಕೆ ಜಯಂತ್ ಕಾಯ್ಕಿನಿ ಅವರ ಸಾಹಿತ್ಯವಿದೆ.

ತನನಂ ತನನಂ ಚಿತ್ರದ ಗೀತೆ ಇದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿ ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದಾಗಿತ್ತು ಈ ಗೀತೆಗೆ.

ಆರಂಭದಲ್ಲಿ ಕೇಳೋಣ ಎನ್ಎಸ್ ಲಕ್ಷ್ಮೀನಾರಾಯಣ್ ಭಟ್ ಅವರು ರಚಿಸಿರುವ ಗೀತೆ ನನ್ನಿ ಬಾಳಿನ ಅನ್ನುವಂತಹ ಈ ಒಂದು ಗೀತೆ.

ಮುಂದಿನ ಗೀತೆಯಾಗಿ ಕೇಳೋಣ. ಕೆಎಸ್ ನರಸಿಂಹಸ್ವಾಮಿಯವರು ರಚಿಸಿರುವ ಈ ಗೀತೆ ಪಯಣಿಸುವ ವೇಳೆಯಲ್ಲಿ.

0: ಇದುವರೆಗೂ ಬಿಜೆ ಭರತ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ

0: ಅಮ್ಮ ಅಮ್ಮ, ನಾನು ಮದುವೆ ಆಗ್ತೀನಿ.
1: ಏನಂದೆ, ಯಾರಿಗೂ ಮದುವೆ?
0: ನನಗೆ ಅಮ್ಮ. ನಾನು ಮದುವೆ ಮಾಡ್ಕೊಂಬೋಣ ಅಂತ ನಿಶ್ಚಯ ಮಾಡಿದ್ದೀನಿ. ಯಾಕಮ್ಮ ಸುಮ್ಮನಾಗ್ಬಿಟ್ಟಿ? ಹುಡುಗಿ ತುಂಬ ಚೆನ್ನಾಗಿದ್ದಾಳೆ.
1: ನನಗೆ ಗೊತ್ತು.
0: ನಿನಗೆ ಹೇಗಮ್ಮ ಗೊತ್ತು? ನೀನು ಹುಡುಗಿನ ನೋಡಿದ್ದೀಯಾ?
1: ಅಲ್ವೋ, ಮದುವೆನೇ ಆಗೋಲ್ಲ. ಆಂಜನೇಯನ ಹಾಗೆ ಆ ಜನ್ಮ ಬ್ರಹ್ಮಚಾರಿ ಆಗಿರ್ತೀನಿ ಅಂತಿದ್ದೆ. ಮದುವೆ ಅಂದ ಕೂಡಲೇ ಮುಖ ಸೊಟ್ಟಿಗೆ ಮಾಡ್ತಿದ್ದೆ. ಈಗ ಇದ್ದಕ್ಕಿದ್ದಾಗೆ ಮದುವೆ ಆಗ್ತೀನಿ ಅಂದರೆ ಹುಡುಗಿ ತುಂಬ ಚೆಲುವೆ ಅಂತ ಯಾರಿಗಾದರೂ ಗೊತ್ತಾಗುತ್ತೆ.
0: ಅದು ನಿಜ ಅನ್ನು.
1: ಸೋಮು, ಹುಡುಗಿ ಯಾರ ಮನೆಯವಳು, ಯಾವ ಜಾತಿ? ನೀ ಯಾರನ್ನು ಮದುವೆ ಆದರೂ ನಂದೇನು ಅಡ್ಡಿ ಇಲ್ಲಪ್ಪ. ಸುಮ್ಮನೆ ಕೇಳಿದೆ ಅಷ್ಟೇ. ಒಟ್ಟಿನಲ್ಲಿ ನೀನು ಮದುವೆ ಆಗಿ ಗೃಹಸ್ಥನಾದರೆ ಅಷ್ಟೇ ಸಾಕು.
0: ಹುಡುಗಿ ನಮ್ಮ ಜಾತಿಯವಳೆ ಅನ್ನು ಶಾಸ್ತ್ರಗಳು ಬೇರೆ, ಜಾತಕ ನೋಡಿ ತುಂಬ ಪ್ರಶಸ್ತವಾಗಿದೆ ಅಂದಿದಾರಮ್ಮ.
1: ಸರಿ ಬಿಡು, ಆ ಹುಡುಗಿ ನಿನ್ಗೆಲ್ಲಿ ಸಿಕ್ಕದ್ಲು?
0: ಹತ್ತಿರದ ಹಳ್ಳಿಲಿ ಏನೋ ವ್ಯಾಜ್ಯ ಇತ್ತು, ಡ್ಯೂಟಿ ಮೇಲೆ ಹೋಗಿದ್ದೆ. ಅಲ್ಲೇ ಶಾಂತ ಅಂದರೆ ಆ ಹುಡುಗಿ ಕಣ್ಣಿಗೆ ಬಿದ್ದಳು. ಪಾಪ, ತಂದೆ ತಾಯಿ ಯಾರೂ ಇಲ್ಲ, ವಯಸ್ಸಾದ ಅಜ್ಜಿ ಜೊತೆ ಇದ್ದಾಳೆ. ಲಕ್ಷಣವಾಗಿದ್ದರೂ ಬಡವ್ರ ಮನೆ ಹುಡುಗಿ ಅಂತ ಯಾರೂ ಇವಳನ್ನು ಮದುವೆ ಆಗೋದಕ್ಕೆ ಒಪ್ಪಲಿಲ್ಲ. ಅದಕ್ಕೆ ನಾನು ಅವಳನ್ನು ಮದುವೆ ಆಗೋದು ಅಂತ ನಿಶ್ಚಯ ಮಾಡಿಬಿಟ್ಟೆ ಅಮ್ಮ.
1: ತುಂಬ ಒಳ್ಳೆ ಕೆಲಸ ಮಾಡಿದ್ಯಪ್ಪ.

0: ಯಾಕಮ್ಮ ಶಾಂತ, ಮಂಕ ಕೂತ್ಬಿಟ್ಟಿದಿ?
1: ಸೋಮು ನೋಡಿದ್ರೆ ಒಂದು ಗಳಿಗೆ ಬಿಡದ ಹಾಗೆ ಹಿಂದೆ ಮುಂದೆ ಓಡಾಡ್ತಿರ್ತಾನೆ.
2: ಅತ್ತೆ, ಅದು ಅದು
1: ಹೇಳಮ್ಮ, ನನ್ನ ಹತ್ರ ಹೇಳು. ನಾನು ನಿನ್ನ ತಾಯಿ ಹಾಗೆ ಮನಸ್ಸಿನಲ್ಲಿರೋದನ್ನ ಸಂಕೋಚ ಇಲ್ಲದೆ ಹೇಳು.
2: ನನಗೆ ಅವ್ರನ್ನ ಕಂಡ್ರೆ ಒಂಥರ ಭಯ ಆತೆ.
1: ಯಾಕಮ್ಮ?
2: ಅವ್ರದ್ದು ಅತಿ ವ್ಯಾಮೋಹ, ನನಗೆ ಸಹಿಸೋದು ಕಷ್ಟ ಆತೆ.
1: ಮೊದಲಿಂದ ಅವನ ಸ್ವಭಾವನೇ ಹಾಗೆ ಶಾಂತ. ತಂದೆ ಇಲ್ಲದ ಮಗ ಅಂತ ಅತಿ ಮೊದಲಿಂದ ಸಾಕ್ಬಿಟ್ಟೆ ನೋಡು. ನಂದೇ ತಪ್ಪು. ಊಟ ತಿಂಡಿ ಆಟ ಎಲ್ಲದರಲ್ಲೂ ಒಂದು ಅತಿನೇ. ಊಟ ಮಾಡಿದ್ರೆ ಒಂದೇ ಸಲಕ್ಕೆ 4 ಜನಕ್ಕಾಗೋ ಅಷ್ಟು ಊಟ. ಇದು ಯಾಕೆ ಇಷ್ಟು ತಿಂತಿದೆಯೋ ಅಂತ ಒಂದು ಮಾತಂದರೆ ಸಾಕು, ಮುಂದೆ 4 ದಿನ ದಮ್ಮಯ್ಯ ಅಂದರೂ ಒಂದು ತುತ್ತು ಅನ್ನ ತಿನ್ನೋ ಹಾಗಿಲ್ಲ. ಪರೀಕ್ಷೆ ಸಮಯದಲ್ಲಿ ಆಟ ಆಟ, ಪರೀಕ್ಷೆಯಲ್ಲಿ ಫೇಲ್ ಆಗ್ತೀಯಲ್ಲೋ ಅಂತ ಕಣ್ಣೀರು ಹಾಕಿದ್ರೆ ಸರಿ, ಹಗಲು ರಾತ್ರಿ ಪುಸ್ತಕ ಓದಿದ್ದೇ ಓದಿದ್ದು, ಓದಿದ್ದೇ ಓದಿದ್ದು. ಅದಕ್ಕೆ ನಾನು ಅವನಿಗೆ ಏನಾದರೂ ಹೇಳೋದಕ್ಕೆ ಹೆದರ್ತಿದ್ದೆ. ಮದುವೆನೇ ಆಗಲ್ಲ ಅಂತಿದ್ದ. ಈಗ ನೋಡಿದ್ರೆ ನಿನ್ನ ಒಂದು ಗಳಿಗೆ ಬಿಟ್ಟಿರಲ್ಲ ಅಂತಾನೆ.
2: ನನಗಂತೂ ಅವ್ರನ್ನ ಕಂಡ್ರೆ ಸಲಿಗೆಗಿಂತ ಭಯನೇ ಜಾಸ್ತಿ ಆಗುತ್ತೆ ಅತ್ತೆ.
1: ಏನು ಮಾಡೋದಮ್ಮ, ಅವನಂತೂ ಅವನ ಸ್ವಭಾವ ಬದಲಾಯಿಸ್ಕೊಳ್ಳೋದಿಲ್ಲ. ನೀನೇ ಸ್ವಲ್ಪ ತಾಳ್ಮೆ ತಂದ್ಕೋಬೇಕಮ್ಮ.
2: ಆಗಲಿ ಅತ್ತೆ.

0: ಸಮಯ ಎಷ್ಟು ಬೇಗ ಕಳೆದು ಹೋಯ್ತಲ್ಲ ಶಾಂತ.
1: ಸಮಯಕ್ಕೇನು, ಹಗಲು ರಾತ್ರಿ ಲಗಾಮಿಲ್ಲದ ಕುದುರೆ ಹಾಗೆ ಓಡ್ತಾನೆ ಇರುತ್ತೆ. ನಮ್ಮ ರತ್ನ ಇನ್ನೂ ಮೊನ್ಮೊನ್ನೆ ಹುಟ್ಟಿದ್ಲು ಅನ್ನೋ ಹಾಗಿದೆ. ಈಗಾಗಲೇ ಅವಳಿಗೆ
0: ಅಂದರೆ ನಮ್ಮ ರತ್ನಂಗೆ ಆಗಲೇ ಮದುವೆ ವಯಸ್ಸು ಆಯಿತು ಅನ್ನು.
1: ಸದ್ಯ ನನ್ನ ಪುಣ್ಯ, ಇಷ್ಟು ಬೇಗ ನಿಮ್ಗೆ ಅರ್ಥವಾಯ್ತಲ್ಲ.
0: ಏನೇ ಏನೇ ನನ್ನನ್ನೇ ಹಾಸ್ಯ ಮಾಡೋ ಹಾಗಾಗ್ಬಿಟ್ಯಾ?
1: ದಮ್ಮಯ್ಯ ಅಂತೀನಿ ಅಂದರೆ ಅದನ್ನೇ ನೆಪ ಮಾಡಿಕೊಂಡು ಮುಖಾನು ಊದಿಸ್ಕೊಂಡು ಕೂತ್ಕೊಂಡ್ಬಿಡ್ಬೇಡಿ.
0: ಹ್ಞೂ, ಅಂತೂ ನಮ್ಮ ರತ್ನನಿಗೆ ಮದುವೆ ಮಾಡಬೇಕು ಅನ್ನು. ಹ್ಞೂ, ನೋಡ್ತಾ ಇರು, ಇನ್ನು 15 ದಿನಗಳಿಗಾಗಿ ಮದುವೆ ಗೊತ್ತೇ ಮಾಡಿಬಿಡ್ತೀನಿ.
1: ಹ್ಞೂ, ನನಗೆ ನಮ್ಮ ರತ್ನಂದೇ ಚಿಂತೆ ರೀ.
0: ಏನೇ ಹಾಗಂದ್ರೆ?
1: ರತ್ನಂದು ನಿಮ್ಮ ಹಾಗೆ ಒಳ್ಳೆ ಹಠ ಸ್ವಭಾವ, ಮನಸ್ಸಿಗೆ ಬಂದಿದ್ದು ಮಾಡೋ ಬುದ್ಧಿ. ಅತ್ತೆ ಮನೆಯಲ್ಲಿ ಹೇಗಿರ್ತಾಳೋ, ಏನು ಮಾಡ್ತಾಳೋ?
0: ಏನು ಮಾಡೋದು ಹೇಳು. ನಮ್ಮ ರತ್ನ ನಿನ್ನ ರೂಪ ನನ್ನ ಸ್ವಭಾವ ಹೊತ್ಕೊಂಡಿದ್ದಾಳಲ್ಲ, ಆದರೆ ಅವಳು ಯಾಕೆ ಅತ್ತೆ ಮನೆಗೆ ಹೋಗಿ ಕಷ್ಟಪಡಬೇಕು? ಅವಳನ್ನು ಮನೆ ಬಿಟ್ಟು ಕಳಿಸಿದ್ರು ತಾನೇ.
1: ಓ, ಅಂದರೆ ಮನೆಯಳಿಯನ್ನೇ ಹುಡುಕ್ತಿದ್ದೀರೇನೋ?
0: ಹೌದು, ಮತ್ತೆ ಹುಡುಗ ಶ್ರೀಮಂತನ ಇರದಿದ್ರೂ ಪರವಾಗಿಲ್ಲ, ಲಕ್ಷಣವಾಗಿ ವಿನಯಶಾಲಿಯಾಗಿದ್ದರೆ ಸಾಕು, ಅಂಥ ಗಂಡನ್ನೇ ಹುಡುಕ್ತೀನಿ.
1: ಹ್ಞೂ, ಅವಳ ಹಣೆಯಲ್ಲಿ ಏನು ಬರೆದಿದೆಯೋ ಏನೋ ನೋಡೋಣ.

0: ಏ ಶಾಂತ, ಶಾಂತ
1: ಬಂದೆ ಕಣ್ರಿ ಬಂದೆ. ಯಾಕೋ ಏನೋ ತುಂಬಾ ಸಿಟ್ಟಿನಲ್ಲಿರೋ ಹಾಗಿದೆ. ಇನ್ನೇನು ಕಾದಿದೆಯೋ ಅನ್ನೋ ರಾಮಾಯಣ. ಹ್ಮ್, ಇಷ್ಟಕ್ಕೂ ಇವ್ರ ಬುದ್ಧಿ ನನಗೆ ಹೊಸದೇನು ಅಲ್ವಲ್ಲ. ಕಾಫಿ ತಗೊಳಿಂದ್ರೆ
0: ನಾನೇನೀಗ ಕಾಫಿ ಕೇಳಿದ್ನೇನೋ?
1: ನೀವು ಕೇಳಲಿಲ್ಲ, ನಾನು ಬರೆಸಿದ್ನಲ್ಲ ತಂದೆ ಅಷ್ಟೇ. ಬೇಡದೆ ಇದ್ರೆ
0: ಕೊಡಿಲಿ.
1: ಯಾರ್ದೋ ಕಾಗದ ಬಂದಿರೋ ಆಗಿದೆ. ಯಾರದ್ದು ಈ ಕಾಗದ?
0: ಇನ್ಯಾರದ್ದು? ಆ ಬಡಬಾ ಬರೆದಿದ್ದಾನೆ.
1: ಯಾರೀ?
0: ನಿನ್ನ ಅಳಿಯ ತಲೆ ಮಾಸದ ಮಂಡೆಯದು. ಹೊಟ್ಟೆ ಹಿಟ್ಟಿಲ್ಲದೆ ಅಲಿತಿದ್ದ, ಕರೆದು ರತ್ನದಂತಹ ಮಗಳನ್ನು ಕೊಟ್ಟೆ. ಬಡವ ಹೇಳ್ದ ಕೇಳ್ಕೊಂಡು ಮನೇಲಿ ಮಗನಾಗಿರ್ತಾನೆ ಅಂತ. ಅವನ ತಲೆ ತಿರುಗೋಯ್ತು. ಅದಕ್ಕೆ ದೊಡ್ಡವ್ರು ಹೇಳೋದು ಯಾವುದನ್ನ ಎಲ್ಲಿಡಬೇಕೋ ಅಲ್ಲೇ ಇಟ್ಟಿರಬೇಕು ಅಂತ.
1: ಛೇ ಛೇ ಛೇ ಛೇ, ನಿಮ್ಮ ಮಗಳ ಗಂಡನ ವಿಚಾರದಲ್ಲಿ ಹೀಗೆಲ್ಲ ಮಾತಾಡ್ತಾರೇನ್ರಿ? ಇಷ್ಟಕ್ಕೂ ಗೋಪಣ್ಣ ಏನು ಬರ್ತಿದ್ದಾನೆ?
0: ರತ್ನನ್ನ ಕಳಿಸ್ಬೇಕಂತೆ.
1: ಅಷ್ಟೇ ತಾನೆ? ನಿಮ್ಮ ಕೋಪ ನೋಡಿ ಅನಾಹುತ ಆಯಿತು ಅನ್ಕೊಂಬಿಟ್ಟೆ. ಅಲ್ಲ ರೀ, ಅಳಿಯ ಮಗಳನ್ನ ಕರೆದ್ರೆ ಕೋಪ ಯಾತಕ್ರೆ? ಕರ್ಕೊಂಡು ಹೋಗ್ಲಿ ಬಿಡಿ.
0: ಏನಂದೆ? ನಿನಗೂ ಹುಡುಗಾಟ ಆಗೋಯ್ತೇನೋ? ನಮ್ಮ ರತ್ನನ್ನ ಎಲ್ಲಿಗೆ ಕಳಿಸೋದು? ನಿಲ್ಲೋದಕ್ಕೆ ಸ್ವಂತ ಮನೆ ಇಲ್ಲ. ಅವನ್ ತರೋ ಸಂಬಳ ರತ್ನನೊಂದು ಸೀರೆಗೆ ಸಾಲದು. ಕರ್ಕೊಂಡು ಹೋಗ್ತಾನಂತೆ ಧೀರ.
1: ಏನು ಮಾಡೋದಕ್ಕಾಗತ್ತೆ? ಮದುವೆ ಆಗಿ 3 ವರ್ಷ ಆಯಿತು, ಇನ್ನೂ ಕಳಿಸೋದಿಲ್ಲ ಅಂದರೆ ಹೇಗ್ರಿ? ಕಷ್ಟವೋ ಸುಖವೋ ಅವಳು ಗಂಡನ ಜೊತೆ ತಾನೇ ಇರಬೇಕು. ತಿಳಿದು ತಿಳಿದು ಬಡವನಿಗೆ ಕೊಟ್ಟು ಮದುವೆ ಮಾಡಿದ್ರಿ. ನಾನು ಆಗಲೇ ಹೇಳಿದೆ.
0: ಹೌದು ಕಣೆ, ನೀನು ಹೇಳಿದ್ದೆ, ಆದರೆ ನಾನು ನಿನ್ನ ಮಾತು ಕೇಳಲಿಲ್ಲ. ಬೇಕು ಅಂತಾನೇ ಬಡವನ ಕೊಟ್ಟು ಮದುವೆ ಮಾಡಿದೆ. ಶ್ರೀಮಂತ ಹುಡುಗ ಆದರೆ ಮಗಳನ್ನು ಅವ್ರ ಮನೆಗೆ ಕಳಿಸ್ಬೇಕಾಗತ್ತೆ. ಇವನಾದರೆ ನಮ್ಮಲ್ಲೇ ಬಿದ್ದಿರ್ತಾನೆ ಅಂತ ಅಂದ್ಕೊಂಡಿದ್ದೆ. ಈಗ ಇವನು
1: ಬಡವನಾದ್ರೇನ್ರಿ? ಸ್ವಾಭಿಮಾನ ಇರಬಾರ್ದೆ? ಮದುವೆ ಆದಮೇಲೆ ನಮ್ಮನೆಯಲ್ಲೇ ಬಂದಿರಬೇಕು ಅಂತ ನೀವು ಮದುವೆ ಮುಂಚೆನೆ ಶರತ್ ಹಾಕ್ಬೇಕಾಗಿತ್ತು.
0: ಶಾಂತ, ನೀನು ಅವನ ಪರವಾಗಿ ವಾದಿಸ್ತಿದೆಯಲ್ಲೇ. ಇಲ್ಲಿ ಬಂದಿದ್ರೆ ಅವನ ಮಾನಕ್ಕೆ ಕುಂದೇನು? ಮೊದಲೇ ಶರತ್ ಹಾಕ್ಬೇಕಾಗಿತ್ತು ಅಂತೆಲ್ಲ. ತನ್ನಂಥ ಬಡವನಿಗೆ ಸುಂದರಿಯಾದ ಒಬ್ಬಳೆ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಕ್ಕೆ ಏನು ಕಾರಣ ಅನ್ನೋದು ಅವನಿಗೆ ತಿಳಿಲಿಲ್ವೇನೋ? ಮಗುವನ್ನು ಬಿಟ್ಟಿರೋದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ ಕಣೆ.
1: ಏನು ಅಂದರೆ, ಇನ್ನು ಒಂದೇ ಒಂದ್ಸಲ ಅವನಿಗೆ ಒಳ್ಳೆ ಮಾತಿನಲ್ಲಿ ಹೇಳಿ ನೋಡಿದ್ರೆ.
0: ಹ್ಞೂ, ಅವನ ಕಾಲಿಗೆ ಬಿದ್ದು ಬೇಡ್ಕೋಬೇಕು ಅಂತೇನೋ? ನನ್ನ ಮನೇಲಿ ಸುಖವಾಗಿದ್ದು ನನ್ನ ಉದ್ಧಾರ ಮಾಡಪ್ಪ ಅಂತ ಕೇಳ್ಕೋಬೇಕು ಅಂತೇನೋ? ಅಯೋಗ್ಯ, ಶುದ್ಧ ಅಯೋಗ್ಯ. ಕೇಳೋದಕ್ಕೂ ಒಂದು ರೀತಿ ಇಲ್ವೇನೋ? ನನ್ನೇ ಹೆದರಿಸ್ತಾನೆ.
1: ಇನ್ನೇನು ಮಾಡ್ತಾನೆ? ಅವನು 1 ವರ್ಷದಿಂದ ಕೇಳ್ತಾನೆ ಇದ್ದಾನೆ. ಬೇಜಾರೋ ಆಗಿರಬಹುದು. ಅಲ್ರಿ, ನಿಮ್ಮೊರ್ತು ಬೇರೆ ಯಾರಿಗೂ ಸಿಟ್ಟು ಬರಬಾರ್ದೆ? ಅಯ್ಯೋ ದೇವ್ರೆ, ಗೋಪಣ್ಣ ಬಂದೇ ಬಿಟ್ನಲ್ಲ. ನಾಳೆ ತನಕ ತಡೆದಿದ್ರೆ ಇವ್ರನ್ನ ಹೇಗಾದರೂ ಸಮಾಧಾನ ಮಾಡ್ಬೋದಾಗಿತ್ತು. ಅತ್ತೆಯವರು ಊರಲ್ಲಿದ್ದಿದ್ರೆ. ರೀ, ಗೋಪಣ್ಣ ಬರ್ತಿದ್ದಾನೆ ಕಣ್ರಿ. ದಮ್ಮಯ್ಯ ಅಂತೀನಿ, ಸ್ವಲ್ಪ ಸಮಾಧಾನದಿಂದ ಮಾತಾಡ್ರಿ.
0: ನೀನೋ ನೀನೋ ತಪ್ಪು ಒಳಂಗಡಿ.
2: ಅಮ್ಮ, ಅಮ್ಮ, ಅಮ್ಮ, ಓ ಇಲ್ಲಿದ್ಯಾ? ಈ ಕಸೂತಿ ವಸ್ತ್ರ ನೋಡಮ್ಮ, ನಾವು 5 ಜನ ಒಟ್ಟಿಗೆ ಹಾಕಕ್ ಶುರು ಮಾಡಿದ್ವಿ. ಅವ್ರದೆಲ್ಲ ಇನ್ನೂ ಅರ್ಧ ಕೂಡ ಮುಗ್ದಿಲ್ಲ. ನಾನೇ ಮೊದ್ಲು ಗೊತ್ತಾ? ಈ ಕಡೆ ತಿರುಗ್ ನೋಡಮ್ಮ. ಅರೆ, ಯಾಕಮ್ಮ ಕಣ್ಣೀರು? ಏನಾಯ್ತಮ್ಮ?
0: ನಿನ್ನಂತ ಭಿಕಾರಿ ಜೊತೆ ನನ್ನ ಮಗಳನ್ನ ಕಳ್ಸಕ್ ಆಗಲ್ಲ.
3: ಭಿಕಾರಿ ಅಂತ ಗೊತ್ತಿದ್ಮೇಲೆ ಮದುವೆ ಯಾಕೆ ಮಾಡ್ಕೊಡ್ಬೇಕಾಗಿತ್ತು?
0: ಈ ಮೊದ್ಲು ಬಿದ್ದಿರೋದಕ್ಕೆ ನಿನಗೇನ್ ಕಷ್ಟ?
3: ಓಹೋ, ನೀವ್ ಹಾಕಿ ಹಣ್ಣು ತಿನ್ಕೊಂಡು ಇಲ್ಲಿ ಬಿದ್ದಿರೋಕೆ ನಾನೇನ್ ನಾಯಿ ಅಲ್ಲ.
2: ಯಾರಮ್ಮ ಬಂದಿರೋದು? ಅಪ್ಪ ಯಾಕೆ ಕೂಗಾಡ್ತಾ ಇದಾರೆ?
3: ನಿನ್
1: ಗಂಡ ಬಂದಿದ್ದಾರೆ ಕಣೆ.
2: ಹೌದಾ? ಆದ್ರೆ ಅಪ್ಪ ಯಾಕೆ ಇಷ್ಟು ಅಂಬರಾತ ಅಂತ ಮಾಡ್ತಾ ಇದಾರೆ?
1: ನಿನ್ ಕಳಿಸಿ ಅಂತ ಅಳಿಯ ಕೇಳ್ತಾ ಇದಾರೆ ಕಣೆ. ನಿಮ್ಮಪ್ಪ ಅದಕ್ಕೆ ಒಪ್ತಾ ಇಲ್ಲ. ಅವರೇ ಇಲ್ಲಿ ಬಂದಿರ್ಲಿ ಅಂತಿದ್ದಾರೆ. ಮೊದಲೇ ಮರ್ಯಾದೆ ಕೇಳ್ಕೊಂಡಿದ್ರೆ ಒಪ್ಕೋತಿದ್ರೋ ಏನೋ. ಈಗ ನಿನ್ನ ಗಂಡನಿಗೂ ಹಠ ಬಂದ್ಬಿಟ್ಟಿದೆ. ಇಬ್ಬರಲ್ಲಿ ಒಬ್ಬರೂ ಸೋಲ್ತಾ ಇಲ್ಲ.
3: ರತ್ನ,
4: ರತ್ನ, ನೀನು ದುರಾದೃಷ್ಟದಿಂದ ನನ್ನಂಥ ಬಡವನ್ನ ಮದುವೆ ಆದೆ ಕಣೆ. ನನ್ನ ಬಡಗುಡಿಸ್ಲಿಗೆ ನಿನ್ನನ್ನು ಕರ್ಕೊಂಡು ಹೋಗೋಕ್ಕೆ ನಿಮ್ಮ ತಂದೆ ಒಪ್ತಾ ಇಲ್ಲ. ನಾನು ಅವ್ರನ್ನ ಎಷ್ಟೋ ವಿಧವಾಗಿ ಬೇಡ್ಕೊಂಡೆ. ನೋಡು, ಕೊನೆಯದಾಗಿ ನಾನು ಇನ್ನೂ ಕೇಳ್ತಿದ್ದೀನಿ, ನನ್ನ ಜೊತೆ ಬರೋದಕ್ಕೆ ನಿನಗೆ ಇಷ್ಟ ಇದೆಯೋ ಇಲ್ವೋ?
2: ರೀ, ನಿಮ್ಮ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ ಅನ್ನೋದಕ್ಕಾಗತ್ತಾ? ಖಂಡಿತ ಬರ್ತೀನಿ, ಆದರೆ 1-2 ದಿನ.
4: ನೋಡು, ನೀನು ಬರೋ ಹಾಗಿದ್ರೆ ಈ ಕೂಡಲೇ ನನ್ನ ಜೊತೆ ಹೊರಡಬೇಕು.
1: 1-4 ದಿನ ನೀವು ಇಲ್ಲೇ ಇರಿಪ್ಪ, ಆಮೇಲೆ ಇಬ್ಬರು ಒಟ್ಟಿಗೆ ಹೋಗಿರಂತೆ.
4: ಕ್ಷಮಿಸಿ ಅಮ್ಮ, ಮಾವನವರಿಂದ ಅಷ್ಟೊಂದು ಮಾತು ಕೇಳಿದ ಮೇಲೆ ನಾನಿನ್ ಒಂದು ಕ್ಷಣ ಕೂಡ ಇಲ್ಲಿರಲ್ಲ. ರತ್ನ, ನೀನಿಲ್ಲೇ ಸುಖವಾಗಿದ್ಯಂತ ನನಗೂ ಗೊತ್ತು ಕಣೆ. ಆದರೆ ನಾನು ಮಾತ್ರ ಉಪವಾಸವಿದ್ರು ಸ್ವತಂತ್ರವಾಗಿರ್ತೀನಿ ಹೊರತು ಇವರು ಹಂಗಿಗೆ ಮಾತ್ರ ಬೀಳೋನಲ್ಲ. ನೋಡು, ಈ ಕ್ಷಣ ನೀನು ನನ್ನ ಜೊತೆ ಬರೋ ಹಾಗಿದ್ರೆ ಬಾ, ಇಲ್ಲ ಅಂದರೆ ನಾನು ಹೋಗ್ತೀನಿ. ಇವತ್ತಲ್ಲ ನಾಳೆ ಮತ್ತೆ ಬರ್ತೀನಿ ಅನ್ನೋ ಆಸೆ ಮಾತ್ರ ಇಟ್ಕೋಬೇಡ.
0: ನನ್ನ ಹೆದರಿಸಿದ್ದಾಯ್ತು, ಈಗ ಹೆಣ್ಣು ಮಗುವಿನ ಮೇಲೆ ಪೌರುಷ ತೋರಿಸ್ತಾ ಇದ್ದಾನೆ. ರತ್ನ, ಇವನ ಮಾತು ಕೇಳಬೇಡ. ಇವತ್ತಿನಿಂದ ನಮ್ಮ ಪಾಲಿಗೆ ಅವನಿಲ್ಲ ಅಂದ್ಕೊಂಡ್ಬಿಡ್ತೀನಿ. ನನಗೆ ನಿನ್ನ ಮಗಳಲ್ಲ ಮಗ, ನನಗೆ ತಾನೇ ನೀನಲ್ಲದೆ ಬೇರೆ ಯಾರಿದ್ದಾರೆ ಹೇಳು. ನಿನ್ನನ್ನು ಬಿಟ್ಟು ನನಗೆ ಒಂದು ದಿನವಾದರೂ ಇರೋಕ್ಕಾಗುತ್ತಾ ಮಗು?
2: ಅಪ್ಪ, ಅಪ್ಪ.
4: ರತ್ನ, ಏನ್ ನೋಡ್ತಾ ಇದೆಯೇ? ಬರೋ ಹಾಗಿದ್ರೆ ಈ ಕೂಡಲೇ ಹೊರಡು, ನನಗೆ ರೈಲಿಗೆ ಹೊತ್ತಾಗುತ್ತೆ.
2: ಅಪ್ಪ, ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ನನಗೆ ಗೊತ್ತಿಲ್ವಾ? ನೀವು ನನ್ನ ಈ ಮದುವೆ ಅನ್ನೋ ಬಂಧನದಲ್ಲಿ ಸಿಕ್ಕಿಸ್ತೇ ಇದ್ದಿದ್ರೆ ಜೀವನವೆಲ್ಲ ನಿಮ್ಮ ಸೇವೆ ಮಾಡಿಕೊಂಡೇ ಬಿದ್ದಿರ್ತಿದ್ದೆ. ಆದರೆ ಆದರೆ ಈಗ ಅದು ಸಾಧ್ಯ ಇಲ್ಲ ಅಪ್ಪ. ನನ್ನ ಗಂಡನ ಜೊತೆ ನಾನು ಹೋಗಲೇಬೇಕು.
0: ಏನು ಏನಂದೆ ರತ್ನ? ನನ್ನ ಮಾತು ಮೀರಿ ನೀನು ಇವನ ಜೊತೆ ಹೋಗ್ತಾ ಇದೀಯಾ?
2: ಹೌದು ಅಪ್ಪ, ಎಷ್ಟು ವರ್ಷ ತಾನೇ ನಾನು ಇಲ್ಲಿರೋದಕ್ಕೆ ಸಾಧ್ಯ. ಅಪ್ಪ, ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡಿ.
0: ಛೀ ಪಾಪಿ, ನೀನು ನಮ್ಮ ಭಾಗಕ್ಕೆ ಇಲ್ಲವಾಗಿಬಿಟ್ಟಿ. ಹೋಗು ಹೋಗು, ಹೊರಟು ಹೋಗು. ನನಗೆ ಮಕ್ಕಳಾಗಲೇ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀನಿ.
2: ಅಮ್ಮ, ನಮಸ್ಕಾರ ಮಾಡ್ತೀನಮ್ಮ. ನೀನಾದರೂ ನನಗೆ ಆಶೀರ್ವಾದ ಮಾಡಮ್ಮ.
1: ಹೋಗ್ಬಾ ತಾಯಿ, ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರಲಿ.

0: ಓ ಶಾಂತ, ಏನು ಬಹಳ ಅಪರೂಪವಾಗಿ ನನ್ನ ರೂಮಿಗೆ ದಯಮಾಡಿಸ್ಬಿಟ್ಟಿದ್ದೀರಿ ಅಮ್ಮವರು. ನೀನು ಇಲ್ಲಿಗೆ ಬಂದು ಎಷ್ಟು ದಿನವೂ ಆಯಿತು ಶಾಂತ.
1: ನಾನೇನು ಮಾಡಲಿ ಹೇಳಿ, ಇಲ್ಲಿ ಸದಾ ಯಾರಾದರೂ ಸ್ನೇಹಿತರು ಇದ್ದೇ ಇರ್ತಾರೆ. ನೀವು ಕೆಲಸದಿಂದ ಬರುವಾಗಲೇ ನಿಮ್ಮ ಜೊತೆಗೇ ಬಂದುಬಿಡ್ತಾರೆ.
0: ಯಾಕೆ ನಿಂತೇ ಇದ್ದಿ, ಕೂತ್ಕೋ.
1: ಪರವಾಗಿಲ್ಲ ಅಂದರೆ
0: ಯಾಕೆ ಶಾಂತ, ಬಹಳ ಬಡವಾಗಿದೆ, ಆರೋಗ್ಯವಾಗಿದೆ ತಾನೆ? ಡಾಕ್ಟ್ರಿಗಾದರೂ ಹೇಳಿ ಕಳಿಸ್ಬೋದಾಗಿತ್ತಲ್ಲ.
1: ಡಾಕ್ಟ್ರಿಗೆ ಹೇಳಿ ಕಳಿಸುವಂಥ ಕಾಯಿಲೆ ಏನೂ ಆಗಿಲ್ಲ ರೀ.
0: ಮತ್ತೆ ಸ್ವಲ್ಪ ದಿವಸ ಹಳ್ಳಿಗಾದರೂ ಹೋಗಿ ಅಮ್ಮನ ಜೊತೆ ಇರು. ಜಾಗ ಬದಲಾದರೆ ಆರೋಗ್ಯ ಸುಧಾರಿಸಬಹುದು. ಅಥವಾ ಅಮ್ಮಂಗ್ ಬಾ ಅಂತ ಕಾಯ್ದೆ ಬರಿಲೇನು?
1: ನನಗೇನೂ ಆಗಿಲ್ಲ. ನನ್ನ ದೇಹಸ್ಥಿತಿ ವಿಚಾರ ತಿಳಿಸೋದಕ್ಕೆ ನಾನು ಇಲ್ಲಿ ಬರಲಿಲ್ಲ ರೀ.
0: ಮತ್ತೆ ಇನ್ನೇನು ಹೇಳಬೇಕಾಗಿತ್ತು?
1: ಪಕ್ಕದ ಮನೆ ನಾಗತ್ತೆ ಬಂದಿದ್ರು ರೀ, ಮೈಸೂರಿಗೆ ಹೋಗಿದ್ರಂತೆ. ಅಲ್ಲಿ ಅಲ್ಲಿ ರತ್ನ ನೋಡಿದ್ರಂತೆ.
0: ರತ್ನ? ಯಾವ ರತ್ನ?
1: ನಮ್ಮ ರತ್ನಂಗೆ ಕಾಯಿಲೆ ಆಗಿತ್ತಂತೆ, ಭಾಳ ಬಡವಾಗಿ ಹೋಗಿದ್ದಾಳಂತೆ ರೀ. ಸಂಜೆ ಹೊತ್ತು ಸಂಗೀತ ಪಾಠ ಬೇರೆ ಮಾಡ್ತಾಳಂತೆ. ಅವ್ರ ಹಣ ಸಾಕಾಗೋಲ್ಲ ಅಂತ ಕಾಣುತ್ತೆ. ಔಷಧಿ ಪಥ್ಯ
0: ಶಾಂತ, ದುಃಖಿಗಳು ಬಡತನದಿಂದ ಕಷ್ಟಪಡೋರು ಪ್ರಪಂಚ ತುಂಬ ಇದ್ದಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗತ್ತೆ? ಅವರವ್ರ ಕರ್ಮ
1: ಇರ್ತಾರೆ ರೀ, ನಿಜ. ಆದರೆ ನಾವು ಹೆತ್ತ ಮಕ್ಕಳ ವಿಚಾರದಲ್ಲಿ ಹಾಗೆ ಹೇಳ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತೇನ್ರಿ? ಇಲ್ಲಿ ಊರ್ನವರೆಲ್ಲ ತಿನ್ನು ತೇಗಿ ಹೋಗ್ತಾರೆ. ಅಲ್ಲಿ ನನ್ನ ಮಗು ಉಪವಾಸ ವನವಾಸ ಮಾಡಿ ಕಾಯಿಲೆ ಬಿದ್ದಿದ್ದಾಳೆ ರೀ.
0: ನೀನೇ ಅವಳಿಗೆ ಹಣ ಕಳಿಸಿ ಸಹಾಯ ಮಾಡ್ಬೋದಾಗಿತ್ತಲ್ಲ.
1: ಕಳಿಸ್ಬೋದಾಗಿತ್ತು. ನನ್ನ ಹತ್ರ ಇರೋ ಒಡವೆ ಮಾದರೂ ಬೇಕಾದಷ್ಟು ಹಣ ಬರ್ತಿತ್ತು. ಆದರೆ ನೀವು ಹೀಗೆ ಕಠಿಣವಾಗಿರೋವರೆಗೂ ಅವಳು ನನ್ನಿಂದ ಯಾವ ಸಹಾಯನೂ ಪಡೆಯಲ್ಲ ರೀ.
0: ಅದಕ್ಕೆ ನಾನೇನು ಮಾಡಲಿ?
1: ಎಂತ ತಂದಿರ್ರಿ ನೀವು? ಮೊದಲ ಅವಳಿಗೆ ಸ್ವಲ್ಪ ನೆಗಡಿ ಕೆಮ್ಮು ಬಂದರೂ ಸಾಕು, ತಲೆ ಮೇಲೆ ಕೈ ಹೊತ್ತು ಅವಳು ಹಾಸಿಗೆ ಹತ್ತಿರನೇ ಕೂತಿರ್ತಿದ್ರಿ. ಈಗ
0: ಶಾಂತ, ನಮಗೆ ಮಕ್ಕಳಿಲ್ಲ ಅಂತ ಅವತ್ತೇ ನಿನಗೆ ಹೇಳಿದ್ದೀನಿ.
1: ನೀವು ಹೇಳ್ಬಿಟ್ಟು ಮಾತ್ರಕ್ಕೆ ಹೆತ್ತು ಹೊತ್ತು ಬೆಳೆಸಿದ ಮಗಳು ಇಲ್ಲ ಅಂದಾಗಾಗ್ಬಿಡ್ತಾಳೇನ್ರಿ?
0: ಇಷ್ಟು ದಿನವಾಯ್ತಲ್ಲ, ಅವಳಾದರೂ ಒಂದು ದಿನ ಅಪ್ಪ ಅಮ್ಮ ಹೇಗಿದ್ದಾರೆ, ಬದುಕಿದಾರೋ ಸತ್ತಿದಾರೋ ಅಂತ ವಿಚಾರಿಸಿದ್ಲೇನೋ?
1: ಅಷ್ಟು ಅವಮಾನ ಮಾಡಿ ಕಳಿಸಿದಿರಿ ನೀವು. ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಸಹ ಮಾಡಲಿಲ್ಲ. ಅವಳು ಹೇಗೆ ಬರ್ತಾಳೆ
0: ಅಂದರೆ, ನಾನೇ ಅವಳು ಮನೆಗೆ ಹೋಗಿ ನೀನು ಇಲ್ದಿದ್ರೆ ನಾನು ಬದುಕೊಲ್ಲ, ದಯವಿಟ್ಟು ಬಾ ಅಂತ ಬೇಡ್ಕೊಳ್ಬೇಕಾಗಿತ್ತೇನೋ?
1: ಹಠದಲ್ಲಿ ಅವಳು ನಿಮಗಿಂತ ಗುಲ್ಗಂಜಿ ತೂಕನೂ ಕಡಿಮೆ ಇಲ್ವಲ್ಲ.
0: ಸರಿ, ಮತ್ತೆ ರತ್ನ ತನ್ನ ಭವಿಷ್ಯ ತಾನೇ ಆರಿಸ್ಕೊಂಡಿದ್ದಾಳೆ, ಅನುಭವಿಸ್ಲಿ. ಅದರಲ್ಲಿ ನಂದೇನು ತಪ್ಪಿಲ್ಲ. ಅವಳ ವಿಚಾರ ಮತ್ತೆ ನನ್ನ ಹತ್ರ ಮಾತಾಡಬೇಡ, ಮಾತಾಡಬೇಡ, ಮಾತಾಡಬೇಡ.
1: ನಾನು ನಿಮ್ಮಿಬ್ರ ಮಧ್ಯೆ ನಾನು ಬದುಕಿರಬಾರ್ದು.
0: ಭಟ್ರೆ.
2: ಹಾಂ ಹಾಂ, ಬಂದೆ ಬಂದೆ ಸ್ವಾಮಿ.
0: ಊಟ ಬಡಿಸ್ತೀರಾ?
2: ಬಡಿಸ್ತೀನಿ ಬಡಿಸ್ತೀನಿ. ಅನ್ನ ಹಾಕ್ಲಾ?
0: ಸಾಕು ಸಾಕು. ಶಾಂತ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ?
2: ಅಮ್ಮವ್ರಿಗೆ ಹುಷಾರಾಗಿರೋ ಹಾಗಿಲ್ಲ. ಅಡುಗೆ ಮನೆಗೆ ಬಂದೆ 3 ದಿನ ಆಗೋಯ್ತು, ಹಾಸಿಗೆ ಬಿಟ್ಟು ಎದ್ದೇ ಇಲ್ಲ.
0: ಏನಂದ್ರಿ ಭಟ್ರೆ, ಶಾಂತ 3 ದಿನದಿಂದ ಎದ್ದೇ ಇಲ್ವೇ? ನೀವೆಲ್ಲ ಏನು ಮಾಡ್ತಾ ಇದ್ರಿ, ನಂಗೆ ಯಾಕೆ ಹೇಳಲಿಲ್ಲ?
2: ಅವರು ಮನೇಲಿ ಓಡಾಡಿ 1 ತಿಂಗಳ ಮೇಲಾಯಿತು ಸ್ವಾಮಿ. ದಿನ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ 1 ಹೊತ್ತು ಊಟದ ಶಾಸ್ತ್ರ ಮಾಡ್ತಿದ್ರು. 3 ದಿನದಿಂದ ಅದೂ ಇಲ್ಲ. ನಿಮ್ಗೆ ಹೇಳಿ ತೊಂದರೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಸ್ವಲ್ಪ ಸಾಂಬಾರು ಹಾಕ್ಲಾ?
0: ಬೇಡ ಸಾಕು, ಮೊದಲು ಡಾಕ್ಟ್ರಿಗೆ ಹೇಳಿ ಕಳಿಸ್ಬೇಕು. ಶಾಂತ, ಯಾಕೆ ಹೀಗೆ ಮಲಗಿಬಿಟ್ಟಿದಿ? ನಿನಗೇನಾಗಿದೆ ಶಾಂತ? ಮಾತನಾಡು ಶಾಂತ, ಏನಾದರೂ ಹೇಳು. ನೋಡು, ನನ್ನ ಮೇಲೆ ಸಿಟ್ಟಿದ್ರೆ ಚೆನ್ನಾಗಿ ಬೈದು ಬಿಡು, ಆದರೆ ಹೀಗೆ ಮೌನವಾಗಿದ್ದು ನನ್ನ ಕೊಲ್ಲಬೇಡ. ದಯವಿಟ್ಟು ಮಾತಾಡು ಶಾಂತ. ಶಾಂತ, ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳು, ನೀನು ಏನು ಹೇಳಿದ್ರು ಮಾಡ್ತೀನಿ. ಇವತ್ತೇ ಅಮ್ಮನ ಊರಿಂದ ಕರೆಸ್ತೀನಿ, ಹೇಳು ಶಾಂತ.
1: ರತ್ನ?
0: ರತ್ನನ್ ಕರೆಸ್ಲ, ಅವಳನ್ನ ನೋಡ್ಬೇಕಾ? ಶಾಂತ,
1: ರತ್ನ,
0: ಶಾಂತ. ಅಯ್ಯಯ್ಯೋ, ಹೀಗೆ ಯಾಕೆ ಕಣ್ಬಿಡ್ತಾ ಇದ್ದಿ? ಅಯ್ಯಯ್ಯೋ, ಕತ್ತು ಹೊರಳಿಸ್ಬಿಟ್ಲಲ್ಲಪ್ಪ. ಶಾಂತ, ಶಾಂತ, ಶಾಂತ, ಶಾಂತ ಹೋಗಿಬಿಟ್ಟಿಯೇನೆ, ನನ್ನೊಬ್ಬನ್ನೇ ಬಿಟ್ಟು ಹೋಗಿಬಿಟ್ಟಿಯೇನೆ ಶಾಂತ.

0: ಸೋಮಣ್ಣ, ಸೋಮಣ್ಣ, ಇದ್ದಕ್ಕಿದ್ದಾಗೆ ನಮ್ಮ ಶಾಂತು ಏನಾಯ್ತು? ಅವಳಿಗೆ ಅಷ್ಟೊಂದು ಕಾಯಿಲೆ ಆಗಿದ್ರು, ನನಗೆ ಯಾಕೋ ತಿಳಿಸ್ಲಿಲ್ಲ. ಸೋಮಣ್ಣ, ಸೋಮಣ್ಣ, ಯಾಕೋ ಹೀಗೆ ಭ್ರಮೆ ಹಿಡ್ದು ನಂಗೆ ಕೂತ್ಬಿಟ್ಟಿದೀಯಾ? ಶಾಂತಂಗೆ ಏನಾಗಿತ್ತು?
1: ಶಾಂತ ಏನಾಗಿತ್ತು ಗೊತ್ತಿಲ್ಲ, ಏನೂ ಆಗಿರಲಿಲ್ಲಮ್ಮ. ಆದರೂ ಸತ್ತೋದ್ಲು, ಸತ್ತೋದ್ಲು. ಊಟ ತಿಂಡಿ ಬಿಟ್ಟು ಉಪವಾಸ ಮಾಡಿ ಸತ್ತೋದ್ಲಮ್ಮ.
0: ಶಾಂತ ಎಷ್ಟು ಒಳ್ಳೆ ಹುಡುಗಿ, ಅವಳಾಗೋ ಹೊತ್ತಿಗೆ ನಿನ್ನ ಅತಿರೇಕನೆಲ್ಲ ಸಹಿಸ್ಕೊಂಡು ಇಷ್ಟು ವರ್ಷ ಸಂಸಾರ ಮಾಡಿದ್ಲು. ಕಳ್ಸಲ್ಲ, ನಾನು ನೋಡಿದಾಗ ಎಷ್ಟು ಲಕ್ಷಣವಾಗಿ ಓಡಾಡ್ಕೊಂಡಿದ್ಲು, ಇದ್ದಕ್ಕಿದ್ದಾಗೆ ಸತ್ತು ಹೋದ್ಲು ಅಂದ್ರೆ ನಂಬೋಕೆ ಆಗ್ತಿಲ್ವಲ್ಲೋ. ಸಾಯೋವಾಗ ಅವಳು ಜ್ಞಾನ ಇತ್ತೇನು, ಏನಾದ್ರೂ ಹೇಳಿದ್ಲೇನು?
1: ಇಲ್ಲಮ್ಮ, ಅವಳು ಮಾತೇ ಆಡ್ಲಿಲ್ಲಮ್ಮ. ಕೊನೆಯಲ್ಲಿ ರತ್ನ ರತ್ನ ಅಂದ್ಲು.
0: ಹಾಗನ್ನು ಶಾಂತ ತೀರ್ಕೊಂಡಿದ್ದಕ್ಕೆ ಕಾರಣ ಮನೋರೋಗ, ಮಗಳ ನೋಡ್ಲಿಲ್ವಲ್ಲ ಅನ್ನೋ ಮನೋರೋಗ ಕಣೋ. ಅಯ್ಯೋ ಮೂರ್ಖ, ಕೊನೆಗೂ ನಿನ್ನ ಹಠಕ್ಕೆ ಅವಳು ಬಲಿಯಾದ್ಲಲ್ಲೋ. ಮಗಳದೇ ಚಿಂತೆ ಅವಳು ಕೊಂದು ಬಿಡ್ತಲ್ಲೋ.
1: ಹೌದಮ್ಮ, ಹೌದಮ್ಮ, ನಿನ್ನ ಮಾತು ನಿಜ. ಮಗಳು ಕಷ್ಟ ಪಡ್ತಿದ್ದಾಳೆ, ಆದ್ರೂ ಅವಳನ್ನು ನೋಡೋದಕ್ಕಾಗಲಿಲ್ಲ ಅನ್ನೋ ಕೊರೆಗೆ ಶಾಂತ ನುಂಗ್ಬಿಡ್ತಮ್ಮ. ನನ್ನ ಹತ್ರ ಎಷ್ಟೋ ಹೇಳಿದ್ಲು, ನಾನು ಕೇಳಲಿಲ್ಲಮ್ಮ.
0: ಅದಕ್ಕೋಸ್ಕರ ಈಗ ನಿನ್ ತಲೆ ಕೆಡಿಸ್ಕೊಂಡ್ರೆ ಏನೋ ಪ್ರಯೋಜನ? ಈಗ್ಲಾದ್ರೂ ನಿನ್ನ ಅಹಂಕಾರ ದೂರ ತಳ್ಳಿ ಆ ಮಗು ನೋಡ್ಕೊಂಡು ಬರೋ.
1: ನಿನ್ನ ಮಾತು ನಿಜ ಅಮ್ಮ, ಈಗಲೇ ಹೋಗ್ತೀನಿ. ಅಳಿಯನ್ ಕಾಲಿಗಾದ್ರೂ ಬಿದ್ದು ರತ್ನನ್ ಕರ್ಕೊಂಡು ಬರ್ತೀನಿ.
2: ರತ್ನ, ಏನೇದು, ಏನೋ ಯೋಚನೆ ಮಾಡ್ತಾ ಕೂತಿರ್ತೀಯಾ? ರತ್ನ, ನಾನು ನಿನ್ನೆ ಕೇಳ್ತಿರೋದು.
3: ಕರದ್ರ, ಏನ್ ಬೇಕಾಗಿತ್ತು ಅಂದ್ರೆ?
2: ಅಲ್ವೇ, ಸದಾ ಏನೋ ಯೋಚನೆ ಮಾಡ್ತಾ ಕೂತಿರ್ತೀಯಲ್ಲ.
3: ಏನೋ ಇಲ್ವಲ್ಲ.
2: ನಿನ್ನ ನಿಮ್ಮ ಅಪ್ಪನ ಮನೆಯಿಂದ ಬಲವಂತರಿಂದ ಕರ್ಕೊಂಬಂದು ಬಹುಶಃ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅನ್ಸುತ್ತೆ.
3: ಅದಾಗ್ಲೇ ಹಳೆ ವಿಚಾರ ಆಯ್ತು, ಅದಕ್ಕೆಲ್ಲ ಈಗ ಯಾಕೆ ಪಶ್ಚಾತ್ತಾಪ ಪಡಬೇಕು?
2: ಏನ್ ಹಳೆ ವಿಚಾರ, ಈಗಲೂ ನಿನ್ ದೇಹ ಇಲ್ಲಿದ್ರು ಹೃದಯ ಮಾತ್ರ ಅಲ್ಲೇ ಬಿಟ್ಟು ಬಂದಿದ್ದೀನೋ ಅಂತ ಅನ್ಸುತ್ತೆ.
3: ಅದೇ ಕೋತಿ ಮರದ ರೆಂಬೆ ಮೇಲೆ ತನ್ನ ಕರುಳ್ ಬಿಟ್ಟು ಬಂದಿತ್ತಂತಲ್ಲ, ಹಾಗೇನಿ?
2: ಹಾಗಂದ್ರೆ
3: ಕೋತಿ ಮೊಸಳೆ ಕತೆ ಗೊತ್ತಿಲ್ವೇನ್ರಿ?
2: ಏನೋ, ಯಾರಿಗೆ ಗೊತ್ತು. ರತ್ನ, ನೀನ್ ನನ್ನ ಎದುರಿಗಿದ್ರೆ ನನಗೆ ಈಗ ಓದಿದ್ದು ಈಗಲೇ ಜ್ಞಾಪಕಕ್ಕೆ ಬರಲ್ಲ. ಇನ್ನು ಯಾವತ್ತೋ ಹೇಳಿದ ಕಥೆ.
3: ನನಗಂತೂ ಮರ್ತಿಲ್ಲ. ಹೊಳೆ ತೀರದಲ್ಲಿ ಒಂದು ನೇರಳೆ ಮರ ಇತ್ತು, ಆ ಮರದ ಮೇಲೆ ಕೋತಿ.
2: ಇದೇನೆ ಕಥೆನೇ ಹೇಳೋಕೆ ಶುರು ಮಾಡಿಬಿಟ್ಟೆ, ಯಾರೋ ಬಾಗಲ್ ತಟ್ಟ ಇರೋ ಹಾಗಿದೆ.
3: ಯಾರು ಇಲ್ವಲ್ರಿ, ನೀವು ಕತೆ ಕೇಳಿ. ಹೊಳೆಯಲ್ಲಿ ಮೊಸಳೆ ಇತ್ತು, ಅದು ಪ್ರತಿನಿತ್ಯ.
1: ರತ್ನ, ರತ್ನ,
3: ಬಾಗ್ಲು ಧ್ವನಿ ಅದು.
2: ರತ್ನ, ಯಾಕೆ ಹೀಗೆ ನಡೀತಾ ಇದ್ದಿ? ಮತ್ತೆ ಚಳಿಗಿಳಿ ಬಂತೇನು?
1: ರತ್ನ,
2: ಕೂಗೋದು ಕೇಳಿಸ್ತಿಲ್ವೇನೆ ನಿಮ್ ತಂದೆ ಧ್ವನಿ? ಎದ್ದು ಹೋಗಿ ಬಾಗಿಲು ತೆಗಿಬಾರ್ದಾ? ಹೋ, ಅವ್ರ ಮೇಲೆ ನಿನಗಿನ್ನೂ ಸಿಟ್ಟು ಹೋಗಿಲ್ಲ ಅಂತ ಕಾಣಿಸುತ್ತೆ. ಹೋಗ್ಲಿ ಬಿಡು, ನಾನೇ ಹೋಗಿ ಬಾಗಿಲು ತೆಗಿತೀನಿ.
1: ರತ್ನ, ಗೋಪಣ್ಣ.
3: ಅಪ್ಪ, ಅಪ್ಪ, ನೀನು
1: ನನ್ನ ಕ್ಷಮಿಸ್ಬಿಡಮ್ಮ. ಗೋಪಣ್ಣ, ನೀನು ನನ್ನ ಕ್ಷಮಿಸ್ಬಿಡಪ್ಪ. ನನ್ನ ಹಠದಿಂದಾಗಿ ನಿಮ್ಮ ಅಮ್ಮನ ಕಳ್ಕೊಂಡು ಬಿಟ್ಟೆ ರತ್ನ.
3: ಅಪ್ಪ, ಏನ್ ಹೇಳ್ತಾ ಇದೀಯಪ್ಪ ನೀನು? ಅಮ್ಮ ಸತ್ತೋದ್ಲ, ನನ್ನ ಬಿಟ್ಬಿಟ್ಟು ಹೊರಟೋದ್ಲ ಅಮ್ಮ.
2: ಸಮಾಧಾನ ಮಾಡ್ಕೊಳ್ಳಿ ಮಾವ, ಇದರಲ್ಲಿ ನಂದು ತಪ್ಪಿದೆ. ನಾನು ಅಷ್ಟೊಂದು ಹಠ ಮಾಡಬಾರ್ದಾಗಿತ್ತು ಅನ್ಸುತ್ತೆ.
1: ಗೋಪಣ್ಣ,
3: ಅಪ್ಪ, ಅಪ್ಪ.

ಅವನ ಪ್ರೇಮ ಕಥಾನಾಟಕ ಕೇಳಿದಿರಿ. ಮೂಲ ಕಥೆ ವಾಣಿ, ಬಾನುಲಿ ರೂಪ ಎಚ್ ಎಸ್ ಪಾರ್ವತಿ, ಪಾತ್ರವರ್ಗ ಸೋಮಣ್ಣ ಎಚ್ ಎ ಅನಂತ ಸುಬ್ರಹ್ಮಣ್ಯ, ಶಾಂತ ಕೃಷ್ಣವೇಣಿ ರಾಮನಾಥ್, ರತ್ನ ವಾಣಿ ಬಸವರಾಜ್, ಗೋಪಣ್ಣ ಎ ಸತೀಶ್ ತುಂಗ, ತಾಯಿ ಲೀಲಾ ಬಸವರಾಜ್. ಸಂಕಲನ ಟಿವಿ ವಿದ್ಯಾಶಂಕರ್. ನಿರ್ದೇಶನ ಎಂ ಆರ್ ಸತ್ಯನಾರಾಯಣ.

ಇದುವರೆಗೂ ನಾಟಕ ಅವನ ಪ್ರೇಮ, ಮೂಲಕಥೆ ವಾಣಿ, ರೇಡಿಯೋ ರೂಪ HS ಪಾರ್ವತಿ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 10:08. ಇದೀಗ ಆರೋಗ್ಯ ಸಂಚಿಕೆ. ಕೇಳೋಣ ಕಣ್ಣಿನ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಅನಂತರ ಮೆದುಳು ಜ್ವರಕ್ಕೆ ಚಿಕಿತ್ಸೆ ಕುರಿತು ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮದ ನಿರ್ಮಾಣ ಜಾಂಪಣ್ಣ ಆಶಿಹಾಳ್.
1: ಇವತ್ತು ನಾವು ಕಣ್ಣಿನ ಆಧುನಿಕ ಚಿಕಿತ್ಸಾ ವಿಧಾನದಲ್ಲಿ ಈ ಲೇಸರ್ ಚಿಕಿತ್ಸೆಯ ಮಹತ್ವದ ಬಗ್ಗೆ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆಯಲ್ಲಿ ಮಾಹಿತಿ ಪಡಿತೇವೆ. ಅದೇ ರೀತಿ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೂಡ ಕೇಳ್ತೀವಿ. ಮೊದಲಿಗೆ
2: ಜೊತೆಗಿದ್ದಾರೆ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು, ಕಣ್ಣಿನ ಸರ್ಜನ್ ಮತ್ತು ವಿಜ್ಞಾನಿಗಳು ಕೂಡ. ಸರ್ ನಮಸ್ಕಾರ.
3: ನಮಸ್ಕಾರ.
2: ಈಗ ನಾವು ಕಣ್ಣಿನ ಅದರ ದೃಷ್ಟಿಯನ್ನು ಉತ್ತಮಪಡಿಸಲಿಕ್ಕೆ ಬೇರೆ ಬೇರೆ ರೀತಿಯಾದಂತಹ ತಂತ್ರಜ್ಞಾನ ಈಗ ಬಂದಿದೆ ಅಂಥೇಳಿ ಕೇಳ್ತಾ ಇರ್ತೀವಿ. ಆದರೆ ಖುದ್ದಾಗಿ ನಾವು ಯಾವಾಗ ಅನುಭವಕ್ಕೆ ಅಥವಾ ನಮಗೆ ನೇರವಾಗಿ ವೈದ್ಯರು ಹೇಳಿದಾಗ ಗೊತ್ತಾಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ಈ ಸಾಂಪ್ರದಾಯಿಕ ರೀತಿಯಲ್ಲಿ ಮೊದಲು ಹೇಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ತಾಯಿದ್ರು, ಆಧುನಿಕ ರೀತಿಯಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ಅನ್ನೋದು ನೋಡೋಣ. ಮೊದಲಿಗೆ ತಾವು ಸಾಂಪ್ರದಾಯಿಕ ರೀತಿಯಲ್ಲಿ ಏನೇನು ಯಾವ್ಯಾವ ರೀತಿಯ ಶಸ್ತ್ರಚಿಕಿತ್ಸೆ ನಡೀತಾ ಇತ್ತು ಅದ್ರ ಬಗ್ಗೆ ಹೇಳಿ ಸರ್.
3: ನಾವು ಹಿಸ್ಟಾರಿಕಲಿ ತಗೊಂಡ್ರೆ ನಾನು ಹೇಳೋದು ಒಂದು ಕ್ಲೋಸ್ ಟು ಅರೌಂಡ್ 2000 ಹಿಂದಿಂದ ಶುರು ಮಾಡಿದ್ರು. ನಮ್ಮ ಚರಕ ಶುಶ್ರುತ ಟೈಮಿಂದ ನಾವು ಇವತ್ತುವರೆಗೂ ತಗೊಂಡ್ರೆ ಅವರ ಚರಕ ಸಮಿತದಲ್ಲೇ ಬರೆದಿದ್ದಾರೆ ಕಣ್ಣಿನ ಕಣ್ಣಿನ ಸರ್ಜರಿ ಹೇಗೆ ಮಾಡೋದು, ಹೇಗೆ ನಾವು ಪರೆ ತೆಗೆಯೋದು ಅಂತ. ಅದ್ರ ಹಿಂದೆ ಹೋದರೆ ಈಜಿಪ್ಟಲ್ಲಿ ಪಿರಮಿಡಲ್ಲಿ ಈ ಸರ್ಜರಿನ ಕೆತ್ತಿದ್ದಾರೆ ಪಿರಮಿಡಲ್ಲಿ. ಹೌ ದೇ ವರ್ ಡೂಯಿಂಗ್ ಸರ್ಜರಿ ಅಂತ ಅಂದರೆ ನಮ್ಮ ಈ ಸರ್ಜರಿ ಇಟ್ಸ್ ನಾಟ್ ವಾಟ್ ವಿ ಫೌಂಡ್ ಲಾಸ್ಟ್ 20-50 years ಅಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ 3000 years ಬ್ಯಾಕ್. ನಮ್ಮ ಪಿರಮಿಡ್ಸಿಂದನೂ ಬರೋವಂಥ ಇದು ಅಲ್ಲೂ ಬರೆದಿದ್ದಾರೆ. ಸೊ ಆವಾಗಿಂದ ಇವಾಗವರೆಗೂ ಟ್ರಾನ್ಸಿಷನ್ ಏನಾಯಿತು ಅಂದರೆ ಫಸ್ಟು ಹ್ಯೂಮನ್ ಸ್ಕಿಲ್ ವಾಸ್ ಇನ್ವಾಲ್ವ್, ಅಂದರೆ ನಮ್ಮ ಸ್ಕಿಲ್ಡ್ ಇರುತ್ತಿತ್ತು ಬಟ್ ಕ್ರೂಡ್ ಆಗಿರ್ತಾ ಇತ್ತು. ಅಂದರೆ ತೆಗೆಯೋದು ನಮ್ಮ ಬಾಲ್ಯ ದೃಷ್ಟಿ ನಮ್ಮ ಯಾವ ಸಣ್ಣ ಏಜಲ್ಲಿ ಇರ್ತಿತ್ತು ಆ ದೃಷ್ಟಿ ಬರ್ತಿರ್ಲಿಲ್ಲ. ಬಟ್ ಓವರ್ ಟೈಮ್ ಟೆಕ್ನಾಲಜಿ ಸ್ಟಾರ್ಟೆಡ್ ಬಿಕಮಿಂಗ್ ಸೋ ಬೆಟರ್. ನಮ್ಮ ಪರ್ಫೆಕ್ಟ್ ವಿಷನ್ ಅನ್ನೋದು ನಾವು ಹೇಳ್ತೀವಲ್ಲ, ನಾನು ಚಿಕ್ಕದಿರುವಾಗಿರಬೇಕಾಗಿತ್ತು, 10 ನಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ನಾನು ಬರ್ತಾ ಕಮ್ಮಿ ಆಯಿತು. ಬಟ್ ನೀವು 60 ಆದಾಗ ಇಮ್ಯಾಜಿನ್ ನಾನು ಮಾಡೋ ಸರ್ಜರಿ ಅದೇ 10 ಬಾಲ್ಯ ದೃಷ್ಟಿ ಕೊಟ್ಟರೆ ಯಾವ ಥರ ಇರ್ಬೋದು. ಇವತ್ತಿನ ದಿನ ದ್ಯಾಟ್ ಈಸ್ ವಾಟ್ ಇಟ್ ಇಸ್. ಇವತ್ತು ನೋಡಿ ನೀವು ಈಗ ನಮ್ಮ ಬಿಗ್ ಮೀಟಿಂಗ್ಸಲ್ಲಿ ನೋಡಿ ಅಥವಾ ದೊಡ್ಡ ಕಾನ್ಫರೆನ್ಸಸಲ್ಲಿ ನೋಡಿ ಅಥವಾ ನಮ್ಮ ಓನ್ 75 ನೋಡಿ, ಈಗ ವೆರಿ 75-80 ಆದವರು ವಿದೌಟ್ ಗ್ಲಾಸಸ್ ಇಟ್ಕೊಂಡು ಓದ್ತಾ ಇರ್ತಾರೆ. 45 ಇರೋರು ಓದ್ಲಿಕ್ಕಾಗಲ್ಲ, ಯಾಕೆಂದರೆ ದೇರ್ ಆಲ್ ಈ ಥರ ಅಡ್ವಾನ್ಸ್ ಸರ್ಜರೀಸಲ್ಲಿ ಏನಾಗಿದೆ, ಕಂಪ್ಲೀಟ್ಲಿ ನೀಡ್ ಆಫ್ ಗ್ಲಾಸಸ್. ಮುಂಚೆ ಗ್ಲಾಸ್ ಹಾಕ್ತಿದ್ದೋನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಅಂಡ್ ಇಟ್ ಗಿವ್ಸ್ ಯು ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್.
2: ಅದೇ ಈಗ ನಾವು ಅಂತಿದ್ವಿ ನಾವು ಚಿಕ್ಕವರಾಗಬೇಕಿತ್ತು ಅಂತ ಹೇಳಿ ಹೇಳ್ತೀವಿ, ಆದರೆ ಕಣ್ಣಿನ ದೃಷ್ಟಿಯಲ್ಲಿ ಅದನ್ನ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಬೇಕಾದ್ರೆ ಚಿಕ್ಕವರಾಗ್ಬೋದು, ಅಂದರೆ ಅಷ್ಟು ಪರ್ಫೆಕ್ಟ್ ಆಗಿ ನಮಗೆ ಕಾಣಿಸ್ಲಿಕ್ಕೆ ಸಾಧ್ಯ ಅಂತೇಳಿ. ಅಂದರೆ ಈಗ 10 ಹಿಂದಕ್ಕೆ ಹೋಲಿಕೆ ಮಾಡಿದಾಗ ಈಗ ತುಂಬಾ ಸುಧಾರಣೆ ಆಗಿದೆ. ನಾವು ತುಂಬ ಹಿಂದೆ ಅಂತಂದರೆ ಇತಿಹಾಸ ಕೇಳಲಿಕ್ಕೆ ಬಹಳ ಒಂಥರ ರೋಚಕವಾಗಿರುತ್ತೆ. ತಾವು ಹೇಳ್ತಾ ಇರೋ ವಿಷಯಗಳು ಆಗಲೂ ಕೂಡ ಕಣ್ಣು ದೃಷ್ಟಿಯನ್ನು ಚೆನ್ನಾಗಿ ಮಾಡಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ರು ಅಂತ ಅನ್ನೋದು ಗೊತ್ತಾಗುತ್ತೆ. ಹೇಗೆ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂಶೋಧನೆಗಳು ಆಗಿದ್ದಾವೆ, ಮನುಷ್ಯ ಸತತವಾಗಿ ಏನಾದರೂ ಒಂದು ಮಾಡ್ತಾನೆ ಬಂದಿದ್ದಾನೆ ಅಂತ ಅನ್ನೋದಕ್ಕೆ ಒಂದು ಕಥೆಯನ್ನು ನಾವು ತಿಳ್ಕೊಂಡಂಗಾಯಿತು. ಈಗ ಬಾಲ್ಯಾವಸ್ಥೆಯ ಥರ ವಯಸ್ಸು 60 ಹೆಂಗಾಗಿ ಕಾಣಬೇಕು ಅಂತಂದರೆ ಬಹುಶಃ ಈ ಕಣ್ಣಿನ ಸುಧಾರಣೆ ಹೇಗೆ ಆಗಿದೆ, ಏನೇನು ಮಾಡ್ತಾ ಇದ್ದೀರಾ
3: ಈಗ? ಈಗ ಲೇಸರ್ಸ್ ಈಗ ಮುಂಚೆ 1/2 ಗಂಟೆ 1-1.5 ಗಂಟೆ ಇದ್ದಿದ್ದೀಗ 4-6 ಮುಗಿಯುತ್ತೆ.
2: ನೋಡಿ
3: ಪವರ್ ಕರೆಕ್ಷನ್ ಅನ್ನೋದು ಹೇಳ್ತೀವಿ ನಮ್ಮ ಈಗ 21-45-50 ಇರೋರ್ಗು ನನ್ನ ಗ್ಲಾಸೇ ಹಾಕಬೇಡು ಅಂದರೆ 2-2.5 minutes ಅಂದರೆ ನಿಮಗೀಗ ನಾವು ಪ್ರೋಗ್ರಾಮ್ ಮುಗಿಸೋ ಅಷ್ಟೊತ್ತಿಗೆ ಒಂದು 3 ಸರ್ಜರಿ ಆಗಿರುತ್ತೆ. ಆ ಥರ ಡೈನಮಿಕ್ಸ್ ಬಂದಿದೆ
2: ನೋಡಿ. ಅದೇ ಆ ಕಾರಣಕ್ಕಾಗಿನೇ ಒಂದೇ ಸಲಕ್ಕೆ 100 ಜನರ ಸರ್ಜರಿಗಳನ್ನು ಮಾಡಿ ದಾಖಲೆ ಮಾಡಿದಂತಹ ಕಣ್ಣಿನ ತಜ್ಞ ಮೋದಿಯವರು ನೆನಪಾಗ್ತಾರೆ.
3: ಹೌದು, ಆ ಕಾಲದಲ್ಲಿ ಅವರು ಬಹಳ ಕಷ್ಟಪಟ್ಟು ಶ್ರಮೆ ಪಟ್ಟಿದ್ರು. ಆ ಕಾಲದಲ್ಲಿ ಟೆಕ್ನಾಲಜೀಸ್ ಬೇರೆ ಇತ್ತು. ಇವತ್ತಿನ ದಿನ ಅವ್ರು ಇದ್ದಿದ್ರೆ ಡಬಲ್ ಸೇಮ್ ಅಮೌಂಟ್ ಆಗ್ತಿತ್ತು ಅನ್ಸುತ್ತೆ.
2: ಸರ್, ಈಗ ಈ ಲೇಸರ್ ಚಿಕಿತ್ಸೆ AI ತಂತ್ರಜ್ಞಾನದ ಮೂಲಕವಾಗಿಯೂ ಕೂಡ ಕಣ್ಣಿನ ಸರ್ಜರಿಯನ್ನು ಮಾಡ್ಬೋದೇನೋ ಅಂತ ನಿಮ್ಮಿಂದ ಈಗ ತಿಳ್ಕೋಬೇಕು. ಏನು ಸರ್
3: ಈಗ ಇವತ್ತು ಇವತ್ತಿನ ದಿನ ಲೇಸರ್ಸ್ ಯಾವ ಥರ ಅಡ್ವಾನ್ಸ್ಮೆಂಟ್ ಆಗಿದೆ ಅಂದರೆ, ಸೇಫ್ಟಿ ನೆಟ್ ಅನ್ನೋದು ಹೇಳ್ತೀವಿ ನಾವು. ಸೇಫ್ಟಿ ನೆಟ್ಟು ಡ್ರಿವನ್ ಬೈ ಮೋರ್ ಆಫ್ ಹೌ ಗುಡ್ ದ ಲೇಸರ್ ವಿದೌಟ್ ಡ್ಯಾಮೇಜಿಂಗ್ ಅನ್ವಾಂಟೆಡ್ ಸ್ಟ್ರಕ್ಚರ್ಸ್, ಅದೊಂದು. ಆಮೇಲೆ ಎಲ್ಲಾನು ಇಮೇಜ್ ಬೇಸ್ಡು, ಎಲ್ಲ ನೀವು AI ಅದು ಇದು ಎಲ್ಲ ಹಾಕಿಬಿಟ್ಟು ಇಟ್ಸ್ ಆಲ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಪ್ರಿಡಿಕ್ಟೇಬಲ್. ಪ್ರಿಡಿಕ್ಟೇಬಲ್ ಅಂದರೆ ಯಾರು ದೇವರಲ್ಲ, ಒಂದು ನಮ್ಮ ಕಣ್ಣಿನ ಮೇಲೆ ನಾವು ಮಾಡ್ಕೊಂಡಾಗ್ಲೂ ನಮ್ ವಿ ಮೇ ಗೋ ರಾಂಗ್, ಬಟ್ ಏನಂದ್ರೆ ಪ್ರಿಡಿಕ್ಟೇಬಿಲಿಟಿ ಹ್ಯಾಸ್ ಇನ್ಕ್ರೀಸ್ ಅ ಗ್ರೇಟ್ ಡೀಲ್ ಅಂಡ್ ಮೆಷಿನ್ಸ್ ಹಾವ್ ಬಿಕಮ್ ವೆರಿ ಸ್ಮಾರ್ಟ್ ನೌ.
2: ಈಗ ಒಂದು 4-5 ನಿಮಿಷದಲ್ಲೇ ಸರ್ಜರಿ ಮಾಡ್ಬೋದು ಅಂತ ವಿಷಯ ಹೇಳ್ತಾ ಇದ್ರಿ. ಸರ್ಜರಿನೂ ಮುಗಿದ್ಬಿಡುತ್ತೆ, ಆದ್ರೆ ಆ ರೋಗಿ ಕೂಡಲೇ ಮನೆಗೆ ಹೋಗಿ ಮತ್ತೆ ಎಂದಿನಂತೆ ತನ್ನ ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಬಹುದಾ? ಅವನ ಗುಣಮುಖ ಆಗುವಿಕೆಯ ಸಮಯದ ಬಗ್ಗೆ ನಾವು ಭಯ ಪಟ್ಕೊಳ್ತೀವಿ.
3: ಅದೇ ನಮಗೆ ಹೇಳ್ತಾರೆ ಬಂದವರು, ಸರ್ ಇದು ಬೇಗ ಆಗತ್ತೆ ಬಟ್ ನಾನು ಗುಣಮುಖ ಆಗೋದು ಯಾವಾಗ? ನಾನು ನೆಕ್ಸ್ಟ್ ಡೇ ಮೋಸ್ಟ್ ಆಫ್ ಇಟ್, ಬಿಕಾಸ್ ಮುಂಚೆ 8-10 millimeter ಕಣ್ಣಲ್ಲಿ ಓಪನ್ ಮಾಡಿ ತೆಗಿತಾ ಇದ್ವಿ. ಇವತ್ತು ಹಾರ್ಡ್ಲಿ 2 1.5 millimeter ಅಂದರೆ ನಮ್ಮ ಪೆನ್ ಟಿಪ್ಪಷ್ಟು ದೊಡ್ಡ ಇನ್ಸಿಷನ್, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡ ಇನ್ಸಿಷನ್ನಲ್ಲೇ ಸರ್ಜರಿ ಆಗೋಗ್ಬಿಡುತ್ತೆ. ಅವಾಗ ಏನಂದರೆ ಇಮ್ಯಾಜಿನ್ ಹೀಲಿಂಗೇ ಇರೋದಿಲ್ಲ. ನಾವು ಲೇಸರ್ ಮಾಡ್ತೀವಿ ಪವರ್ ಕರೆಕ್ಷನ್ಗೆ, ಅದು ಹಾಗೆ ಮೈಕ್ರೋ ಇನ್ಸಿಷನ್ ಅಂತ ಹೇಳ್ತೀವಿ. ಹಾರ್ಡ್ಲಿ ಏನು ಇದಿಲ್ಲದೇ ದೇ ಕಮ್ ಬ್ಯಾಕ್ ಟು ವರ್ಕ್ ವೆರಿ ಫಾಸ್ಟ್
2: ಅಲ್ವಾ? ಹಾಗಾಗಿ ಗಾಯನೇ ಆಗಲ್ಲ ಅಂತಂದ್ಮೇಲೆ ಅದಕ್ಕೆ ಯಾಕೆ ಬಹಳ ಸಮಯ ಬೇಕು?
3: ಹೌದು, ಈಗ ಮುಂಚೆ ಒಂದು ಆಪರೇಷನ್ ಆದರೆ ಒಂದೊಂದು ತಿಂಗಳು ಕತ್ಲೆ ಕೋಣೆಯಲ್ಲಿ ಅದು ಇದು ಕುಟ್ಕೊಂಡಿರೋರು ಏನು ಕೆಲಸ ಮಾಡ್ತಿರ್ಲಿಲ್ಲ, ಒಂದು ರೀತಿಯಲ್ಲಿ ರೆಸ್ಟ್ ಆಗೋದು ಅವ್ರು ಎಲ್ಲರಿಗೂ ವಯಸ್ಸಾದವ್ರಿಗೆ. ಬಟ್ ಇವತ್ತು ಆ ಥರ ಇಲ್ಲ, ಇವತ್ತು ಮೋಸ್ಟ್ ಆಫ್ ಮೈ ಪೇಷಂಟ್ಸ್ ನೆಕ್ಸ್ಟ್ ದಿನ ಅವರೇ ಕಾರ್ ಓಡಿಸ್ಕೊಂಬರ್ತಾರೆ. ಆಮೇಲೆ ಕೆಲವರು, ಐ ಆಪರೇಟೆಡ್ ಆನ್ ಅ ಸರ್ಜನ್, ಅವರು ಸರ್ಜರಿ ಮಾಡಿ ನೆಕ್ಸ್ಟ್ ದಿನ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ನನಗೇನು ರೆಸ್ಟ್ ಬೇಡ, ನೆಕ್ಸ್ಟ್ ದಿನ ಅವರೇ ಒಳ್ಳೆ ಸರ್ಜರಿ ಮಾಡಿದ್ರು. ಸೊ ದಿಸ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್.
2: ಈಗ ಸರ್ಜರಿ ಹೆಂಗೆ ಅಂದರೆ, ಇವಾಗ ಸ್ಪೆಕ್ಸ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮುಖಕ್ಕೆ, ಒಳ್ಳೆ ಅಂದ ಅದು ಇರಬೇಕು ಅಂತಂತೇಳಿ ಅಂತಾರೆ ಕೆಲವರು. ಆಮೇಲೆ ಆಧುನಿಕ ತಂತ್ರಜ್ಞಾನ ಎಷ್ಟು ಬೆಳೆದಿದೆ ಅಂದರೆ, ನೀವೆಲ್ಲ ಗ್ಲಾಸನ್ನೇ ಹಾಕಬಾರ್ದು ಆ ರೀತಿಯಲ್ಲಿ ಕೂಡ ಮಾಡ್ತಾ ಇದ್ದೀರಾ. ಸೊ ಅದು ಏನಂದರೆ, ರೋಗಿಗೆ ಗ್ಲಾಸ್ ಹಾಕಿದ್ರೇ ಏನೋ ಒಂಥರ ರಕ್ಷಣೆ ಇದ್ದಂಗಿರುತ್ತೆ, ಅದೇ ಇರಲಿ ಅಂತಂದು ಕೆಲವರು ಅಂತಾರೆ. ಇಲ್ಲ, ನನಗೆ ಚೆನ್ನಾಗಿ ಕಾಣಬೇಕಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ಗಳೇ ಹಾಕ್ಬಿಡ್ಬೇಕು ಅಂತೇಳಿ. ಇದರ ಒಂದು ಅನುಭವ ಮತ್ತು ಇದರ ಸುರಕ್ಷತೆ

0: ಇರುತ್ತೆ, ಮೂರನೇ ಕಲರ್ ವೇರಿಯಬಿಲಿಟೀಸ್ ಇರುತ್ತೆ, ಕಾಂಟ್ರಾಸ್ಟ್ ವೇರಿಯಬಿಲಿಟಿ ಇರುತ್ತೆ, ನೈಟಲ್ಲಿ ವಿಷನ್ಸ್ ಬೇರಿಯಸ್ ಇರುತ್ತೆ. ಸೊ ವೆನ್ ಯು ಡೂ ಇಟ್ ಇನ್ ಅ ನಾರ್ಮಲ್ ಫಿಸಿಯೋಲಾಜಿಕಲ್ ವೇ, ನಿಮ್ಗೆಲ್ಲ ನಾನು ಹೇಳಿದ್ನಲ್ಲ ಈ ಪಾಯಿಂಟ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಅದು ನಮ್ಮ ಈ ಕವಚ ಇದ್ರೂ ಯು ಫೀಲ್ ಲೈಕ್ ಯುವರ್ ಇಂಟೆಲೆಕ್ಚುಯಲ್ ಫೀಲ್ ಬರುತ್ತೆ ಅದು ಬರುತ್ತೆ ಅಂತ, ಬಟ್ ಇದ್ರೂ ಯು ಆರ್ ನಾಟ್ ಸೀಯಿಂಗ್ ದ ವರ್ಲ್ಡ್ ಇನ್ ದ ರೈಟ್ ವೇ. ಯುವರ್ ವರ್ಲ್ಡ್ ಇಸ್ ಆಲ್ವೇಸ್ ಅ ಡಿಸ್ಟಾರ್ಟೆಡ್ ಕಂಪೇರ್ ಟು ವಾಟ್ ಯು ಥಿಂಕ್, ಅಂದರೆ ನಾವು ಅನ್ಕೊಂಡಿರೋದಕ್ಕಿಂತ ನಾವು ಡಿಸ್ಟಾರ್ಟೆಡ್ ಇರುತ್ತೆ, ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ.
1: ಹಾಗಾಗಿ ಕಾಂಟ್ಯಾಕ್ಟ್ ಲೆನ್ಸ್ ತುಂಬ ಒಳ್ಳೇದಂತೀರಾ?
0: ಕಾಂಟ್ಯಾಕ್ಟ್ ಲೆನ್ಸು ಸಿ ಡಿಪೆಂಡ್ಸ್ ಆನ್ ದ ಪರ್ಸನ್, ಕಾಂಟ್ಯಾಕ್ಟ್ ಲೆನ್ಸಸ್ ಗೆಟ್ಸ್ ಮಚ್ ಬೆಟರ್ ವಿಷನ್ನು. ಗ್ಲಾಸಸ್ಸಲ್ಲಿ ತುಂಬ ದಿ ಹೋಲ್ ಮ್ಯಾಗ್ನಿಫಿಕೇಶನ್ ಫ್ಯಾಕ್ಟರ್ಸ್ ಬೇರೆ ಇರುತ್ತೆ, ಕಾಂಟ್ಯಾಕ್ಟ್ ಲೆನ್ಸಲ್ಲಿ ಸ್ವಲ್ಪ ಕಮ್ಮಿ. ಲೇಸರ್ಸ್ ಈಗ ಬಂದಿದ್ದಾವೆ, ಅಡ್ವಾನ್ಸ್ ಲೇಸರ್ಸ್, ಇದರಲ್ಲಿ ಬಹಳ ಕಮ್ಮಿ.
1: ಹಾಗಾದರೆ ಬರೋ ದಿನಗಳಲ್ಲಿ ಈ ಹೇಗೆ ಬದಲಾವಣೆ ಆಗ್ತಾ ಆಗ್ತಾ ಬಂತು, ಇನ್ನೂ ಏನು ಬದಲಾವಣೆ ಆಗುತ್ತೋ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನೀವು ಎಲ್ಲ ವಿಜ್ಞಾನಿಗಳು ಸತತವಾಗಿ ಏನಾದರೂ ಒಂದು ಪ್ರಯೋಗದಲ್ಲಿ ತೊಡಗಿರ್ತೀರಿ. ಈಗ ತಾನೇ ಕೇಳ್ಪಟ್ಟೆ ತಾವು ಈ ವಿಷಯವನ್ನು ಹೇಳಿಕ್ಕೆ ಹೊರಟಿದ್ರಿ ಏನಂದರೆ, ಒಂದು ಕಣ್ಣೀರಿನಲ್ಲಿ ಆ ಒಂದು ಹನಿನಲ್ಲಿ ಪರೀಕ್ಷೆ ಮಾಡಿ ಆ ಕಣ್ಣಿಗೆ ಏನು ರೋಗ ಬಂದಿದೆ ಅದನ್ನು ತಿಳಿಸ್ಬೋದಂತ.
0: ಬಯೋಮಾರ್ಕರ್ಸ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಬಾಡಿಯಲ್ಲಿ ಇರೋದು ಎಲ್ಲ ಸೆಕ್ರೀಟ್ ಆಗುತ್ತೆ, ಕಣ್ಣೀರು, ಸ್ವೆಟ್ಟು, ಸಲೈವ, ಬ್ಲಡ್ಡು, ಎಲ್ಲ ಕಡೆಯಲ್ಲೂ ಯೂರಿನ್ ಅಲ್ಲಿ ಏನೇನಿದೆ ಎಲ್ಲ ಎಕ್ಸ್ಕ್ರೀಟ್ ಆಗಿ ಸೆಕ್ರೀಟ್ ಆಗ್ತಾ ಇರುತ್ತೆ. ಅದ್ರಲ್ಲಿ ಏನೇನು ಸೆಕ್ರೀಟ್ ಆಗುತ್ತೆ ಅಲ್ಲಿ ಪಿಕಪ್ ಮಾಡ್ಬೋದು, ಕಣ್ಣೀರಿಂದನೂ ಹಾಗೆ ಎಲ್ಲ ರೀತಿಯಿಂದ ಪಿಕಪ್ ಮಾಡ್ಬೋದು. ನಮ್ಮ ಅಲ್ಝೈಮರ್ಸ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ ಇವಾಗ, ಪಾರ್ಕಿನ್ಸನ್, ಅಲ್ಝೈಮರ್ಸ್ ಪ್ರೋಟೀನ್ಸು ಡಿಟೆಕ್ಟ್ ಆಗುತ್ತೆ ಅದರಲ್ಲಿ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಪ್ರೋಟೀನ್ ಡಿಟೆಕ್ಟ್ ಆಗುತ್ತೆ. ಸೊ ಅದನ್ನು ನಾವು ರಿಯಲ್ ಆಗೋದ್ರ ಬಗ್ಗೆ ಒಂದು ಸ್ಟ್ರಾಂಗ್ ಆಗೋದನ್ನು ಪ್ರೋಟೋಕಾಲ್ ಇದು ಪ್ರಾಜೆಕ್ಟ್ ಮಾಡಿದ್ರೆ ಇಟ್ ಕ್ಯಾನ್ ಬಿಕಮ್ ಲೈಕ್ ಯುವರ್ ನೆಕ್ಸ್ಟ್ ಬ್ಲಡ್ ಅಂದರೆ ಇಟ್ ಇಸ್ ಈಸಿಯರ್ ಆಲ್ಸೋ.
1: ಈಸಿಯರ್ ಅಲ್ವಾ? ನೋಡಿ, ನಾವು ರಕ್ತ ಪರೀಕ್ಷೆ ಅಂತ ಹೇಳ್ತೀವಿ ಇವಾಗ, ಕಣ್ಣಿನ ಆರೋಗ್ಯಕ್ಕೆ ಕಣ್ಣೀರಿನ ಪರೀಕ್ಷೆ. ಒಟ್ಟು ಮಾತಾಡ್ತಾ ಹೋದರೆ ತುಂಬಾ ವಿಸ್ತಾರ ಆಗುತ್ತೆ ವಿಷಯ. ಆಧುನಿಕ ತಂತ್ರಜ್ಞಾನ ಬೆಳೆದಂಗೆ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಆದಂಗಾದಂಗೆ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ವಿಶೇಷವಾಗಿ ಕಣ್ಣಿನ ದೃಷ್ಟಿ ವಿಷಯದಲ್ಲಿ ಜನರು ಕೂಡ ಜಾಗೃತರಾಗ್ತಾ ಇದ್ದಾರೆ. ಕಣ್ಣು ದಾನ ಭಾಳ ದೊಡ್ಡದು ಅಂತಲೂ ಹೇಳ್ತಾರೆ, ಮತ್ತು ಕಣ್ಣು ದೃಷ್ಟಿ ಅನಾದಿ ಕಾಲದಿಂದ ಹೇಗೆ ಪ್ರಯೋಗ ಮಾಡ್ತಾ ಬಂದರೂ ಹಾಗೆ ಈಗಲೂ ಕೂಡ ಅನೇಕ ಪ್ರಯೋಗಗಳು ನಡೀತಾ ಇವೆ. ಈ ವಿಷಯದಲ್ಲಿ ತಾವು ಉತ್ತಮವಾದಂತಹ ಸಂಕ್ಷಿಪ್ತವಾಗಿ ಉತ್ತಮ ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ. ನಮಸ್ಕಾರ.
1: ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಇದುವರೆಗೆ ಕಣ್ಣಿನ ಆಧುನಿಕ ಚಿಕಿತ್ಸಾ ವಿಧಾನದಲ್ಲಿ ಲೇಜರ್ ಚಿಕಿತ್ಸೆಯ ಮಹತ್ವದ ಬಗ್ಗೆ ಮಾಹಿತಿ ಪಡೆದಿರಿ. ಈಗ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ ಸಿ ಪಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ. ಸಾಮಾನ್ಯವಾಗಿ ಮೆದುಳು ಅಂತಂದಾಗ ಯೋಚನೆಗೆ ಸಂಬಂಧಪಟ್ಟಿದ್ದ ಹಾಗೆ ಮೆದುಳು ಯಾವ ರೀತಿ ಕೆಲಸ ಮಾಡುತ್ತೆ, ಹೇಗೆ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳ್ತೀವಿ ಒಂದು. ಇನ್ನೊಂದು, ಮೆದುಳು ಅಕಸ್ಮಾತ್ ನಿಷ್ಕ್ರಿಯಗೊಂಡ್ರೆ ಮುಗೀತು, ಮನುಷ್ಯ ಇದ್ದು ಇರಲಾರ್ದಂಗೆ ಅಂತ ಹೇಳ್ತೀವಿ ಇನ್ನೊಂದು. ಆದ್ರೆ ಈ ಮೆದುಳಿಗೆ ಇನ್ನು ಬೇರೆ ರೀತಿಯಾದಂತಹ ಕೆಲವು ಕಾಯಿಲೆಗಳು ಬರ್ತವೆ, ಅದರಲ್ಲಿ ಮೆದುಳು ಜ್ವರ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕಾಗಿರುವಂತಹ ಅಗತ್ಯತೆ ಇದೆ. ಸಿ ಪಿ ರವಿಕುಮಾರ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸರ್ ನಮಸ್ಕಾರ.
2: ಸರ್ ನಮಸ್ಕಾರ.
1: ಮೆದುಳು ಜ್ವರ ಅಂತ ಅನ್ನೋದು ವಿಶೇಷ ಸರ್, ವೈದ್ಯಕೀಯವಾಗಿ ಮೆದುಳು ಜ್ವರ ಅಂದ್ರೆ ಏನು ಸರ್?
2: ಅದಕ್ಕೆ ಏನಂದ್ರೆ ಒಂದು ಮೆನಿಜಸ್ ಅಂತ ಹೇಳ್ತೀವಿ, ಪೊದರೆಗಳು ಅಂತೀವಲ್ಲ, ಒಂದು ಲೇಯರ್ಸ್ ಮೆದುಳಿನ ಸುತ್ತಲೂ ಒಂದು ಮೂರ್ ಲೇಯರ್ ಇರುತ್ತೆ ಸರ್, ಅದು ಒಳ್ಳೆ ಪ್ಯಾಕಿಂಗ್ ಇದ್ದಂಗೆ ಮೆದುಳನ್ನ ಕಾಪಾಡಕ್ಕೆ, ಅದು ಡಿಫೆನ್ಸ್ ಮೆಕ್ಯಾನಿಸಮ್. ಅದಲ್ಲದೆ ಹಲವಾರು ಇದಾವೆ, ಅದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ, ಏನು ಇಮ್ಯುನಿಟಿ ಅಂತ ಹೇಳ್ತೀವಿ. ಅದರ ಜೊತೆಗೆ ವಿತ್ ಇನ್ ದ ಬ್ರೈನ್, ಬ್ರೈನ್ ಒಳಗಡೆನೆ ಹಲವಾರು ಸೆಲ್ಸ್ ಗಳಿದೆ, ಅದನ್ನೆಲ್ಲ ನಮ್ಮ ಇನ್ಫೆಕ್ಷನ್ ನ ಪ್ರೊಟೆಕ್ಟ್ ಮಾಡುತ್ತೆ. ಕೆಲವು ಸತಿ ಏನೇ ನಿಯಂತ್ರಣಗಳಿದ್ರು ಜೀವನದಲ್ಲಿ ಯಾವುದು 100% ಗ್ಯಾರಂಟಿ ಅಂತಿಲ್ಲ. ಕೆಲವು ಇನ್ಫೆಕ್ಷನ್ ಗಳು ಈ ಎಲ್ಲಾ ನಿರೋಧಕ ಶಕ್ತಿಗಳನ್ನು ಮೀರಿ ಮೆದುಳಿಗೆ ಹೋಗಿ ತೊಂದರೆ ಮಾಡುತ್ತೆ. ಆವಾಗ ಬರುವಂತ ಜ್ವರ ಪರಿಸ್ಥಿತಿಗೆ ಬ್ರೈನ್ ಫೀವರ್ ಅಥವಾ ಮೆನಿಂಜೈಟಿಸ್ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅದು ಸಿಂಪಲ್ ಅನುವಾದ ಏನಂದ್ರೆ ಬ್ರೈನ್ ಫೀವರ್ ಅಂತ. ಸಾಮಾನ್ಯವಾಗಿ ಬೇರೆ ಕಾಯಿಲೆಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೆ, ಆದ್ರೆ ಇಲ್ಲಿ ಏನಕ್ಕೆ ಇದಕ್ಕೆ ಮಹತ್ವ ಕೊಡಬೇಕು ಅಥವಾ ಸೀರಿಯಸ್ ಆಗಿ ತಗೊಂಡ್ಬೇಕಂದ್ರೆ, ಒಂದ್ಸತಿ ಇನ್ಫೆಕ್ಷನ್ ಆದ್ರೆ ತೊಂದರೆಗಳಾಗುತ್ತೆ, ತುಂಬಾ ಸೀರಿಯಸ್ ಆಗುತ್ತೆ, ಒಂದು ಜೀವ ಹೋಗುತ್ತೆ. ಎರಡನೇದು ಬದುಕುಳಿದ್ರೂ ಎಷ್ಟೊಂದು ಜನಕ್ಕೆ ಟ್ರೀಟ್ಮೆಂಟ್ ನಿಧಾನ ಆಗಿದ್ರೆ ಅದರಿಂದ ನಾವೇನ್ ಹೇಳ್ತೀವಿ, ಸೀಕ್ವೆಲ್ ಅಂತ ಹೇಳ್ತೀವಿ, ಅದು ತೊಂದರೆ ಬಿಟ್ಟು ಹೋಗುತ್ತೆ. ಒಂದು ಕರೆ ಆಗ್ಬೋದು ಮೆದುಳಲ್ಲಿ, ಅದರಿಂದ ಫಿಟ್ಸ್ ಬರಬಹುದು. ಕೆಲವರಿಗೆ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಕಿವಿ ಕೇಳಿಸೋದಕ್ಕೆ ತೊಂದರೆ ಆಗ್ಬೋದು. ಕೆಲವು ಮಕ್ಕಳು ಕೂಡಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ತಮ್ಮ ಎಲ್ಲಾ ಶಕ್ತಿಗಳನ್ನ ಕಳ್ಕೊಂಡ್ಬಿಡ್ತಾರೆ, ಬದುಕಿರ್ತಾರೆ ಆದ್ರೆ ತೊಂದರೆಗಳು ಜಾಸ್ತಿ ಆಗುತ್ತೆ.
1: ಮಕ್ಕಳಿಗೆ ಸಮಸ್ಯೆ ಜಾಸ್ತಿ,
2: ಮಕ್ಕಳಲ್ಲಿ ಮತ್ತೆ ಹಿರಿಯರಲ್ಲಿ ಜಾಸ್ತಿ ತೊಂದರೆ ಆಗುತ್ತೆ.
1: ಓಕೆ, ಏನು ಸರ್ ಈ ರೀತಿಯಾದಂತ ತೊಂದರೆಗಳು ಅಂತಂದ್ರೆ ಅದಕ್ಕೆ ಕಾರಣಗಳು ಏನೇನು
2: ಸರ್? ಮೆನಿಂಜೈಟಿಸ್ ಆಗೋದಕ್ಕೆ ಕಾರಣಗಳು ಏನಂತ ಹೇಳಿದ್ರೆ ಮೇನ್ ಆಗಿ ಮೂರ್ ತರ ಇದೆ ಸರ್. ಒಂದು ಬ್ಯಾಕ್ಟೀರಿಯಾ, ಎರಡನೇದು ವೈರಸ್, ಮೂರನೇದು ಫಂಗಸ್. ಇದಲ್ಲದೆ ಟ್ಯೂಬರ್ಕ್ಯುಲೋಸಿಸ್. ಟ್ಯೂಬರ್ಕ್ಯುಲೋಸಿಸ್ ಒಂಥರ ಬ್ಯಾಕ್ಟೀರಿಯಾನೇ, ಅದಕ್ಕೆ ತನ್ನದೇ ಆದ ಒಂದು ಪ್ರಾಪರ್ಟೀಸ್ ಅಂತ ಏನ್ ಹೇಳ್ತೀವಿ, ಡಿಫ್ರೆಂಟ್ ಇರುತ್ತೆ, ಬೇರೆ ತರ ಇದೆ. ಫಂಗಸ್ ಬಹಳ ಬಹಳ ಅಪರೂಪ. ನಾವು ಇತ್ತೀಚೆಗೆ ಫಂಗಸ್ ಅಂದ್ರೆ ಎಲ್ರು ಎಲ್ಲರಿಗೂ ಈ ಬ್ಲಾಕ್ ಫಂಗಸ್ ಅಂತೆಲ್ಲ ಕೇಳಿದ್ವಿ, ಮ್ಯೂಕರ್ಮೈಕೋಸಿಸ್ ಅಂತ ಕೇಳಿದ್ವಿ. ಕೋವಿಡ್ ಟೈಮ್ ಅಲ್ಲಿ ತುಂಬಾ ಪೇಪರ್ ಅಲ್ಲಿ ಬರುತ್ತಿತ್ತು. ಅದ್ ಯಾವಾಗ ಬಂತು ಅಂದ್ರೆ ಸ್ಟೀರಾಯ್ಡ್ ತುಂಬಾ ಯೂಸ್ ಮಾಡಿ ತೊಂದರೆ ಆಯ್ತು. ಸಾಮಾನ್ಯವಾಗಿ ಇದು ಬರೋದಿಲ್ಲ, ಯಾರಿಗಾರು ಇಮ್ಯುನಿಟಿ ಕಮ್ಮಿ

0: ಇದ್ರೆ ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಅಥವಾ ಯಾವ್ದೋ ಒಂದು ಬೇರೆ ಕಾಯಿಲೆ ತುಂಬಾ ಸ್ಟಿರಾಯ್ಡ್ ತಗೊಂಡಿರ್ತಾರೆ. ಆದ್ರೆ ದಿನನಿತ್ಯ ನೋಡೋದು ಯಾವ್ದು ಅಂದ್ರೆ ಬ್ಯಾಕ್ಟೀರಿಯಾ ಮತ್ತೆ ವೈರಸ್ ಮತ್ತೆ ಟಿವಿ. ಟಿವಿನು ತುಂಬಾ ಕಡಿಮೆ ಆಗಿದೆ ನಮ್ಮ ದೇಶದಲ್ಲಿ. ಇದು ಟಿವಿ ಎರಾಡಿಕೇಶನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬಾ ಕಡಿಮೆ ಆಗಿದೆ, ಆದ್ರೂ ಅದು ಇನ್ನ ಇದೆ.
1: ಟಿವಿ ಸಾಮಾನ್ಯ ನಾವು ಲಂಗ್ಸ್ ಗಳಿಗೆ ಅಥವಾ ಬೇರೆ ಇನ್ನಿತರ ಭಾಗಗಳಿಗೆ ಬರುತ್ತೆ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಮೆದುಳು ಜ್ವರಕ್ಕೂ ಕೂಡ ಟಿವಿ ಅದೂ ಒಂದು ಕಾರಣ ಆಗಿರಬಹುದು ಅನ್ನೋ ವಿಷಯ ನೀವು ತಾವು ಹೇಳಿದ್ರಿ. ಈಗ ಸರ್, ಮಕ್ಕಳಿಗೆ ಜ್ವರ ಬಂದಾಗ ಅದು ಜ್ವರ ನೆತ್ತಿಗೆ ಇರುತ್ತೆ ಅಂತಾರಲ್ಲ, ಅದೇನು ಅರ್ಥ?
0: ಅದು ಜ್ವರ ನೆತ್ತಿಗೆ ಇರೋದು ಅಂತ ಹೇಳಿದ್ರೆ, ಕೆಲವು ಸತಿ ಅದು ಜ್ವರ ಜಾಸ್ತಿ ಆದಾಗ ಮಕ್ಕಳಲ್ಲಿ ಫೆಬ್ರೈಲ್ ಡೆಲಿರಿಯಂ ಅಂತ ಹೇಳ್ತೀವಿ, ಒಂಥರ ಪ್ರೆಗ್ನೆಂಟ್ ತಪ್ಪದಂಗೆ ಮಾಡ ಒಂಥರ ವರ್ತಿಸ್ತಾರೆ. ಇನ್ನೊಂದು ಫೆಬ್ರೈಲ್ ಸೀಜರ್ ಅಂತ ಹೇಳಿ ಅಂದ್ರೆ ಫಿಟ್ಸ್ ಬರುತ್ತೆ.
1: ಓಕೆ,
0: ಜ್ವರ ಅಲ್ಲ
1: ಅಲ್ಲ ಅದು ಬೇರೆ. ಅಂದ್ರೆ ಜ್ವರ ಜಾಸ್ತಿಯಾಗಿ ಆ ರೀತಿ ವರ್ತಿಸ್ತಾರೆ ಅಂತ ಹೇಳ್ಬಹುದು. ಯಾವುದೇ ರೀತಿಯಾದಂತಹ ಭಯ ಪಡುವ ಅವಶ್ಯಕತೆ ಹೇಳಿ ತಾವೆಲ್ಲ ವೈದ್ಯರು ಕೂಡ ಅದರ ಆ ವಿಷಯವನ್ನು ಹೇಳ್ತೀರಿ. ಸರ್, ಹೇಗೆ ಮತ್ತೆ ಈ ರೀತಿಯಾದಂತಹ ಒಂದು ಜ್ವರ ಇದೆ ಅಂತ ಹೇಳಿ ಪತ್ತೆ ಹಚ್ಚಬೇಕಂದ್ರೆ ಅದಕ್ಕೆ ಕ್ರಮ ಏನು?
0: ಸರ್, ಕೆಲವು ಲಕ್ಷಣಗಳಿದೆ ಸರ್. ಪ್ರತಿಯೊಂದು ಜ್ವರನೂ ಮೆದುಳು ಜ್ವರ ಆಗಲ್ಲ. ಜ್ವರ ಬಂದರೆ ಮೆದುಳು ಜ್ವರ ಅಂತ ಅನ್ಕೊಳ್ಬಾರ್ದು. ಆದ್ರೆ ಕೆಲವು ಲಕ್ಷಣಗಳಿದೆ, ಇದನ್ನು ಗುರುತಿಡಿಸಬೇಕು. ಟ್ರೀಟ್ಮೆಂಟ್ ಬೇಗ ಮಾಡಿದ್ರೆ ಗುಣ ಆಗೋದು, ಅದರಿಂದ ಆಗೋ ತೊಂದರೆಗಳನ್ನ ನಾವು ನಿಲ್ಲಿಸಬಹುದು. ಒಂದು ಜ್ವರ, ಜ್ವರದ ಜೊತೆಗೆ ವಾಂತಿ, ಎರಡನೇದು ತಲೆನೋವು, ಮತ್ತೆ ಒಂಥರ ನಿದ್ದೆ ಕುಡಿದ್ಬಿಟ್ಟವರಂಗಿರ್ತಾರೆ. ಏನಂದ್ರೆ ಜ್ವರನೂ ಇದೆ, ಮೈ ಹುಷಾರಿಲ್ಲ, ಸುಸ್ತಾಗ್ತಿದೆ ಅಂತ ಭ್ರಮಣೆನೇ ಕರೆಕ್ಟ್ ಇರಲ್ಲ. ಸಾಮಾನ್ಯವಾಗೂ ಆರೋಗ್ಯ ಕೆಟ್ಟಾಗಿ ನಿಮ್ಗೆ ಅನ್ಸ್ಬಹುದು, ಆದ್ರೆ ಇದು ಒಂಥರ ಅತಿಯಾಗಿರುತ್ತೆ. ಯಾವುದೇ ತಂದೆ ತಾಯಿಗಳು ಗೊತ್ತಾಗುತ್ತೆ ನನ್ನ ಮಗು ಯಾವತ್ತೂ ಈ ತರ ಇರಲಿಲ್ಲ ಅಂತ. ಫಿಟ್ಸ್ ಬರೋದು, ಫಿಟ್ಸ್ ಬಂತಾನೆ ತುಂಬಾ ಲೇಟ್ ಆಯ್ತು. ಅದ್ರ ಜೊತೆಗೆ ಪಾಶ್ಚಾತ್ಯ ದೇಶಗಳಲ್ಲಿ ಜನರ ಚರ್ಮ ಸ್ವಲ್ಪ ಲೈಟ್ ಕಲರ್ ಬೆಳ್ಳಗಿರೋದ್ರಿಂದ ಅವರಲ್ಲಿ ದದ್ದೆಗಳು ತುಂಬಾ ಬೇಗ ಗೊತ್ತಾಗುತ್ತೆ. ಅಲ್ಲೆಲ್ಲ ಗ್ಲಾಸ್ ಟೆಸ್ಟ್ ಅಂತ ಹೇಳ್ತೀವಿ. ದದ್ದೆಗಳು ಏನ್ ಬರುತ್ತೆ, ಅದನ್ನ ಸ್ವಲ್ಪ ಅಮ್ಕಿದ್ರೆ ಅದು ಕೆಂಪಗಿರೋದು ಕಣ್ಮರೆ ಆಗುತ್ತೆ ಮತ್ತೆ ಬರುತ್ತೆ. ನಮ್ಮಲ್ಲಿ ಚರ್ಮ ಡಾರ್ಕ್ ಇರೋದ್ರಿಂದ ಗೊತ್ತಾಗೋದು ಕಷ್ಟ. ಆದ್ರೆ ಜನ ತಂದೆ ತಾಯಿಗಳೇನ್ ತಿಳ್ಕೊಬೇಕಂದ್ರೆ, ಚರ್ಮದ ಮೇಲೆ ತುಂಬಾ ದದ್ದೆಗಳು ಬಂತಂದ್ರೆ ಅದ್ರ ಜೊತೆಗೆ ಜ್ವರ, ಈ ತರ ತಲೆನೋವು, ವಾಂತಿ ಇವೆಲ್ಲ ಚಿಹ್ನೆಗಳಿದ್ದಾಗ ಮೆದುಳು ಜ್ವರ ಏನಾದ್ರು ಆಗಿದೆಯಾ ಅಂತ ಒಂದು ಸಂಶಯ ಪಡಬೇಕು. ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು. ಸರ್, ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಮೊದಲು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂದ್ರೆ ಮಗುನ ಪರೀಕ್ಷೆ ಮಾಡಿದಾಗ ಕೆಲವು ಚಿಹ್ನೆಗಳು ಇರ್ತವೆ. ಏನಂದ್ರೆ ಮಗುಗೆ ಜ್ವರ ಇದೆ, ಕತ್ತು ನೋವು ಇದೆ, ಬೆಳಕು ನೋಡೋದ್ ಆಗ್ತಿಲ್ಲ. ಇದಲ್ಲದೆ ಕತ್ತಲ್ಲಿ ನಾವು ನೆಕ್ ರಿಜಿಡಿಟಿ ಅಂತ ಹೇಳ್ತೀವಿ, ಕತ್ತು ತುಂಬಾ ಟೈಟ್ ಆದಂಗೆ ಆಗಿರುತ್ತೆ. ಅದು ಮಾಮೂಲಿಯಾಗಿ ಮಗು ಹಿಡಿತಿರೋದಲ್ಲ, ಕಾಲಲ್ಲಿ ಪರೀಕ್ಷೆ ಮಾಡಿ ಕರ್ನಿಕ್ ಸೈನ್ ಅಂತ ಹೇಳ್ತೀವಿ. ಇದೆಲ್ಲ ಇದ್ದಾಗ ಡಾಕ್ಟರ್ಗೆ ಕ್ಲಿನಿಕಲಿ ಸಂಶಯ ಬರುತ್ತೆ ಇದು ಮೆನಿಂಜೈಟಿಸ್ ಇದೆ ಅಂತ. ಅದಲ್ಲದೆ ನೆಕ್ಸ್ಟ್ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಆಮೇಲೆ ಮೆದುಳಿನ ಸ್ಕ್ಯಾನ್, ಇದೆಲ್ಲ ಮಾಡಿ ಇನ್ನ ಸ್ವಲ್ಪ ಏನು ಸಾಕ್ಷಿಗಳನ್ನ ಸಂಗ್ರಹಿಸಬಹುದು. ಆ ಬೆನ್ನಿನ ಮೂಳೆಗಳು ವರ್ಟಿಬ್ರಾ ಅಂತ ಏನ್ ಹೇಳ್ತೀವಿ, ಮಧ್ಯದಲ್ಲಿ ಜಾಗ ಇದೆ, ಅಲ್ಲಿ ಒಂದು ಚಿಕ್ಕ ಸೂಜಿ ಹಾಕಿ ಈ ಫ್ಲೂಯಿಡ್ ನ ಕಲೆಕ್ಟ್ ಮಾಡಿ, ಒಂದು 5 ದನಿ ಇಲ್ಲ ಅಂದ್ರೆ 10 ದನಿ ಅಷ್ಟೇ, ಆಯ್ತಾ? ಅದೇನು ತುಂಬಾ ಕಮ್ಮಿ, 1 ml ಮ್ಯಾಕ್ಸಿಮಮ್. ಅದನ್ನ ತಗೊಂಡು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ಇದು ಇನ್ಫೆಕ್ಷನ್ಗೆ, ಮೆನಿಂಜೈಟಿಸ್ ಅಥವಾ ಮೆದುಳು ಜ್ವರ ಏನು ಬಂದಿದೆ, ಇದಕ್ಕಿನ್ನ ಏನು ಸಾಕ್ಷಿಗಳು ಬೇಕೋ ನಮಗೆ ಸಿಗುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಕೆಲವು ಅಡ್ವಾನ್ಸ್ ಟೆಸ್ಟ್ಗಳಿದೆ, PCR ಅಂತ ಹೇಳ್ತೇವೆ. ಇದು ಮಾಡಿದ್ರೆ ಯಾತರ ಬ್ಯಾಕ್ಟೀರಿಯಾ ಇರ್ಬೋದು, ಯಾತರ ವೈರಸ್ ಅಂತ ಇರ್ಬೋದು ಅಂತ ಕಂಡುಹಿಡಿಯೋ ಸಾಧ್ಯತೆ ಇದೆ.
1: ಈ ರೀತಿಯಾದಂತಹ ಪರೀಕ್ಷೆಗಳನ್ನ ನಾವು ಎಲ್ಲಾ ಕಡೆ ಮಾಡಬಹುದಾ?
0: ಬಹಳಷ್ಟು ಆಸ್ಪತ್ರೆಗಳಲ್ಲಿ ಮಾಡಬಹುದು, ಜಿಲ್ಲೆಗಳಲ್ಲೂ ಮಾಡಬಹುದು. ಈಗ
1: ಹರಡೋ ಮಾರ್ಗ ಹೇಗೆ, ಇದು ಏನಾರ ಇನ್ನೊಬ್ಬರಿಂದ ಒಬ್ಬರಿಂದ ಒಬ್ಬರಿಗೆ ಹರಡ್ತದ?
0: ಸರ್, ಮಾಮೂಲಿಯಾಗಿ ಏನಾಗುತ್ತೆ, ಇನ್ಫೆಕ್ಷನ್ ಒಬ್ಬರಿಂದ ಒಬ್ರು ಹರಡಬಹುದು. ಅದು ಸಾಮಾನ್ಯವಾಗಿ ಇದು ಗಾಳಿಯಿಂದ ಒಬ್ಬರಿಂದ ಒಬ್ರಿಗೆ ಬರುತ್ತೆ. ತುಂಬಾ ಅಪರೂಪಕ್ಕೆ ಈಗ ಮೂತ್ರದಲ್ಲಿ ಇನ್ಫೆಕ್ಷನ್ ಆಗಿ ರಕ್ತಕ್ಕೆ ಹೋಗಿ ಅಲ್ಲಿಂದ ಮೆದುಳು ಹೋಗೋ ಸಾಧ್ಯತೆ ಇರುತ್ತೆ. ಆಹಾರದಲ್ಲಿ ಆಹಾರ ಕೆಟ್ಟು ನಾವು ವಾಂತಿ ಭೇದಿ ಅಥವಾ ಏನೋ ಗ್ಯಾಸ್ಟ್ರೋಎಂಟರೈಟಿಸ್ ಅಂತೀವಲ್ಲ, ಅದರಿಂದನು ಆಗೋ ಸಾಧ್ಯತೆ ಇದೆ, ಆದ್ರೆ ಬಹಳ ಕಮ್ಮಿ. ಆದ್ರೆ ಪ್ರಿಡಾಮಿನೆಂಟ್ ರೂಟ್ ಅಂತ ಏನ್ ಹೇಳ್ತೀವಿ, ಮೇನ್ ರೂಟ್ ಏನಂದ್ರೆ ಗಾಳಿಯಿಂದ ಬರುವಂತದ್ದು.
1: ಓಹೋ, ಅಂದ್ರೆ ಈಗ ಸಾಂಕ್ರಾಮಿಕ ಆದಾಗೂ ಆ ಸಾಧ್ಯತೆಗಳು ಇವೆ ಅಂತ ಅನ್ನಾಯ್ತು. ಈಗ ಕ್ಷಯ ಹೇಗೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಅಂತ ಹೇಳಿ ಹೇಳ್ತೀವಿ, ಅವ್ರನ್ನ ಪ್ರತ್ಯೇಕವಾಗಿ ಇಡಬೇಕು, ಕಾಳಜಿ ಮಾಡಬೇಕು ಅಂತ ಹೇಳಿ, ಒಂದ್ ಹಂತದವರೆಗೂ ಕಾಳಜಿ ಮಾಡಬೇಕು ಅಂತ ಹೇಳ್ತೀವಿ. ಅದೇ ರೀತಿ ಮೆದುಳು ಜ್ವರ ಅಂತಂದ್ರೆ ಅದು ಜ್ವರ ಅಷ್ಟೇ ಬಿಡು ಅಂತ ಸಾಮಾನ್ಯ ನೋಡಿ, ಮಕ್ಕಳಿಗೆ ತುಂಬಾ ಜ್ವರ ಬಂದಾಗ ಹತ್ತಿರಕ್ಕೆ ಹೋಗಿ ತಂದೆ ತಾಯಿಗಳು ಪಾಲಕರು ಆರೈಕೆ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಮಗುಗೆ ಬಂತಲ್ಲ, ಅದಕ್ಕೆ ಮನೆಯವರಿಗೆ ಎಲ್ರಿಗೂ ಬಂತು ಅಂತ ಹೇಳಿ ಹೇಳ್ತಾರೆ, ಈ ನೆಗಡಿ ಬಂದಂಗೆ. ಅದೇ ರೀತಿ ಈ ಮೆದುಳು ಜ್ವರ ಕೂಡ ಹರಡೋ ಸಾಧ್ಯತೆ ಇದೆ ಅಂತ ತಾವು ಹೇಳ್ತೀರಾ?
0: ಒಬ್ಬರಿಗೆ ಮೆದುಳು ಜ್ವರ ಬಂದ್ರೆ ಇನ್ನೊಬ್ಬರಿಗೆ ಮೆದುಳು ಜ್ವರ ಬರಲ್ಲ,
1: ಬಟ್ ಜ್ವರ
0: ಇನ್ಫೆಕ್ಷನ್ ಬರುತ್ತೆ.
1: ಇನ್ಫೆಕ್ಷನ್
0: ಆಗುತ್ತೆ. ಆದ್ರೆ ಅವ್ರ ದೇಹ ಹೆಂಗಿರುತ್ತೆ, ಅವ್ರ ದೇಹ ರೋಗ ನಿರೋಧಕ ಶಕ್ತಿ ಎಷ್ಟಿದೆ, ಅದರ ಆಧಾರದ ಮೇಲೆ ಆ ಇನ್ಫೆಕ್ಷನ್ ಇಂದ ಬರೀ ನೆಗಡಿ ಶೀತ ಆಗ್ಬೋದು ಅಥವಾ ನೆತ್ತಿಗೇರಿ ಅಂದ್ರೆ ಮೆದುಳಿಗೆ ಹೇರಿ ಮೆದುಳು ಜ್ವರ ಆಗ್ಬೋದು. ಪಾಶ್ಚಾತ್ಯ ದೇಶಗಳಲ್ಲಿ ಲೆಕ್ಕ ತಗೊಂಡ್ರೆ 100,000 ಜನ ದೊಡ್ಡವರಲ್ಲಿ ತಗೊಂಡ್ರೆ 135-150 ಜನಕ್ಕೆ ಆಗುತ್ತೆ. ತುಂಬಾ ಕಮ್ಮಿ ಅನ್ಸುತ್ತೆ, ಅದೇನಂದ್ರೆ ಅದರಿಂದ ಆಗ ಪ್ರಭಾವ ತುಂಬಾ ದೊಡ್ಡದು.
1: ಹೌದು,
0: ಆಯ್ತಾ? ಆದ್ರೆ ಮಕ್ಕಳಲ್ಲಿ ಇದೇ 100,000 ಜನ ಮಕ್ಕಳು ತಗೊಂಡ್ರೆ ಸುಮಾರು 1,000 ಮಕ್ಕಳಿಗಾಗುತ್ತೆ.
1: ಅಂದ್ರೆ ಅವರಿಗೆ ಜಾಸ್ತಿ
0: ಮಕ್ಕಳಲ್ಲಿ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಏನಕ್ಕೆ ಅಂದ್ರೆ ಅವರಿನ್ನ ಚಿಕ್ಕವರು, ಮಕ್ಕಳು ಅಂದ್ರೆ ಆಗತಾನೆ ಹುಟ್ಟಿದ ನವಜಾತ ಶಿಶು ಮಗು ಆಗಿರಬಹುದು, 16 ವರ್ಷ 18 ವರ್ಷ ಅಂತ ಒಂದು ದೇಶದಲ್ಲಿ 16 ವರ್ಷ ಮೇಲೆ ಅಡಲ್ಟ್ ಅನ್ಕೊಳ್ತೀವಿ, ಇನ್ ಕೆಲವರು 18 ಅನ್ಕೊಳ್ತೀವಿ, ಇವರಲ್ಲಿ ಆಗ ಸಾಧ್ಯತೆ ಹೆಚ್ಚು.
1: ನವಜಾತ ಶಿಶುಗಳಲ್ಲಿ ಸಮಸ್ಯೆ ಇರುತ್ತಾ?
0: ಆಗ್ಬೋದು ಸರ್, ಅವರೇ ಜಾಸ್ತಿ ಫ್ರೆಜೈಲ್ ಅಂತ ಹೇಳ್ಬೋದು, ಅಂದ್ರೆ ತುಂಬಾ ಸೂಕ್ಷ್ಮ. ಯಾಕೆಂದ್ರೆ ಆಗ್ತಾನೆ ಹುಟ್ಟಿದರೆ ಅವ್ರದಿನ ರೋಗ ನಿರೋಧಕ ಶಕ್ತಿ ಸ್ಟ್ರಾಂಗ್ ಇಲ್ಲ. ಅವಾಗ ಏನಾದ್ರೂ ಇವಳ ಮೆದುಳಿಗೆ ಏನಾದ್ರು ತೊಂದರೆ ಆಯ್ತಂದ್ರೆ, ಇದು ಏನಂದ್ರೆ ಇನ್ನ ಬೆಳಿತಿರೋ ಒಂದು ಮೊಳಕೆ ಅಂತೀವಲ್ಲ, ಅಲ್ಲೇ ಏಟ್ ಆಯ್ತಂದ್ರೆ ಮುಂದೆ ಬಹಳ ಕಷ್ಟ.
1: ವಯಸ್ಸಾದವರಿಗೆ,
0: ವಯಸ್ಸಾದವ್ರಿಗೂ ಇದು ಆಗ ಸಾಧ್ಯತೆ ಇದೆ, ಅವಾಗ ಅವ್ರಿಗೂ ಆಗ ತೊಂದರೆಗಳು ಜಾಸ್ತಿ ಆಗುತ್ತೆ.
1: ಹಾಗಾದ್ರೆ ಸರ್, ಇದಕ್ಕೆ ಚಿಕಿತ್ಸೆ ಮುಂಜಾಗ್ರತೆ

0: ಅಥವಾ ತುರ್ತು ಕ್ರಮಗಳು ಅಂತ ಅನ್ನೋದು ಬೇಕಾಗತ್ತೆ.
1: ಖಂಡಿತ.
0: ಏನೇನು ಮಾಡಬೇಕು ಸರ್, ಯಾವ ರೀತಿ?
1: ಸರ್, ಮೊದಲು ಒಂದು ಚಿಕಿತ್ಸೆ ಬಗ್ಗೆ ಮಾತಾಡ್ತೀನಿ, ನಂತರ ಮುಂಜಾಗ್ರತೆ ಬಗ್ಗೆ. ಈಗೇನೇ ಒಂದು ಕಾಯಿಲೆ ಬಂದಾಗ ಅವರೇ ಮೆಡಿಕಲ್ ಶಾಪ್ ಹೋಗಿ ನಾವು ಔಷಧಿ ತಗೊಂಡು ಇದೆಲ್ಲ ಆಗುತ್ತೆ. ಅದು ತಪ್ಪು ಅಂತ ಹೇಳಂದ್ರೂ ಕಷ್ಟ, ಯಾಕೆಂದ್ರೆ ಎಷ್ಟೊಂದು ಕಡೆ ಡಾಕ್ಟರ್ಗಳಿಲ್ಲ. ಆದ್ರೆ ಏನಂದ್ರೆ ನಾನೊಂದು ಸಲಹೆ ಏನಂದ್ರೆ, ಈ ತರ ಚಿಹ್ನೆಗಳು ಇದ್ದಾಗ ಇದರ ಬಗ್ಗೆ ಗಮನ ಹರಿಸಬೇಕು. ತಕ್ಷಣ ಹೋಗಿ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ತೋರಿಸಿಕೊಂಡು ಸಂಶಯ ಬಂದ್ರೆ ಇದು ಚಿಕಿತ್ಸೆ ಅಲ್ಲಿದೆಯೋ ಆ ದೊಡ್ಡ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳೋದು.
0: ಟ್ರೀಟ್ಮೆಂಟ್ ಶುರು ಮಾಡಬೇಕು ಅಂತ. ಈಗ ಅರ್ಜೆಂಟ್ ಆಗಿ ಹೋಗಿ ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ತಗೊಂಡು ಜ್ವರವನ್ನ ಕಮ್ಮಿ ಮಾಡೋದು ಸಹಜ ಇರಬಹುದು, ನಿಜ. ಪ್ರಾಥಮಿಕ ಹಂತದಲ್ಲಿ ಒಂದು ಚಿಕಿತ್ಸೆ ಅಂತ ಅನ್ನೋದು ಅಥವಾ ಆ ಒಂದು ಅಗತ್ಯ ಕ್ರಮವನ್ನು ತಗೋಬೇಕಾಗತ್ತೆ.
1: ಹೌದು ಸರ್.
0: ಕೂಡಲೇ ವೈದ್ಯರು ಕೂಡ ಸಿಗಲ್ಲ, ಅಥವಾ ಯಾವುದೋ ಭಾಗದಲ್ಲಿ ಇರ್ತಾರೆ, ಹಳ್ಳಿಯಲ್ಲಿ ಇರ್ತಾರೆ, ತಾಲೂಕಲ್ಲಿ ಇರ್ತಾರೆ, ಜಿಲ್ಲಾ ಸ್ಥಳಕ್ಕೆ ಹೋಗ್ಲಿಕ್ಕೆ ಆಗ್ತಿರಂಗಿಲ್ಲ. ಅಂದ್ರೆ ಫಸ್ಟಿಗೆ ಒಂದಿಷ್ಟು ಪರೀಕ್ಷೆ ಮಾಡ್ತಾರೆ, ಒಂದು ಗುಳಿಗೆ ಕೊಟ್ಟು ಆರಾಮಾದ್ರೆ ಆರಾಮ್. ಸ್ವಲ್ಪ ಮತ್ತೆ ಮತ್ತೆ ಏನಾದರೂ ಜಾಸ್ತಿ ಆಯ್ತು ಅಂತಂದಾಗ ಮುಂದಿನ ಕ್ರಮಕ್ಕೆ ನಾವು ಅಣಿಯಾಗಬೇಕಾಗತ್ತೆ ಅಂತನೋದು.
1: ಇದು ಏನಕ್ಕೆ ಮುಖ್ಯ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, ಉದಾಹರಣೆ, ಒಂದು ಮೆನಿಂಜೋಕಾಕಸ್ ಅಂತ ಒಂದು ಇನ್ಫೆಕ್ಷನ್ ಇದೆ. ಅದು ದೇಹದಲ್ಲಿ ಎಂಟರ್ ಆದ್ರೆ 4 ಗಂಟೆಯಲ್ಲಿ ಜೀವ ತೆಗೆಯುತ್ತೆ. ಅಷ್ಟು ಬೇಗ ಅದು ನಮ್ಮ ಜೀವ ತೆಗಿಬಹುದು. ಆದ್ರೆ ಏನಂದ್ರೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಬ್ಯಾಕ್ಟೀರಿಯನ್ ಇದೆ ಅದು ಆಂಟಿಬಯೋಟಿಕ್ ತುಂಬಾ ಸೆನ್ಸಿಟಿವ್ ಇದೆ. ಅಂದ್ರೆ ಒಂದು ಆಂಟಿಬಯೋಟಿಕ್ ಕೊಟ್ರೆ ಆಲ್ಮೋಸ್ಟ್ ನೀವು ಕ್ಯೂರ್ ಮಾಡಿದ್ರಿ ಅಂತಾನೆ ಅನ್ಕೋಬಹುದು, ಅಷ್ಟು ಎಫಿಷಿಯಂಟ್. ಅದಕ್ಕೆ ನಾವು ಯುಕೆಲ್ ಇದ್ದಾಗ ಏನಾಗ್ತಿತ್ತು ಲಂಡನ್ ಅಲ್ಲಿ, ತಂದೆ ತಾಯಿಗಳಿಗೆಲ್ಲ ಇದು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಬಿಡಿದಾರೆ ಅಂದ್ರೆ, ಅವ್ರೇನಾದ್ರೂ ದದ್ದೆಗಳು ಬಂತಾನೆ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡ್ ಬಂದ್ಬಿಡ್ತಾರೆ, ಗ್ಲಾಸ್ ಟೆಸ್ಟ್ ಅಂತ. ಅವ್ರು ಬಂದ ತಕ್ಷಣ ಹೇಳೋದಿಷ್ಟೇ, ನಾನು ಇದು ನೋಡಿದೀನಿ, ಇದ್ರ ಬಗ್ಗೆ ನಂಗೆ ಯೋಚನೆ ಇದೆ ಅಂತ. ನಾವು ಅದನ್ನ ನೋಡ್ತೀವಿ, ಮಗುಗೆ ಜ್ವರ ಇಲ್ಲಿ ಇಲ್ಲದೆ ಹೋಗ್ಲಿ, ಸಂಶಯ ಬಂತ, ಫಸ್ಟ್ ಆಂಟಿಬಯೋಟಿಕ್ ಕೊಡೋದು. ಯಾಕೆಂದ್ರೆ ಕೆಲಸದ ಇನ್ಫೆಕ್ಷನ್ ಹೋದ್ಮೇಲೆ ಜ್ವರ ಬರೋದಕ್ಕೆ ಟೈಮ್ ಆಗುತ್ತೆ, ಅಲ್ಲಿ ಕಾಯಂಗಿಲ್ಲ. ಆ ಇನ್ಫೆಕ್ಷನ್ ಬಂದ್ರೆ ಕಣ್ಣು ಮುಂದೆನೆ ಜೀವ ಹೋಗ್ಬೋದು. ಹಾಗಾಗಿ ಒಂದು ಡೋಸ್ ಆಂಟಿಬಯೋಟಿಕ್ ಕೊಟ್ರೆ ಅದು ಟ್ರೀಟ್ಮೆಂಟ್ ಆಯ್ತು ಅಂತಾನೆ ಅನ್ಕೋಬಹುದು. ಇದು ಏನಕ್ಕೆ ಇದು ಒತ್ತೇಳ್ತಾ ಇದೀನಿ ಅಂದ್ರೆ, ಎಷ್ಟೊಂದ್ಸತಿ ನಿಧಾನ ಮಾಡ್ತಾರೆ, ಮತ್ತೆ ದೇವಸ್ಥಾನಗಳಿಗೆ ಹೋಗೋದು, ಇನ್ನೊಬ್ಬರು ದರ್ಗಾಗ ಹೋಗೋದು, ಯಾವ್ದೋ ಈ ತರ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡಿ. ಸಂಶಯ ಬಂದಾಗ ದಯವಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ, ಯಾಕೆಂದ್ರೆ ಇಲ್ಲಿ ನಷ್ಟ ಜಾಸ್ತಿ. ಇಲ್ಲಿ ದೀಲೆ ನಿಧಾನ ಮಾಡಿದ್ರೆ ಜೀವ ಪೂರ್ತಿ ದಂಡ ಕಟ್ಟಬೇಕು.
0: ಸರ್, ಈಗ ಮೆದುಳಿನ ಬಗ್ಗೆ ಮಾತಾಡ್ತಾ ಇದ್ರಿ, ಮೆದುಳು ಮತ್ತು ಬೆನ್ನು ಉರಿ ಆಗ್ಲಿ ಅಥವಾ ಒಟ್ಟಾರೆ ಮನುಷ್ಯನ ನಿಯಂತ್ರಣಕ್ಕೆ ಸಂಬಂಧಪಡೋ ಹಾಗೆ ಈ ಸ್ಟ್ರೋಕ್ ಎಲ್ಲ ಆಗತ್ತಲ್ಲ ಸರ್, ಆ ಸ್ಟ್ರೋಕಿಗೆ ಏನಾದ್ರೂ ಈ ಮೆದುಳು ರೋಗ, ಮೆದುಳು ಜ್ವರ ಏನಾರ ಇರುತ್ತಾ, ಸಂಬಂಧ ಇದೆಯಾ?
1: ಆಗ್ಬಹುದು ಸರ್. ಕೆಲವು ಸತಿ ಇನ್ಫೆಕ್ಷನ್ ತುಂಬಾ ಸೀರಿಯಸ್ ಆಗಿದ್ರೆ ರಕ್ತಕ್ಕೆ ಸಂಚಾರಕ್ಕೆ ಅಡಚಣೆ ಮಾಡಿ ಅದು ಸ್ಟ್ರೋಕ್ ಅಂತ ಮಾಡಬಹುದು, ಅದು ಆಗ್ಬಹುದು.
0: ಸೊ ಇದಕ್ಕೆ ಹೇಗೆ ಮತ್ತೆ ಈಗ ಮುಂಜಾಗ್ರತೆ ಅಂತಂದಾಗ ಆರಂಭದಿಂದನೇ ಕೆಲವು ಲಸಿಕೆಗಳಾಗ್ಲಿ ಅದನ್ನೆಲ್ಲ ತಗೋಬೇಕಾ, ಹೇಗೆ?
1: ಲಸಿಕೆಗಳು ತುಂಬಾ ಇದೆ ನಮ್ಮ ದೇಶದಲ್ಲಿ. ಇವತ್ತು ಲಸಿಕೆ ಕಾರ್ಯಕ್ರಮ ಏನಿದೆ, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಅವರೆಲ್ಲ ಏನ್ ಮಾಡ್ತಾ ಇದಾರೆ, ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ. ಇದು ಕೆಲವು ಪಾಶ್ಚಾತ್ಯ ದೇಶಗಳಲ್ಲೂ ಈ ಲೆವೆಲ್ ಅಲ್ಲಿ ಇಲ್ಲ. ನಾವು ನಮ್ಮ ದೇಶದಲ್ಲಿ ಏನು ಒಳ್ಳೇದಿದೆ ನಾವು ಬಹಳಷ್ಟು ಮಂದಿ ಗುರುತಿಡಿಯೋದಿಲ್ಲ. ಆದ್ರೆ ಇವತ್ತು ನಿಮ್ಗೆ ಏನ್ ಹೇಳ್ಬೇಕಂದ್ರೆ, ಆ ವ್ಯಾಕ್ಸಿನೇಷನ್ ಏನಿದೆ ತುಂಬಾ ಎಕ್ಸ್ಟೆನ್ಸಿವ್ ಇದೆ. ಅಂದ್ರೆ ಬಹಳಷ್ಟು ಕಾಯಿಲೆಗಳಿಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇದಾರೆ, ಬಹಳಷ್ಟು ಸರ್ಕಾರದಲ್ಲೇ ಉಚಿತವಾಗಿ ಕೊಡ್ತದೆ.
0: ಈಗ ಮೆನಿಂಜೈಟಿಸ್ ಅಂತಂದ್ರಲ್ಲ, ಇದಕ್ಕೆ ಅಂತ ಹೇಳಿ ಲಸಿಕೆ ಯಾವುದು
1: ಸರ್? ಇದರಲ್ಲಿ ಒಂದು ನ್ಯೂಮೋಕಾಕಲ್, ಒಂದು ಮೆನಿಂಜೋಕಾಕಲ್, ಅದಲ್ಲದೆ ಬಹಳಷ್ಟು ಇನ್ಫ್ಲೂಯೆನ್ಸಾ ಇವೆಲ್ಲಾನು ಮೆನಿಂಜೈಟಿಸ್ ಮಾಡಬಹುದು. ಅದೊಂದು ದೊಡ್ಡ ಸ್ಕೆಡ್ಯೂಲ್ ಇದೆ ಸರ್, ಅದೆಲ್ಲೇನೂ ಆಗ್ಬಹುದು. ಇವಾಗ BCG ಹಾಕೋದು ಉದ್ದೇಶ ಏನಂದ್ರೆ, TB ಮೆನಿಂಜೈಟಿಸ್ ಅಥವಾ ಸೀರಿಯಸ್ TB ಆಗದೆ ಇರಂಗೆ ಕಮ್ಮಿ ಮಾಡೋದಕ್ಕೂ ಎಲ್ಲ ಇದೆ ಸರ್. ಹಾಗಾಗಿ ಬಹಳಷ್ಟು ವ್ಯಾಕ್ಸಿನ್ಗಳು ಕೊಡ್ತಾ ಇರೋದೆಲ್ಲ ಮೆನಿಂಜೈಟಿಸ್ ಅಥವಾ ಮೆದುಳು ಜ್ವರನ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದೇ ನಮಗೆ, ನಾನು ಹೊರಗಡೆ ಬೆಂಗಳೂರಿನ ಹೊರಗಡೆ ಹೋದಾಗ ಇದು ಇದೇ ನಾವು ನೋಡ್ತೇವೆ. ಬೇಗ ಆಸ್ಪತ್ರೆಗೆ ಹೋಗಿರಲ್ಲ. ಒಂದು ಕಾರಣ ಏನಂದ್ರೆ ಅವರಲ್ಲಿ ನಿರ್ಲಕ್ಷ್ಯತೆ, ಎರಡನೇದು ಬಹಳಷ್ಟು ತುಂಬಾ ಹಳ್ಳಿಗಳಲ್ಲಿ ಇರ್ತಾರಲ್ಲ, ಊರು ದೊಡ್ಡ ದೊಡ್ಡ ಪಟ್ಟಣಗಳಿಂದ ತುಂಬಾ ದೂರ ಇದಾರೆ. ಸೊ ಅವರು ಇವಾಗ ರಾತ್ರಿ ಆಯ್ತಲ್ಲ ಬೆಳಗ್ಗೆ ಹೋಗೋಣ ಅನ್ಕೊಂತಾರೆ, ಅಷ್ಟಲ್ಲಿ ತುಂಬಾ ನಿಧಾನ ಆಗೋಗಿರುತ್ತೆ.
0: ತಾವ್ ಹೇಳಿದ್ರಲ್ಲ 4-5 ತಾಸಿನಲ್ಲೇ ಆದಷ್ಟು ಚಿಕಿತ್ಸೆಯನ್ನು ಶುರು ಮಾಡಿರಬೇಕು ಅಂತ, ಯಾವುದೇ ಪ್ರಕಾರದ ಒಂದು ಚಿಕಿತ್ಸೆಯನ್ನು ನಾವು ಶುರು ಮಾಡಿರಬೇಕಾಗತ್ತೆ ಅಂತ ಅಂಶ. ಸರ್, ಈಗ ಜಾಗತಿಕವಾಗಿ ಈ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಬೇಕಾಗತ್ತೆ, ನಮ್ಮ ದೇಶದಲ್ಲಿ ಕೂಡ ಸಾಕಷ್ಟು ತಿಳುವಳಿಕೆ ಬೇಕಾಗತ್ತೆ. ಇದು ಜನರಿಗೆ ಗೊತ್ತಾಗಬೇಕಂದ್ರೆ ಯಾವ ಕ್ರಮಗಳ ಮೂಲಕವಾಗಿ ತಿಳುವಳಿಕೆ ನೀಡಲಾಗ್ತಾ ಇದೆ ಸರ್?
1: ಸರ್, ಈಗ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅದು ವಿಶ್ವ ಆರೋಗ್ಯದ ಸಂಸ್ಥೆ, ಜಗತ್ತಿನಾದ್ಯಂತ ಪ್ರತಿ ವರ್ಷ 5ನೇ ಅಕ್ಟೋಬರ್ ಅನ್ನು ವರ್ಲ್ಡ್ ಮೆನಿಂಜೈಟಿಸ್ ಡೇ ಅಂತ ಮಾಡ್ತಿದ್ದಾರೆ. ಇದಲ್ಲದೆ ಏನಂದ್ರೆ 2030 ಲಸಿಕೆಗಳಲ್ಲಿ ಕೊಟ್ಟು ತಡೆಯುವಂತ ಮೆನಿಂಜೈಟಿಸ್ ನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದಾರೆ. ಇದು ಎರಾಡಿಕೇಶನ್ ಆಫ್ ಮೆನಿಂಜೈಟಿಸ್ ಬೈ 2030. ಇದರ ಪರವಾಗಿ 5ನೇ ಅಕ್ಟೋಬರ್ ಪ್ರತಿ ವರ್ಷ ಪ್ರತಿ ದೇಶಗಳಲ್ಲೂ ಇದನ್ನು ಆಚರಿಸುತ್ತಿದ್ದಾರೆ. ಪ್ರತಿ ದೇಶದ ಸರ್ಕಾರ ತನ್ನದೇ ಆದ ಒಂದು ಕಾರ್ಯಕ್ರಮ ಹರಡಿ ಈ ಮೆದುಳು ಜ್ವರನ ನಿಲ್ಸಂತ ಕ್ರಮಗಳನ್ನು ಮಾಡ್ತಾ ಇದ್ದಾರೆ.
0: ಮಾಡ್ತಾ ಇದಾರಲ್ಲ, ಹೇಗೆ ಪೋಲಿಯೋ ಮುಕ್ತ ಕ್ಷಯಮುಕ್ತ ದೇಶ ಅಂತ ಹೇಳಿ ನಾವು ಘೋಷಣೆ ಮಾಡಿಕೊಂಡು ಆ ದಿಶೆಯಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ, ಅದೇ ರೀತಿ ಮೆನಿಂಜೈಟಿಸ್ ಮುಕ್ತ ದೇಶ ಆಗಬೇಕು.
1: ಪ್ರಪಂಚದಿಂದನೇ
0: ಇದನ್ನ
1: ಮಾಡಬೇಕಂತ ಹೇಳಿ,
0: ಇರಾಡಿಗೇಷನ್ ಮಾಡಬೇಕು ಅಂತ ಹೇಳಿ. ಸರಿ,
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು.
0: ವಿಷದವಾಗಿ ಬಹಳ ವಿವರವಾಗಿ ತಾವು ಈ ಮೆದುಳು ಜ್ವರ ಮೆನಿಂಜೈಟಿಸ್ ಅಂತ ಹೇಳಿ ಇದ್ರ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಮೆದುಳು ಅಂತಂದ್ರೆ ಬರೀ ಯೋಚನೆಗೆ ಸೀಮಿತ ಅಷ್ಟೇ ಅಲ್ಲ, ಅದಕ್ಕೆ ಸಾಕಷ್ಟು ಕಾಯಿಲೆ ಬರುತ್ತೆ, ಅದಕ್ಕೆ ಸರ್ಜರಿನೂ ಕೂಡ ಮಾಡಬೇಕಾಗತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಅಪಘಾತ ಆದಾಗ ಸರ್ಜರಿ ಆಗಿರ್ತದೆ. ಬಹಳ ಸೂಕ್ಷ್ಮವಾದಂತಹ ಭಾಗ ಅದು, ಅದನ್ನು ರಕ್ಷಣೆ ಮಾಡ್ಕೋಬೇಕು. ರಕ್ಷಣೆ ಮಾಡಬೇಕಂದ್ರೆ ಯೋಚನೆ ಮಾಡಬೇಕು, ನಮ್ಗೆ ಏನಾರ ಸಮಸ್ಯೆ ಇದೆಯಾ ಅಂತ ಅಲ್ವಾ. ಹಾಗಾಗಿ ಆ ಮೆದುಳಿನ ಒಂದು ರಕ್ಷಣೆಯನ್ನ ಮಾಡಿಕೊಂಡು ನಾವು ಮುಂದುವರಿಬೇಕು. ಸದೃಢ ಭಾರತಕ್ಕೆ ಸದೃಢವಾಗಿ ಯೋಚನೆ ಮಾಡೋರು ಬೇಕಂತಾರಲ್ಲ ಹಾಗೆ, ಅದರ ರಕ್ಷಣೆ ಬಹಳ ಮುಖ್ಯ. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
1: ನಮಸ್ಕಾರ ಸರ್, ಎಲ್ಲರಿಗೂ ಧನ್ಯವಾದಗಳು.
0: ಇದುವರೆಗೆ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇಲ್ಲಿಗೆ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮುಕ್ತಾಯವಾಯಿತು.
2: ನಿರ್ಮಾಣ ಜಾಂಪಣ್ಣ ಆಶಿಹಾಳ್,

ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನ ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ.

0: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
5: ಇದು ಆಕಾಶವಾಣಿ ಬೆಂಗಳೂರು.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 10:30. ಇದೀಗ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ. ಇಂದಿನ ವಿಷಯ ವಿಜ್ಞಾನ ಮತ್ತು ತಂತ್ರಜ್ಞಾನ.

0: by 2047, contributing to the vision of Viksit Bharat and Swasth Bharat. Ms. Patel said the government has created strong funding and policy pathways across the pharmaceutical value chain. She further highlighted the growing importance of advanced therapies and noted that initiatives such as the PRIP scheme, National Biopharma Mission, are helping create a robust ecosystem for innovation, research and manufacturing. In badminton, PV Sindhu and Tanvi Sharma advanced to the women's single quarterfinals of the Australian Open in Sydney today. Sports fans across the world are set for a month-long football spectacle as the 2026 FIFA World Cup kicks off tonight at the historic Estadio Azteca in Mexico City. In the opening match, hosts Mexico will take on South Africa in a Group A clash. The match begins at 12:30 a.m. Indian Standard Time. And that is the end of this news bulletin.
1: ಇದು ಆಕಾಶವಾಣಿ ಬೆಂಗಳೂರು. ಇದೀಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುಖ್ಯಾಂಶಗಳು. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ದಿವಾಕರ್ ಡೊಂಗ್ರೆ ಅವರಿಂದ, 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿಗೀತೆ, ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, 6:45 ರೈತರಿಗೆ ಸಲಹೆ, 6:50 7:15 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತರಾದ ಡಾ ಎಸ್ಬಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರ್ಮಲಾ ಎಸ್. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಸುವೇದಾರ್ ಎನ್ಕೆ ಶಿವಣ್ಣ. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. ಮಧ್ಯಾಹ್ನ 12:05 ವನಿತಾ ವಿಹಾರ, ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮ. 12:35 ಆರೋಗ್ಯ ಸಂಚಿಕೆ, ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾ ರಾಮರಾಜು ಬಿ ಸಹ ಪ್ರಾಧ್ಯಾಪಕರು, ರೋಗ ನಿರೋಧಕ ವಿಭಾಗ, ಅಮೃತ್ ಆಯುರ್ವೇದ ಮೆಡಿಕಲ್ ಕಾಲೇಜು ಚಿತ್ರದುರ್ಗ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. 1:00 ಪ್ರಗತಿಪಥ, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಗಾಂಧಿ ಸ್ಮೃತಿ. ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:51 ಕೃಷಿ ರಂಗ, ಕೃಷಿಯಲ್ಲಿ ಮಹಿಳೆಯರಿಗೆ ಇರುವ ಅವಕಾಶಗಳು ಈ ಕುರಿತು ಶ್ವೇತಾ ಪಿಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜಾನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗುವುದು. 7:45 ಸರಿಗಂಧ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಗೀತಾ ಸತ್ಯಮೂರ್ತಿಯವರು ಹಾಡಿರುವ ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ವಿದುಷಿ ಆರ್ ಚಂದ್ರಿಕಾ ಅವರಿಂದ ಹಾಡುಗಾರಿಕೆ. ವಯಲಿನ್ ಅಶ್ವಿನ್ ಕಲ್ಯಾಣ್, ಮೃದಂಗ ರಂಜಿನಿ ಸಿದ್ಧಾಂತಿ, ಮೋರ್ಚಿಂಗ್ ಚಿದಾನಂದ್. 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು.

603 kHz ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದಿಂದ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಇದೀಗ ಸಮಯ 11:14:13. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:55. ಶ್ರೋತೃಬಾಂಧವರಿಗೆಲ್ಲ ಶುಭರಾತ್ರಿ, ನಮಸ್ಕಾರ, ಜೈ ಹಿಂದ್.